ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ ಕಂಪನಕ 102.2 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ಜ್ಯೇಷ್ಠ ಮಾಸದ 31ನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 21ನೇ ತಾರೀಖು ಭಾನುವಾರ. ಈಗ ಸಮಯ ಸರಿಯಾಗಿ 5:58:40. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಎಎಂ ಸ್ಫೂರ್ತಿ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಹಾಸನ ಎಫ್ಎಂ ಕೆಳಗುರಿ ದಿಗ ನಿಲಯದಿಂದ ಇಂದು ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:25 ಯೋಗೋತ್ಸವ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಅಷ್ಟಾಂಗ ಯೋಗ ಧ್ಯಾನ. ಭಾಗವಹಿಸುತ್ತಾರೆ ಡಾಕ್ಟರ್ ವಿನೋದ್ ಜಾಧವ್, ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ. 6:30 ದೆಹಲಿ ಕೇಂದ್ರದಿಂದ ಜೂನ್ 21, 2026 12ನೇ ಅಂತಾರಾಷ್ಟೀಯ ಯೋಗ ದಿನದ ಸಂದರ್ಭದಲ್ಲಿ ದೇಶಾದ್ಯಂತ ಸಾಮೂಹಿಕ ಯೋಗ ಪ್ರದರ್ಶನವನ್ನು ಒಳಗೊಂಡ ರಾಷ್ಟೀಯ ಮಟ್ಟದ ಆಚರಣೆಯನ್ನು ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ರೆಡ್ ರೋಡ್ನಿಂದ ನೇತೃತ್ವ ವಹಿಸಲಿರುವ ಕಾರ್ಯಕ್ರಮದ ನೇರ ಪ್ರಸಾರ. 7:15 ಹಾಗೂ 8:55 ಭಾವಗೀತೆಗಳು, 7:45 ಸವಿಗಾನ, 8:40 ಮಾತು ಮಲ್ಲಿಗೆ, ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸುತ್ತಾರೆ ಸುಜಾತ ಎಫ್ ತಳವಾರ್, ಅರಕಲಗೂಡು ವಿಮಾತು ಸುಧನ್ ಮತ್ತು ಭವಿಷ್ಯ ಹೆಚ್ವೈ. 9:00 ಯೋಗಾಮೃತ, ವಿಷಯ ಭಕ್ತಿಯೋಗ. ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಆರ್ ಪಟೇಲ್, ಪ್ರಸ್ತುತಿ ಅರಕಲಗೂಡು ವಿಮಧುಸೂದನ್. 9:10 ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳು. 10:05 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ವಿಶ್ವ ಸಂಗೀತ ದಿನದ ಸಂದರ್ಭದಲ್ಲಿ ವೀಣೆ ವಯೋಲಿನ್ ಜುಗಲ್ಬಂಧಿ. 11:00 ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜ್ಯೋತಿ ಹೆಗ್ಡೆ ಅವರಿಂದ ರುದ್ರವೀಣಾ ವಾದನ. 12:05 ವನಿತಾ ವಿಹಾರ, ಯೋಗದಿಂದ ಆರೋಗ್ಯಕರ ಜೀವನ, ಈ ಕುರಿತು ಯೋಗ ತಜ್ಞರಾದ ಡಾಕ್ಟರ್ ನವ್ಯ ಆರಾಧ್ಯ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗದ ಉಪಯೋಗಗಳು ಮತ್ತು ಯೋಗ ದಿನದ ಮಹತ್ವ ಕುರಿತು

ವೆನ್ಲಾಕ್ ಆಯುಷ್ ಇಲಾಖೆಯ ವೈದ್ಯಾಧಿಕಾರಿ ಡಾ ಪ್ರಶಾಂತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಒಂದು ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತ ಕಾರ್ಯಕ್ರಮ. ಒಂದು ಗಂಟೆ 20 ನಿಮಿಷಕ್ಕೆ ಭಾವಗೀತೆಗಳು, 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಅನಂತರ ಮುಂಬೈ ಕೇಂದ್ರದ ಕಾರ್ಯಕ್ರಮಗಳು. ಸಂಜೆ 5 ಗಂಟೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ. ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಸಂಜೆ 6:15 ಭಾವಗೀತೆಗಳ ಪ್ರಸಾರ. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:50 ಕೃಷಿರಂಗ, ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿಯಲ್ಲಿ ಜೈವಿಕ ಇಂಧನ ತಯಾರಿಕೆಯಲ್ಲಿ ಉತ್ಪನ್ನವಾದ ಹಿಂಡಿಗಳ ಉಪಯೋಗಗಳ ಕುರಿತು ಮಡಿನೀರು ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಟಿಸಿ ಯೋಗೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡಿನೂರು ಹಾಸನ. ಆನಂತರ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳನ್ನು ಆಧರಿಸಿದ ಮಾತುಕತೆ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಮೋಹನಾಕ್ಷಿ ಹೆಚ್. 7:45 ಕನ್ನಡದಲ್ಲಿ ಭಾಷಣ. ಜೀವನ ಶೈಲಿ, ಆರೋಗ್ಯ ಸಮಸ್ಯೆ ನಿರ್ವಹಿಸುವಲ್ಲಿ ಯೋಗದ ಪಾತ್ರ, ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕಿನ ಯೋಗ ಸಮಿತಿಯ ಅಧ್ಯಕ್ಷರಾದ ವಿನಾಯಕ್ ಗುಡಿಗಾರ್. 8:00 ಕನ್ನಡ ಚಿತ್ರಗೀತೆಗಳು. 8:10 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್. 9:30 ರಾಷ್ಟೀಯ ನಾಟಕ ವಿಧವಾ ತಾಯಿ. ಮೂಲ ರಚನೆ ಮುನ್ಷಿ ಪ್ರೇಮ್ಚಂದ್, ಬಾನುಲಿ ರೂಪಾಂತರ ವಿನೋದ್ ಶರ್ಮಾ, ಕನ್ನಡಕ್ಕೆ ಅನುವಾದ ಡಾ ಚೇತನ್ ಕುಮಾರ್ ನಾಯಕ್, ನಿರ್ದೇಶನ ಡಾ ಶಶಿಧರ್ ನರೇಂದ್ರ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬಸವರಾಜ್ ಗುರುರಾಜ್ ಹಾಗೂ ಜಾನಕಿ ಅಯ್ಯರವರ ಗಾಯನವನ್ನು ಆಲಿಸಬಹುದು. ಇದಿಷ್ಟು ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಸಮಯ 6:05 ವಾಗ್ತಾ ಇದೆ. ಇನ್ನು ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆ.

0: ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
2: ಭಕ್ತಿಗಿರಿಯಲ ಕಾರ್ಯಕ್ರಮದಲ್ಲಿ ಇನ್ನು ಕೇಳಿ ರೂಪಾ ಮತ್ತು ದೀಪಾ ಅವರ ಸ್ವರಗಳಲ್ಲಿ ಸಾಂಪ್ರದಾಯಿಕ ರಚನೆ ಕದಂಬ ವನಚಾರಿಣಿ.

0: ಇದುವರೆಗೂ ಭಕ್ತಿಗೀತೆಗಳ ಕಾರ್ಯಕ್ರಮ ಸ್ತುತಿ ಮಲ್ಲಿಕ ಪ್ರಸಾರವಾಯಿತು.
1: ಆಕಾಶವಾಣಿ ಹಾಸನ. ಯೋಗೋತ್ಸವ
2: ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
4: ಹಾಸನದ ಎಸ್ಡಿಎಂ ಆಯುರ್ವೇದ ಆಸ್ಪತ್ರೆಯ ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗದಲ್ಲಿ ನಿಮ್ಮ ಆರೋಗ್ಯಕ್ಕೆ ಸೂಕ್ತವಾದ ಆಹಾರ, ಜೀವನ ಶೈಲಿ ಹಾಗೂ ಯೋಗಾಭ್ಯಾಸದ ಸಲಹೆ ಮತ್ತು ತೂಕ ಇಳಿಸುವ ವಿಶೇಷ ಆಯುರ್ವೇದ ಚಿಕಿತ್ಸೆ ಲಭ್ಯವಿದೆ. ಆಸಕ್ತರು ಆಸ್ಪತ್ರೆಯ ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗದ ಹೊರರೋಗಿ ಕೊಠಡಿ 9 ಸಂಪರ್ಕಿಸಿ ಪ್ರಯೋಜನ ಪಡೆಯಬಹುದಾಗಿದೆ.
5: ಅಷ್ಟಾಂಗ ಯೋಗದ ಭಾಗವಾದ ಧ್ಯಾನದ ಕುರಿತು ಮಾಹಿತಿ ಡಾಕ್ಟರ್ ವಿನೋದ್ ಜಾಧವ್ ಅವರಿಂದ.
6: ಇವತ್ತು ನಾವು ಅಷ್ಟಾಂಗ ಯೋಗದ ಒಂದು ಭಾಗವಾದ ಧ್ಯಾನದ ಬಗ್ಗೆ ಮಾತಾಡೋಣ. ಧ್ಯಾನ ಅನ್ನೋದು ಯೋಗದ ಒಂದು ಅವಿಭಾಜ್ಯ ಅಂಗವಾಗಿದೆ. ಧ್ಯಾನವನ್ನು ನಾವು ಅಷ್ಟಾಂಗ ಯೋಗಗಳಲ್ಲಿ ಒಂದಂತ ಪರಿಗಣಿಸ್ತೇವೆ. ಧ್ಯಾನವನ್ನ ಶಬ್ದವನ್ನು ನಾವು ನೋಡಿದಾಗ ಧೀ ಮತ್ತೆ ಯಾನ ಎಂಬ ಅರ್ಥ ನಮಗೆ ಸಿಗುತ್ತೆ. ಧೀ ಎಂದರೆ ಬುದ್ಧಿ ಹಾಗೂ ಯಾನ ಎಂದರೆ ಪಯಣಿಸುವುದು ಒಂದು ಅರ್ಥ. ನಮ್ಮ ಬುದ್ಧಿ ಆಲೋಚನೆಯಲ್ಲಿ ನಾವು ಒಂದು ಶೂನ್ಯ ಸ್ಥಿತಿಯಲ್ಲಿ ಇರುವುದು, ಯಾವುದರೊಂದಿಗೂ ವ್ಯವಹರಿಸದೆ ಯಾವುದೇ ಸಂಪರ್ಕದಲ್ಲಿರದೆ ಶೂನ್ಯತೆಯಲ್ಲಿ ಇದ್ದುಕೊಂಡು ಜಾಗೃತಾವಸ್ಥೆಯಲ್ಲಿ ಇರುವುದನ್ನೇ ನಾವು ಧ್ಯಾನ ಅಂತ ಕರಿತೇವೆ. ಆ ಸ್ಥಿತಿಯಲ್ಲಿ ನಾವು ಮುಂದುವರೆಯುವ ಈ ಪ್ರಕ್ರಿಯೆಗೆ ನಾವು ಧ್ಯಾನ ಅಂತ ಕರಿತೀವಿ. ಹಿಂದೆಂದಿಗಿಂತಲೂ ಇತ್ತೀಚಿನ ದಿನಗಳಲ್ಲಿ ಧ್ಯಾನದ ಬೇಡಿಕೆ ಹೆಚ್ಚಾಗಿದೆ. ಅದಕ್ಕೆ ಕಾರಣ ಏನೆಂದರೆ ನಮ್ಮ ಮಾನಸಿಕ ಒತ್ತಡ, ಆತಂಕ, ಖಿನ್ನತೆ ಮತ್ತು ಅಶಾಂತಿ. ಇದೆಲ್ಲದರ ಪರಿಣಾಮವಾಗಿ ಈ ದಿನ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ ಹಾಗೂ ಭೌತಿಕ ಮತ್ತು ಮಾನಸಿಕ ಕಿರಿಕಿರಿ ಉಂಟಾಗ್ತಾ ಇದೆ ಜನರಲ್ಲಿ. ಈ ಹಿನ್ನೆಲೆಯಲ್ಲಿ ಧ್ಯಾನವು ನಮಗೆ ಮೊದಲಿನಿಗಿಂತಲೂ ಈಗ ಹೆಚ್ಚು ಉಪಯುಕ್ತವಾಗಿದೆ. ಈ ಶೂನ್ಯ ಸ್ಥಿತಿಯನ್ನು ನಾವು ಹೇಗೆ ಸಾಧಿಸಬಹುದು ಅಂತ ಈಗ ತಿಳ್ಕೊಳ್ಳೋಣ. ಧ್ಯಾನವನ್ನು ಅಭ್ಯಾಸ ಮಾಡುವಾಗ ನಾವು 3 ಹಂತಗಳಲ್ಲಿ ಅನುಭವಿಸಬೇಕಾಗುತ್ತದೆ. ಆ 3 ಹಂತಗಳು ಯಾವುದೆಂದರೆ ಧಾರಣ, ಧ್ಯಾನ ಮತ್ತು ಸಮಾಧಿ. ಧಾರಣ ಅನ್ನೋದು ಇದೆಯಲ್ಲ, ಅದು ಧ್ಯಾನಕ್ಕಿಂತ ಒಂದು ಪೂರ್ವಸ್ಥಿತಿಯಾಗಿದ್ದು ಇಲ್ಲಿ ನಾವು ಏಕಾಗ್ರತೆಯನ್ನು ಸಾಧಿಸುತ್ತೇವೆ. ಇಲ್ಲಿ ನಾವು ನಮ್ಮ ಉಸಿರನ್ನು ಗಮನಿಸ್ತಾ ಹೋಗಬೇಕು, ನಮ್ಮ ಉಸಿರನ್ನು ಆಲಿಸುತ್ತಾ ಆ ಉಸಿರಿನ ಮೇಲೆಯೇ ಏಕಾಗ್ರತೆಯನ್ನು ಸಾಧಿಸುತ್ತಾ ನಮ್ಮ ಮನಸ್ಸಿನ ಆಲೋಚನೆಗಳನ್ನು ಶಮನಗೊಳಿಸ್ಕೊಳ್ತಾ ಹೋಗಬೇಕು. ಈ ಧಾರಣ ಏನಿದೆಯಲ್ಲ, ಇದು ಧ್ಯಾನದ ಒಂದು ಮೆಟ್ಟಿಲಾಗಿದೆ. ಇದನ್ನು ಸಾಧಿಸಿಯೇ ನಾವು ಮುಂದಿನ ಹಂತಕ್ಕೆ ಹೋಗಬೇಕು. ಇದನ್ನು ಸಾಧಿಸಲು ನಾವು ಏನು ಮಾಡಬೇಕಂದ್ರೆ, ಶಾಂತವಾದ ಸ್ಥಳದಲ್ಲಿ ಆರಾಮವಾಗಿ ಪದ್ಮಾಸನ ಅಥವಾ ಸುಖಾಸನದಲ್ಲಿ ನೇರವಾಗಿ ಕೂತ್ಕೊಂಡು ನಮ್ಮ ಕಣ್ಣುಗಳನ್ನು ಮುಚ್ಚಿ ಅತ್ಯಂತ ಸಹಜವಾಗಿ ಉಸಿರಾಡ್ತಾ ಆ ಉಸಿರಾಟವನ್ನು ನಾವು ಗಮನಿಸ್ತಾ ಹೋಗಬೇಕು. ಹೀಗೆ ಮಾಡುವಾಗ ಕೇವಲ ಒಂದೇ ಒಂದು ನಿಮಿಷದಲ್ಲಿ ನಾವು ಧಾರಣದ ಏಕಾಗ್ರತೆಯ ಸಾಧನೆಯನ್ನು ತಲುಪ್ತೀವಿ. ಇದಾದ ನಂತರವೇ ನಾವು ಶ್ರಮವಿಲ್ಲದೆ ನಾವು ಧ್ಯಾನವನ್ನು ತಲುಪ್ತೀವಿ.

0: ಈ ಧ್ಯಾನ ಪ್ರಾಪ್ತಿಯಾದಾಗ ನಮ್ಮ ದೇಹದ ತೂಕವು ಶೂನ್ಯವಾಗಿ ನಾವು ಆಗಸದಲ್ಲಿ ಹಕ್ಕಿಯಾಗಿ ತೇಲಿದ ಅನುಭವ ನಮಗೆ ಆಗುತ್ತೆ. ಈ ಆಂತರಿಕ ಶೂನ್ಯ ಯಾನವನ್ನೇ ನಾವು ಧ್ಯಾನ ಅಂತ ಹೇಳ್ತೀವಿ. ಈ ಧ್ಯಾನದ ನಂತರ ನಾವು ಪ್ರವೇಶಿಸುವ ಇನ್ನೊಂದು ಸ್ಥಿತಿಯೇ ಸಮಾಧಿ ಅಂತ. ಹೀಗೆ ಧಾರಣ, ಧ್ಯಾನ ಮತ್ತೆ ಸಮಾಧಿ, ಈ ಮೂರು ಸ್ಥಿತಿಗಳು ಒಂದಕ್ಕೊಂದು ಹೊಂದಿಕೊಂಡು ಧ್ಯಾನದ ಪರಿಪೂರ್ಣ ಅನುಭವವನ್ನು ನಮಗೆ ನೀಡ್ತಾ ಹೋಗುತ್ತೆ. ಧಾರಣವು ಏಕಾಗ್ರತೆ, ಧ್ಯಾನವು ಶೂನ್ಯತೆ ಮತ್ತು ಸಮಾಧಿಯು ಧನ್ಯತೆಯನ್ನು ನಮಗೆ ತಂದುಕೊಡ್ತದೆ. ಈ ಧ್ಯಾನವು ನಮ್ಮ ದೇಹದಲ್ಲಿನ ಒತ್ತಡದ ಹಾರ್ಮೋನ್ಗಳಾದ ಕಾರ್ಟಿಸೋಲ್ ಮತ್ತು ಅಡ್ರಿನಲಿನ್ಗಳನ್ನು ಅವುಗಳ ಸ್ರವಿಕೆಯನ್ನು ಕಡಿಮೆ ಮಾಡಿ ಉಪಯುಕ್ತ ಹಾರ್ಮೋನ್ಗಳ ಸ್ರವಿಕೆಯನ್ನು ದೇಹದಲ್ಲಿ ಹೆಚ್ಚಿಸಿ ಒತ್ತಡವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಈ ಧ್ಯಾನ ಅಭ್ಯಾಸ ಮಾಡಲು ನಮಗೆ ಸೂಕ್ತವಾದ ಸಮಯ ಯಾವುದಂದರೆ ಬೆಳಗಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯ. ಈ ಧ್ಯಾನವನ್ನು ಅಭ್ಯಾಸ ಮಾಡಲಿಕ್ಕೆ ನಮಗೆ ಯಾವುದೇ ವಿಶೇಷ ಉಪಕರಣಗಳ ಅಗತ್ಯವಿಲ್ಲ ಮತ್ತು ಇದನ್ನು ನಮಗೆ ಅಭ್ಯಾಸ ಮಾಡಲಿಕ್ಕೆ ಯಾವುದೇ ವಯೋಮಿತಿಯ ಸೀಮಿತವೂ ಅಲ್ಲ. ಮಕ್ಕಳು, ಯುವಕರು, ಮಹಿಳೆಯರು, ಹಿರಿಯರು ಎಲ್ಲರೂ ಕೂಡ ಇದರ ಲಾಭವನ್ನು ಪಡ್ಕೋಬಹುದು. ನಾವು ಮೆಡಿಕೇಷನ್ ಟು ಮೆಡಿಟೇಷನ್ ಅಂತ ಕೂಡ ಇದನ್ನು ಹೇಳ್ಬೋದು. ಮೆಡಿಟೇಷನ್ ಅಂದರೆ ಧ್ಯಾನದ ಅಭ್ಯಾಸ ಮಾಡಿಕೊಂಡ್ರೆ ಮೆಡಿಕೇಷನ್ ತಗೊಳ್ಳೋ ಸಾಧ್ಯತೆಗಳು ಮುಂದೆ ಕಡಿಮೆ ಆಗುತ್ತೆ. ಹಾಗಾಗಿ ಎಲ್ಲರೂ ನಾವು ಧ್ಯಾನವನ್ನು ಅಭ್ಯಾಸ ಮಾಡಿ ಆರೋಗ್ಯವಂತರಾಗೋಣ. ಧನ್ಯವಾದಗಳು.
1: ಇದುವರೆಗೆ ಅಷ್ಟಾಂಗ ಯೋಗದ ಭಾಗವಾದ ಧ್ಯಾನದ ಕುರಿತು ಡಾಕ್ಟರ್ ವಿನೋದ್ ಜಾಧವ್ ಅವರಿಂದ ಮಾಹಿತಿ ಕೇಳಿದಿರಿ.
2: ಯೋಗೋತ್ಸವ
1: ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು. ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.
3: ನೆರವು HJ ಲಕ್ಷ್ಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರು ಹಳ್ಳ, ಹಾಸನ.
4: ಆಕಾಶವಾಣಿ ಹಾಸನ, ಸಮಯ 6:30 ಇದೆ. ಇನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ June 21, 2026 12ನೇ ಅಂತಾರಾಷ್ಟೀಯ ಯೋಗ ದಿನದ ಸಂದರ್ಭದಲ್ಲಿ ದೇಶಾದ್ಯಂತ ಸಾಮೂಹಿಕ ಯೋಗ ಪ್ರದರ್ಶನವನ್ನು ಒಳಗೊಂಡ ರಾಷ್ಟೀಯ ಮಟ್ಟದ ಆಚರಣೆಯನ್ನು ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ರೆಡ್ ರೋಡ್ನಿಂದ ನೇತೃತ್ವ ವಹಿಸಲಿರುವ ಕಾರ್ಯಕ್ರಮದ ನೇರ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಧ್ಯೇಯದೊಂದಿಗೆ ನಾಡಿನಾದ್ಯಂತ ಜನೋತ್ಸಾಹದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಮಾನವ ಜೀವನದ ಚೈತನ್ಯ ಹಾಗೂ ಪ್ರಕಾಶವೇ ಯೋಗ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ರಾಜ್ಯದ 8 ಪ್ರಮುಖ ಐತಿಹಾಸಿಕ ತಾಣಗಳಲ್ಲಿ ಸಾಮುದಾಯಿಕ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಶಸ್ವಿ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಾತಿಗಾಗಿ ಇಂದು ನೀಟ್ ಯುಜಿ ಮರುಪರೀಕ್ಷೆ, 22 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುವ ನಿರೀಕ್ಷೆ. ಈಗ ವಾರ್ತೆಗಳ ವಿವರ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಎಂಬ ಧ್ಯೇಯದೊಂದಿಗೆ ಇಂದು ದೇಶಾದ್ಯಂತ 2,500ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಬೆಳಗ್ಗೆ 6:30 ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಕೋಟ್ಯಂತರ ಜನ ಆಯ್ದ ಸರಳ 24 ಆಸನಗಳನ್ನು ಪ್ರದರ್ಶಿಸಿದರು. ಕೇಂದ್ರ ಆಯುಷ್ ಸಚಿವಾಲಯದ ನೇತೃತ್ವದಲ್ಲಿ, ಯುವಜನ ಸೇವಾ ಸಚಿವಾಲಯದ ಸಹಯೋಗದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ನಡೆಯಿತು. 40,000ಕ್ಕೂ ಅಧಿಕ ಜನ ಪಾಲ್ಗೊಂಡು ಸುಲಭವಾದ ಯೋಗಾಸನಗಳನ್ನು ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೋಲ್ಕತ್ತಾ ಸ್ವಚ್ಛತೆಯೊಂದಿಗೆ ಯೋಗವನ್ನು ಸ್ವಾಗತಿಸಿದ್ದು ಶ್ಲಾಘನೀಯ ಎಂದರು. ಯೋಗ ಮಾನವ ಜೀವನದ ಚೈತನ್ಯ ಹಾಗೂ ಪ್ರಕಾಶ ಎಂದು ಬಣ್ಣಿಸಿದ ಪ್ರಧಾನಮಂತ್ರಿ, ಇಡೀ ಜೀವನವೇ ಒಂದು ಯೋಗ ಎಂದ ಮಹರ್ಷಿ ಶ್ರೀ ಅರವಿಂದರನ್ನು ವಿಶೇಷವಾಗಿ ಉಲ್ಲೇಖಿಸಿ, ಯೋಗ ನಮ್ಮ ಶಾರೀರಿಕ ಸ್ವಾಸ್ಥ್ಯದ ಮಾರ್ಗವನ್ನು ಮಾನಸಿಕ ಸ್ವಾಸ್ಥ್ಯದ ಮೂಲಕ ದರ್ಶಿಸುತ್ತದೆ ಎಂದರು.
1: ಮನುಷ್ಯ ಕಿ ಪಹಚಾನ್ ಅಲಗ್ ಅಲಗ್ ರಹನೆ ಮೇ ನಹಿ ಬಲ್ಕಿ ಅಪ್ನೇ ಆಸ್ ಪಾಸ್ ಕಿ ದುನಿಯಾ ಸೇ ಜುಡ್ನೆ ಮೇ ಯಹಿ ಜುಡಾವ್ ಯೋಗ ಕಾ ಮೂಲ ಭಾವ ಹೈ. ಮಹರ್ಷಿ ಅರವಿಂದ ಭೀ ಕಹತೆ ಥೇ ಹಮಾರಾ ಪೂರಾ ಜೀವನ ಯೋಗ ಹೈ, ಚಾಹೆ ಹಮೇ ಇಸ್ಕಾ ಬೋಧ ಹೋ ಯಾ ನಾ ಹೋ. ಯೋಗ ಜಬ್ ಸ್ವಭಾವ ಮೇ ಆತಾ ಹೈ ತೋ ವೋ ಮಾನವೀಯ ಏಕತಾ ಕಾ ಆಧಾರ ಬನ್ ಜಾತಾ ಹೈ. ಸಾಥಿಯೋ, ಯೋಗ ಕೇವಲ ಶಾರೀರಿಕ ಶ್ರಮ ಕಾ ಸಾಧನ ನಹೀ ಹೈ, ಯೋಗ ಕಿಸೀ ಏಕ ಆಯು ವರ್ಗ ಕೆ ಲಿಯೆ ಸೀಮಿತ ಭೀ ನಹೀ ಹೈ. ಭಾರತ ಮೇ ಹಮ ಜಾನತೆ ಹೈ ಔರ್ ದೇಖ್ತೆ ಆಯೆ ಹೈ, ಯೋಗ ಮಾನವ ಕೆ ಜೀವನ ಕಾ ಚೇತನಾ ಕೆ ಸಾಥ್ ಊರ್ಜಾ ಕೆ ಸಾಥ್ ಏಕ ಪ್ರಕಾಶ ಭೀ ಹೈ.
0: ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ಕೇಂದ್ರ ಸಂಸ್ಕೃತಿ ಸಚಿವಾಲಯ, ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎಎಸ್ಐ ಸಹಯೋಗದಲ್ಲಿ ದೇಶದ ಪ್ರಮುಖ 100 ಐತಿಹಾಸಿಕ

0: ಹಾಗೂ ಸಾಂಸ್ಕೃತಿಕ ಪ್ರಾಮುಖ್ಯತೆಯ ಸ್ಥಳಗಳಲ್ಲಿ ವಿಶೇಷ ಯೋಗ ಪ್ರದರ್ಶನ ಆಯೋಜಿಸಿತು. ಲಕ್ಷಾಂತರ ಯೋಗಪಟುಗಳು, ಯೋಗಾಸಕ್ತರು ಬೆಳಗ್ಗೆ ಶುಭ್ರ ವೇಷಧಾರಿಗಳಾಗಿ ಚಿತ್ತವೃತ್ತಿ ನಿರೋಧದ ಯೋಗಾಸನಗಳನ್ನು ಪ್ರದರ್ಶಿಸಿ ಗಮನ ಸೆಳೆದರು. ಕರ್ನಾಟಕದ 8 ಪ್ರಮುಖ ಐತಿಹಾಸಿಕ ತಾಣಗಳಾದ ಬಾಗಲಕೋಟೆ ಜಿಲ್ಲೆಯ ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ವಿಜಯಪುರ, ಹಾಸನ ಜಿಲ್ಲೆಯ ಹಳೆಬೀಡು, ವಿಜಯನಗರ ಜಿಲ್ಲೆಯ ಹಂಪಿ, ಬೆಂಗಳೂರು ಸೇರಿದಂತೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಯೋಗ ಕಾರ್ಯಕ್ರಮಗಳು ಸಹಸ್ರಾರು ಯೋಗಾಸಕ್ತರ ಯೋಗ ಪ್ರದರ್ಶನದೊಂದಿಗೆ ಯಶಸ್ವಿಯಾಗಿ ಜರುಗಿದವು. ವಿಶ್ವ ಪಾರಂಪರಿಕ ತಾಣ ಹಂಪಿಯ ಆನೆಲಾಯದ ಬಳಿ ಯೋಗ ಪ್ರದರ್ಶನ ನಡೆಯಿತು ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವೃತ್ತದ ಪುರಾತತ್ವ ಅಧೀಕ್ಷಕ ಕೆ ರಾಮಕೃಷ್ಣ ರೆಡ್ಡಿ ಆಕಾಶವಾಣಿಗೆ ತಿಳಿಸಿದ್ದಾರೆ. ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದ ಡಾ ಎಸ್ಎಂ ದೇವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿ, ವಿಶ್ವ ಪರಂಪರೆಯ ತಾಣಗಳಲ್ಲಿ ಇಂದು ಮಧ್ಯಾಹ್ನ 12 ಗಂಟೆಯವರೆಗೆ ಯೋಗ ಪ್ರದರ್ಶನ ಹಾಗೂ ಯೋಗಾಭ್ಯಾಸಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದರು. ಈ ಕುರಿತು ವಿಜಯನಗರದ ನಮ್ಮ ಪ್ರತಿನಿಧಿಯಿಂದ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ.
1: ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ 12 ಪ್ರವಾಸಿ ತಾಣಗಳನ್ನು ಯೋಗ ಪ್ರದರ್ಶನಕ್ಕೆ ಗುರುತಿಸಿದ್ದು, ಅದರಲ್ಲಿ ಹೊಸಪೇಟೆ ಬಳಿಯ ವಿಶ್ವ ಪರಂಪರಾ ತಾಣವಾದ ಹಂಪಿಯೂ ಒಂದು ಎಂಬುದು ಜಿಲ್ಲೆಯ ಹೆಮ್ಮೆಯಾಗಿದೆ. ಹಾಗೆ ಹಂಪಿಯ ಆನೆಲಾಯದ ಬಳಿಯ ಹಚ್ಚ ಹಸುರಿನ ಬಯಲು ಪ್ರದೇಶದಲ್ಲಿ ಯೋಗ ಪ್ರದರ್ಶನ ನಡೆಯಿತು. ಪತಂಜಲಿ ಯೋಗ ಪೀಠದ ಕೊಪ್ಪಳ ಜಿಲ್ಲಾ ಪ್ರಭಾರಿ ವೆಂಕಟೇಶ್ ವಾಸಿ ಅವರ ನೇತೃತ್ವದಲ್ಲಿ ಯೋಗ ಪ್ರದರ್ಶನ ದಲ್ಲಿ ಕಮಲಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು, ಪುರಾತತ್ವ ಇಲಾಖೆಯ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಸೇರಿದಂತೆ ಒಟ್ಟು 200 ಜನರು ಭಾಗವಹಿಸಿ ಅಂತಾರಾಷ್ಟೀಯ ಯೋಗ ಪ್ರದರ್ಶನ ನೀಡಿದರು. ಪ್ರದೇಶ ಸಮಾಚಾರಕ್ಕಾಗಿ ಪೂರ್ಣಿಮಾ ದಪ್ತರ್ದಾರ್, ವಿಜಯನಗರ ಜಿಲ್ಲೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ರಾಜ್ಯದ ಪ್ರಧಾನ ಕಾರ್ಯಕ್ರಮ ಇಂದು ಬೆಳಗ್ಗೆ 7 ಬೆಂಗಳೂರಿನ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಜರುಗಿತು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ವಿದ್ಯುಕ್ತ ಚಾಲನೆ ನೀಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಹಿರಿಯ ಸಹೋದ್ಯೋಗಿಗಳು, ಗಣ್ಯರು ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಸರಳವಾದ 24 ಯೋಗಾಸನಗಳನ್ನು ಪ್ರದರ್ಶಿಸಿದರು. ಶಾಸಕ ರಿಜ್ವಾನ್ ಅರ್ಷದ್ ಅಧ್ಯಕ್ಷತೆ ವಹಿಸಿದ್ದರು. 2,000 ಹೆಚ್ಚು ಯೋಗ ಸಾಧಕರು ಹಾಗೂ ಯೋಗಪಟುಗಳು ಪಾಲ್ಗೊಂಡಿದ್ದರು. 40 ನಿಮಿಷಗಳ ಯೋಗಾಸನದ ಬಳಿಕ ಸಭಾ ಕಾರ್ಯಕ್ರಮ ನಡೆಯಿತು. ಯುವಜನತೆಗೆ ಹಾಗೂ ವೃತ್ತಿಪರರಿಗೆ ಯೋಗಾಭ್ಯಾಸ ಮೈಗೂಡಿಸಲು ವೈಬ್ರೇಕ್ ಎಂಬ ಆಪ್ ಅನ್ನು ರೂಪಿಸಲಾಗಿದೆ. ತನ್ಮೂಲಕ ಯೋಗಾಭ್ಯಾಸಕ್ಕೆ ಪ್ರೇರೇಪಿಸಲಾಗುತ್ತಿದೆ ಎಂದು ಆಯುಷ್ ಇಲಾಖೆಯ ರಾಯಚೂರು ಜಿಲ್ಲೆ ಅಧಿಕಾರಿ ಡಾ ಶಂಕರ್ ಗೌಡ ತಿಳಿಸಿದ್ದಾರೆ. ಯೋಗದ ಮಹತ್ವವನ್ನು ಸಾರಲು ಹಾಗೂ ನಿತ್ಯ ಯೋಗಾಭ್ಯಾಸಕ್ಕಾಗಿ ಬೆಳಗ್ಗೆ 5:30-6:30 ಯೋಗಾಭ್ಯಾಸದ ಕಾರ್ಯಕ್ರಮಗಳನ್ನು ರಾಯಚೂರು ಜಿಲ್ಲೆಯಾದ್ಯಂತ ಆಯೋಜಿಸಲಾಗುವುದು ಎಂದರು. ನಾಳೆ 22 ರಿಂದ 2027 June 21 ವರ್ಷಪೂರ್ತಿ ರಾಜ್ಯಾದ್ಯಂತ ಯೋಗಾಭ್ಯಾಸ ಹಾಗೂ ಯೋಗ ಪ್ರಚಾರದ ವಿಶೇಷ ಕಾರ್ಯಕ್ರಮ ಅನುಷ್ಠಾನಗೊಳ್ಳಲಿದೆ ಎಂದು ಹೇಳಿದರು. ವೈದ್ಯಕೀಯ ಕೋರ್ಸ್ಗಳ ಅಧ್ಯಯನಕ್ಕಾಗಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆ ಇಂದು ದೇಶಾದ್ಯಂತ ನಡೆಯಲಿದೆ. ದೇಶದ 551 ನಗರಗಳು ಮತ್ತು ವಿದೇಶಗಳ 14 ನಗರಗಳಲ್ಲಿ ಏಕಕಾಲಕ್ಕೆ 2:00 5:30 ನೀಟ್ ಪರೀಕ್ಷೆ ನಡೆಯಲಿದೆ. ಒಟ್ಟು 22,79,000 ಅಭ್ಯರ್ಥಿಗಳು ಹೆಸರು ನೋಂದಾಯಿಸಿದ್ದಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ತಿಳಿಸಿದೆ. ನೀಟ್ ಪರೀಕ್ಷೆ ಹಿನ್ನೆಲೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮತ್ತು ಆದ್ಯತೆ ನೀಡಲಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕೊಂಕಣ ರೈಲ್ವೆಯ ಮೂಲಭೂತ ಅಗತ್ಯತೆಗಳ ಸಮಗ್ರ ಅಭಿವೃದ್ಧಿಗಾಗಿ 7,000 ಕೋಟಿ ರೂಪಾಯಿಗಳ ಪ್ರಸ್ತಾವವನ್ನು ಕೇಂದ್ರಕ್ಕೆ ಸಲ್ಲಿಸಲಾಗಿದೆ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕುಮಟಾ ರೈಲು ನಿಲ್ದಾಣದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ನೂತನ ಪ್ಲಾಟ್ಫಾರಂ ಉದ್ಘಾಟಿಸಿ ಕಾಚಿಗುಡ ಕುಮಟಾವರೆಗೆ ವಿಸ್ತರಿಸಿರುವ ರೈಲು ಸೇವೆಗೆ ಹಸಿರು ಧ್ವಜ ತೋರಿ ಮಾತನಾಡಿದರು. ಬಾಗಲಕೋಟೆ ಜಿಲ್ಲೆ ಮುಧೋಳದ ಶ್ರೀ ಮೃತ್ಯುಂಜಯ ಅಪ್ಪಗಳವರ ಅಪಾರ ಕನ್ನಡ ಪ್ರೀತಿ ಹಾಗೂ ಕಳಕಳಿಯಿಂದ ಇಂದು ಸೋಲಾಪುರದಲ್ಲಿ ಕನ್ನಡ ಸಂಪದ್ಭರಿತವಾಗಿ ಬೆಳೆದಿದೆ ಎಂದು ಸೋಲಾಪುರದ ಕಿರೀಟೇಶ್ವರ ಮಠದ ಸ್ವಾಮಿನಾಥ ಸ್ವಾಮೀಜಿ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಹುತಾತ್ಮ ಸ್ಮೃತಿ ಮಂದಿರದ ಸೊನ್ನಲಗಿ ಸಿದ್ದರಾಮ ಸಭಾಂಗಣ ಮತ್ತು ವಾರದ ಮಲ್ಲಪ್ಪನವರ ವೇದಿಕೆಯಲ್ಲಿ ಆಯೋಜಿಸಿದ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ ಪ್ರತಿನಿಧಿಗಳ 10ನೇ ಮಹಾಮೇಳವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರಧಾನಮಂತ್ರಿ ಜನಮನ್ ಯೋಜನೆಯಡಿ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ರಾಮಕುಂಜ ಪೆರಾಬೆ ಅಲಂಕಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರಕಾಲು ಕೊರಗ ಕಾಲೋನಿಯಲ್ಲಿ 2,75,00,000 ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾದ ರಸ್ತೆಯನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ಬ್ರಿಜೇಶ್ ಚೌಟ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಧ್ಯೇಯದೊಂದಿಗೆ ನಾಡಿನಾದ್ಯಂತ ಜನೋತ್ಸಾಹದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ಮಾನವ ಜೀವನದ ಚೈತನ್ಯ ಹಾಗೂ ಪ್ರಕಾಶವೇ ಯೋಗ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ರಾಜ್ಯದ 8 ಪ್ರಮುಖ ಐತಿಹಾಸಿಕ ತಾಣಗಳಲ್ಲಿ ಸಾಮುದಾಯಿಕ ಸಹಭಾಗಿತ್ವದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಯಶಸ್ವಿ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಾತಿಗಾಗಿ ಇಂದು ನೀಟ್ ಯುಜಿ ಮರುಪರೀಕ್ಷೆ, 22,00,000 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುವ ನಿರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 9:05.
5: ಇದು ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಕಾಂಚನಗಂಗಾ ಚಿತ್ರದಿಂದ ಇದೆ ಈ ಒಂದು ಗೀತೆಯನ್ನ.
6: ಆಕಾಶವಾಣಿ ಹಾಸನ ಎಫ್ಎಂ ಕಂಪನ 102.2 ಮೆಗಾಹರ್ಟ್ಸ್ಗಳು.

0: ಮಾತುಮಲ್ಲಿಗೆ ವಾರದ ಕೌಟುಂಬಿಕ ಚರ್ಚೆ ಭಾಗವಹಿಸುತ್ತಾರೆ ಸುಜಾತ ಎಫ್ ತಳವಾರ್, ಅರಗಲಗುಡು ವಿ ಮಧುಸೂದನ್ ಮತ್ತು ಭವಿಷ್ಯ ಹೆಚ್ ವೈ.
1: ಶಾಂತಕ
2: ಬಾಪ ಒಂದು ಹಾಡು ಹೇಳು.
1: ಯೋಗ ಮಾಡುವಾಗ ಹಾಡು ಹೇಳು ಅಂತ ಹೇಳಿ ನೀನು.
2: ಯೋಗ ಮಾಡಿ ಬಂದ್ವಲ್ಲಪ್ಪ, ಇನ್ನೂ ಮಾಡ್ಬೇಕು ಅನ್ಕೊಂಡಿದ್ಯಾ?
1: ಇವತ್ತು ಯೋಗ ದಿವಸ ಅಲ್ವಾ?
2: ಅಂದ್ರೆ ನೀನ್ ವರ್ಷಕ್ಕಾಗಷ್ಟು ಒಂದೇ ದಿವಸ
1: ಮಾಡ್ಕೋಬಿಡೋದ?
2: ನೋಡು ಏನ್ ಮಾಡಿದ್ರು ನಿಯಮಿತವಾಗಿ ಮಾಡ್ಬೇಕು, ಕರೆಕ್ಟ್ ಟೈಮಿಗೆ ಮಾಡ್ಬೇಕು, ಇಷ್ಟೇ ಟೈಮ್ ಮಾಡ್ಬೇಕು. ಈಗ ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡಿದ್ವು, 7 ಗಂಟೆವರೆಗೂ ಮಾಡಿದೀವಿ. ಈಗ ಒಂದ್ ಸ್ವಲ್ಪ ಮೈಕೈ ಎಲ್ಲ ಆರಾಮಾಗಿ ಆಗ್ಲಿ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಹಾಡ ಪಾಡ ಹೇಳೋಣ ಅಂದ್ರೆ ನೀನ್ ಈಗ್ಲೂ ಯೋಗ ಮಾಡೋಣ ಅಂದ್ರೆ ಹೆಂಗೆ?
1: ಅಂದ್ರೆ ಯೋಗದ ಭಾಗ ಒಂದಿದ್ದಿಲ್ಲ ಧ್ಯಾನ ಅಂತ ಹೇಳಿ, ಅದನ್ನ ಮಾಡ್ತಾ ಇರ್ತೀನಿ ನಾನು ಅವಾಗವಾಗ. ಈ ಧ್ಯಾನ ಐತಲ್ಲ ನನಗೆ ಭಾರಿ ಇಷ್ಟ ನೋಡೋದು, ಧ್ಯಾನ ಮಾಡೋದು.
2: ಹೌದಾ?
1: ಯಾಕೆ ಅಂತ ಅಂತಂದ್ರೆ ಯೋಗಕ್ಕಿಂತಲೂ ಈಸಿ ಅದು, ಸುಮ್ಮ ಕೂತ್ಕೊಳ್ಳೋದಲ್ವಾ. ಹಂಗಾಗಿ
2: ಅಣ್ಣ ಬರೀ ಕೂತ್ಕೊಳ್ಳೋದ ನಿದ್ದೆ ಮಾಡೋದ ಹಂಗೆ?
1: ಇಲ್ಲ ಇಲ್ಲ, ನಿದ್ರೆ ಮಾಡಿದ್ರು ಅದು ಧ್ಯಾನ ಅನ್ನೋದಿಲ್ಲ.
2: ಯೋಗ ನಿದ್ರ ಅಂತಾನೆ ಒಂದ್ ಬಂದೈತೆ. ಅಕ್ಕ ಕೇಳ್ತಿರೋದ್ ಹೆಂಗಂದ್ರೆ, ಕಣ್ಣು ಮುಚ್ಕೊಂಡು ಕೂತಿರ್ತೀಯಲ್ಲ ಗಂಟೆಗಟ್ಲೆ, ನಿದ್ದೆ ಮಾಡ್ಬಿಡ್ತೀಯೋ ಹೆಂಗಂತ ಡೌಟ್ ಬಂದಿದೆ.
1: ಓ ಹಂಗೆ? ಇಲ್ಲ ನೀನ್ ಮಾಡಿ ನೋಡ ಗೊತ್ತಾಗತ್ತೆ, ನೀನ್ ಧ್ಯಾನ ಮಾಡಿಲ್ವ ಅದಕ್ಕೆ ಗೊತ್ತಿಲ್ಲ ನಿಂಗೆ.
2: ಬಿಡೋಣ, ನೀನು ಒಳ್ಳೆ ಕತೆ.
3: ಹಂಗಲ್ಲಣ್ಣ, ನಾನು ಧ್ಯಾನ ಮಾಡಕ್ ನೋಡ್ದೆ, ಹಂಗೆ ಕಣ್ಣು ಮುಚ್ಕೊಂಡು ಕೂತಿದ್ನ, ಈ ಮಳೆ ಇದಕ್ಕೂ ಎಲ್ಲ ಸೇರಿ ಹಂಗೆ ನಿದ್ದೆ ಬಂದ್ಬಿಡ್ತು.
2: ನಿದ್ರಾದೇವಿ ಬಂದು ಅಕ್ಕನ ಪ್ರಾಬ್ಲಮ್ ಮಾಡೈತೆ.
1: ಧ್ಯಾನಾಸನದಿಂದ ಶವಾಸನದ ಕಡೆಗೆ ತೆರಳ್ಬಿಟ್ಟಿದ್ಯಾ ಅಲ್ವಾ?
2: ಶವಾಸನ ಮಾತ್ರ ಭಾರಿ ಈಸಿ ಅಣ್ಣ,
1: ಅದು ಭಾರಿ ಇಷ್ಟ ನಂಗೆ,
2: ಭಾರಿ ಇಷ್ಟ ನಂಗೆ, ತುಂಬಾ ಇಷ್ಟ ಅದು. ಅದನ್ ಮಾತ್ರ ವರ್ಷ ಪೂರ್ತಿ ಮಾಡ್ತೀನಿ ನಾನು.
1: ಓ ಅದು ಕಷ್ಟ ಹಂಗಲ್ಲ ನೋಡು. ಈಗ ಯೋಗ ಅಂತ ಅಂದ್ರೆ ಒಂದ್ ಲೆಕ್ಕದ ಪ್ರಕಾರವ ಒಂದು 80,000 ಆಸನ ಅಂತೆ. ಹಂಗಾಗಿ ಎಲ್ಲದನ್ನು ಮಾಡ್ಬೇಕು, ಬರೀ ಯಾವ್ದೋ ಒಂದ್ ಮಾಡ್ಕೊಂಡ್ ಕೂತ್ಕೊಂಡ್ರೆ ಆಗೋದಿಲ್ಲ ಅದು.
2: ಅದಕ್ಕೆಲ್ಲ ಏನ್ ಗೊತ್ತಣ್ಣ, ನಾವು ಊಟನ ಹೆಂಗೆ ಕರೆಕ್ಟ್ ಟೈಮಿಗೆ ಮಾಡ್ಬೇಕು ಅಂತ ತಲೆಯಲ್ಲಿ ಇಟ್ಕೊಂಡಿದ್ದೀವಿ.

0: ಅದು ಈ ಬ್ರೈನ್ಗೆಲ್ಲ ತರಂಗಗಳು ರೀಚ್ ಆಗ್ತಾವಂತಣ್ಣ. ತರಂಗಗಳು, ಈಗ ಓಂ ಅನ್ನೋದು ಒಂದು ತರಂಗ, ಈಗ ಯೋಗದಲ್ಲಿ ಅದೊಂದು ಭಾಗ, ಓಂ ಹೇಳಬೇಕು,
1: ಓಂಕಾರ ಹೇಳಿ,
0: ಆಮೇಲೆ ಎರಡೂ ಕಿವಿ ಮುಚ್ಕೊಂಡು ಮಾಡಿದಾಗ ಅದೇನೋ ಹೇಳ್ತಾರಪ್ಪ, ಬೀಟಾ ಗಾಮಾ ಅಂತೆಲ್ಲ ತರಂಗಗಳು. ಆ ತರಂಗಕ್ಕೆ ನಮ್ಮ ಮೆದುಳನ್ನ ಶಾಂತಗೊಳಿಸುವಂತಹ ಶಕ್ತಿ ಇದೆ ಅಂತೆ.
1: ಈಗ ಒಂದು ಇದೇ ಬಂದ್ಬಿಟ್ಟೈತಲ್ಲ ಎಂತ ಮ್ಯೂಸಿಕ್ ಥೆರಪಿ ಅಂತ ಹೇಳ್ಬಿಟ್ಟು ಹಾಡು ಬಂದಾಗ ಶಾಂತಕ್ಕ, ನನಗೊಂದು ಘಟನೆ ನೆನಪಾಗುತ್ತೆ. ಅದು ನಿಜ ಘಟನೆ ಆಯ್ತಾ, ಜೀವನದಲ್ಲಿ ನಡೆದಿದ್ದು. ಆಯ್ತಾ, ನಾನು ನನ್ನ ಜೀವನದಲ್ಲ
0: ಹೇಳು
1: ಆಯ್ತಾ. ಓದುವಾಗ ಈ ವೆಲ್ಕಮ್ ಪಾರ್ಟಿ ಅಂತ ಮಾಡ್ತಾರೆ, ಆ ವೆಲ್ಕಮ್ ಪಾರ್ಟಿನಲ್ಲಿ ಒಂದು ಹಾಡು ಹೇಳ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಬಿಟ್ಟೆ.
0: ನೀನು ಅವಾಗ ಫ್ರೆಶರ ಅಥವಾ ಸೀನಿಯರ?
1: ನಾನು ಸೂಪರ್ ಸೀನಿಯರ್, ಯಾಕೆಂದ್ರೆ ಫೇಲ್ ಆಗಿ ಅಲ್ಲೇ ಇದ್ನಲ್ಲ ಒಂದೇ ಕಾಲೇಜಲ್ಲಿ, ಹಂಗಾಗಿ ಸ್ವಲ್ಪ ಸೀನಿಯರ್. ಅದು ಲಿರಿಕ್ಸ್ ಬರಕ್ ಬರ್ತಾರಲ್ಲ ನನ್ಗೆ, ನೋಡ್ಕೊಂಡೇ ಹೇಳ್ಬೇಕು ಆಯ್ತು. ಏನೋ ಕಷ್ಟಪಟ್ಟು ಏನೇನೋ ಮಾಡ್ಕೊಂಡು ಪುಟಕ ಹಾಡು ಹೇಳೇ ಬಿಡೋಣ ಅಂತ ಅಂತ ಅನ್ಕೊಂಡು ಹೇಳಿದೆ ಒಂದು ಆಯ್ತಾ. ಆ ಹಾಡಿಗೆ ಪ್ರೈಸ್ ಬಂದ್ಬಿಡೋದ ನಂಗೆ, ಚೆನ್ನಾಗಿ ಹೇಳಿದ್ದ ಅಂತ ಅಂತ.
0: ಯಾವ್ದು ಹಾಡಿದೆ?
1: ಅದು ನಮ್ಮ ಕೆ ಎಸ್ ನರಸಿಂಹಸ್ವಾಮಿ ಇದಾರಲ್ಲ ಅವರ ಪ್ರೇಮ ಕವಿತೆ, ಅದು ನನ್ನ ಪ್ರೇಮದ ಪರಿಯ ನಾನರಿಯ ಕನಕಾಂಗಿ.
0: ಕನಕಾಂಗಿ ಇದ್ಲ ಅಲ್ಲಿ?
1: ಕನಕಾಂಗಿ ಇರ್ಬೋದು ಇಲ್ದಾನೆ ಇದ್ದು ಇರ್ಬೋದು ಆಯ್ತಾ. ಈ
0: ಅಷ್ಟೊಂದು ಅದಕ್ಕೆ ಭಾವನೆ ತುಂಬಿ, ನಿನ್ ಜೀವ ತುಂಬಿ ಹಾಡಿದ್ದಕ್ಕೆ ನಿನಗೆ ಪ್ರೈಸ್ ಬೇರೆ ಬಂದೈತೆ ಅಂದ್ರೆ ಅಲ್ಲೇ ಇರ್ಬೇಕು ಅನ್ನೋದು ನಂದ ಒಂದು ಇದು.
1: ಅಲ್ನೂ ಬಾಯಿ ಬಿಟ್ಟು ಹೇಳಕ್ ಹಾಕಲ್ವಲ್ಲ ಶಾಂತಕ್ಕ ಆಯ್ತಾ. ಅದು ಹಾಡಿನ ಕತೆ ಹೇಳ್ತೀನಿ ಕೇಳಿ, ಇನ್ನು ಮುಗ್ದಿಲ್ಲ ಅದು, ಅವತ್ ಹಾಡ್ದೆ ಅಷ್ಟೇ. ಅದು ಒಂದ್ 10 ವರ್ಷ ಆದ್ಮೇಲೆ ನಮ್ ಫ್ರೆಂಡ್ ಒಬ್ಬ ಸಿಕ್ತ, ಅವನ ಜೊತೆ ಬೈಕಲ್ಲಿ ಹೋಗುವಾಗ ಹಿಂಗೆ ಮಳೆ ಬಂದ್ಬಿಡ್ತು ಸ್ವಲ್ಪ ಸಣ್ಣ ಮಳೆ. ಆ ಟೈಮಲ್ಲಿ ಹಾಡು ಹೇಳಕ್ಕೆ ಶುರು ಮಾಡ್ಬಿಟ್ಟ, ನಾನ್ ಹೇಳಿದ್ದ ಹಾಡು ಅವನ್ ಹೇಳ್ತಾ ಇದ್ದ. ಈ ಹಾಡು ಇಷ್ಟನ ನಿಂಗೆ ಅಂತ ಕೇಳಿದೆ. ಹೌದ್ ಸರ್ ಇಷ್ಟ ಅಂತ ಅಂದ. ಯಾಕೆ ಅಂತ ಅಂತ ಅಂದೆ. ಈ ಹಾಡು ಕೇಳಿ ನಾನು ಇಂಪ್ರೆಸ್ ಆಗಿದ್ದೆ ಅದಕ್ಕೋಸ್ಕರ ಅಂತ ಅಂದ. ಆಮೇಲೆ ಯಾವಾಗ ಕೇಳಿ ಇಂಪ್ರೆಸ್ ಆಗಿದ್ದೆ ಅಂತ ಅಂದೆ, ಫಸ್ಟ್ ಇಯರ್ ಅಲ್ಲಿ ವೆಲ್ಕಮ್ ಪಾರ್ಟಿ ಮಾಡಿದಾಗ ನೀವ್ ಹೇಳಿದ್ರಲ್ಲ ಆ ಹಾಡು ಕೇಳಿ ನಾನು ಇಂಪ್ರೆಸ್ ಆಗಿದ್ದೆ ಅಂತ ಅಂದ. ಅವಾಗ ಹೇಳಿದೆ ಅವನಿಗೆ, ನಾನು ಇಂಪ್ರೆಸ್ ಬೇರೆಯವ್ರು ಮಾಡಕ್ಕೋಸ್ಕರ ನಾನು ಹಾಡಿದ್ದು, ಅವರಾದ್ರೂ ಎಲ್ಲ ಗೊತ್ತಿಲ್ಲ, ನೀನಾದ್ರೂ ಆಗಿದ್ಯಲ್ಲ ಬಿಡು ಸಾರ್ಥಕ ಆಯ್ತು ಅಂತ ಅಂತ.
0: ಅಲ್ಲ ಕಣ್ಣ, ಮತ್ತ ಅಷ್ಟೆಲ್ಲ ಹೊಗಳವ್ರೆ ಅಂತಿ, 10 ವರ್ಷದ ಮೇಲೆ ಇನ್ಯಾರೋ ಹಾಡೋರೆ ಅಂತಿ, ಹೇಳೊಂದ್ ಸಾಲು, ಅದಕ್ಕೆ ಯಾಕೆ ಹಂಗಾಡ್ತೀಯದು?
1: ಈಗೆಲ್ಲ ಧ್ವನಿ ಹೊಂದಕ್ಕಲ್ವಲ್ಲ ಶಾಂತಕ್ಕ,
0: ಧ್ವನಿ ಹಂಗೆ ಇರ್ತದೆ ಹೇಳು.
1: ಆಯ್ತು ಕೇಳಿಸ್ಕೊ ಒಂದ್ಸಲ.

0: ಸಾಕು ಕಂಚಂತ,
1: ಮುಂದಿಂದ ಹೇಳೋಣ.
0: ಏನ್ ಆಚೆ ಆಯ್ತಂದ್ರೆ
1: ಹೋಗ್ಲಿಬಿಟ್ಟು ಚೆನ್ನಾಗ್ ಆಡ್ತೀಯ ಬಿಡು.
0: ಹೌದು ಚಂತಕ,
1: ಕಲಿ ಮತ್ತೆ ಕಲ್ತ್ ಬಿಟ್ಟು ಚೆನ್ನಾಗ್ ಆಡಿ. ಅಲ್ಲಣ್ಣ, ಈಗೆಲ್ಲ ಏನ್ ಗೊತ್ತಾ, ಗುರುಗಳನ್ನ ಹುಡುಕೊಂಡು ಅವ್ರ ಮನೆಗೆ ಹೋಗ್ಬೇಕಾಗಿಲ್ಲ, ಈಗ ಆನ್ಲೈನ್ ಅಲ್ಲೇ ಗುರುಗಳು ಸಿಗ್ತಾವ್ರೆ. ನಿನ್ಗ ಹಂಗ್ ನಾಚಿಕೆ ಬಂದ್ರೆ ಅಲ್ಲಿ ಹೋಗಿ ಕಲಿಯಕ್ಕೆ
0: ಕಷ್ಟ ಇಲ್ಲ ಶಾಂತಕ್ಕ. ನಾನ್ ಸುಮ್ನೆ ಹಾಡು ಹೇಳೋದು, ಅದ್ ಕೇಳಿ ಇನ್ನೊಬ್ರು ಯಾರು ಇಂಪ್ರೆಸ್ ಆಗೋದು, ಅದ್ ಆಗ್ಬೇಕು ಅಂತ ಹೇಳಕ್ಕಿಲ್ಲ ಅಷ್ಟೇ.
1: ಇದು ಜಾಸ್ತಿ ಆಗ್ಲಿಲ್ಲ,
0: ಅಲ್ಲ ವಿಚಾರ ನಾನು ಹೇಳಿದ್ನಲ್ಲ,
1: ಜಾಸ್ತಿ ಆಯ್ತಲ್ಲ.
0: ಈಗ ಕತೆನೆ ಹೇಳಿದ್ನಲ್ಲ ನಾನು,
1: ಏನು ಆ ಕಾಲಕ್ ಆಗವ್ರೆ. ಈಗ
0: ಎಲ್ಲ ಕಾಲದಲ್ಲೂ ಆಗಿಲ್ಲ,
1: ಎಲ್ಲ ಕಾಲಕ್ಕೆಲ್ಲ
0: ಅಂತೂ ನೀನು ಹಾಡು ಹೇಳ್ಸ್ಬಿಟ್ಟಲ್ಲ ಫಸ್ಟ್ ಟೈಮ್ ನನ್ನ ಹತ್ರ.
1: ಸುಮಾರು ವರ್ಷ ಕಣ ಎಲ್ಲ ಕಡೆಗೆ ಆಡ್ತೀಯಂತೆ.
0: ಸುಮಾರು ವರ್ಷ ಆಗಿತ್ತು,
1: ಸುಮಾರು ಆಡಿರ್ಲಿಲ್ಲ ಅನ್ನೋ,
0: ಆಡಿರ್ಲಿಲ್ಲ.
1: ಏ ಆಡಣ, ಚೆನ್ನಾಗ್ ಆಡ್ತಿ.
0: ಹಾಡ್ತಾ
1: ಹಾಡ್ತಾ ರಾಗ, ಉಗುಳ್ತಾ ಉಗುಳ್ತಾ ರೋಗ. ಹೌದಾನೆ,
0: ಹಾಡು ಎಲ್ಲ ಹೇಳ್ಬೇಕು ಅಂತ ಅನ್ಸುತ್ತೆ ಶಾಂತಕ, ಟೈಮ್ ಇರೋದಿಲ್ವಲ್ಲ.
1: ಏನ್ ಕೆಲಸ ಮಾಡ್ತಿ?
0: ಏನ್ ಕಮ್ಮಿ ಕೆಲಸ ನಂಗೆ?
1: ಏನ್ ಕೆಲಸ ಮಾಡ್ತಿ ಅದ ಹೇಳು.
0: ಈಗ ನೋಡಿದ್ರೆ ಅಷ್ಟೊತ್ತಿಂದ ಡಿಸ್ಟರ್ಬ್ ಮಾಡಿದ್ಯ ನನಗೆ.
1: ಡಿಸ್ಟರ್ಬ್
0: ಬಂದ್ಬಿಟ್ಟು ಮಾತಾಡ್ಬಿಟ್ಟು
1: ಒಳ್ಳೆ ಕತೆ ಆಯ್ತಲ್ಲ. ನೀನ್ ಬಂದಿದ್ದು, ನಾವ್ ಕಟ್ಟಲ್ ಸುಮ್ ಕೂತಿದ್ದು, ಏನೋ ಕಷ್ಟ ಸುಖ ಮಾತಾಡ್ಕೋತಿದ್ದು.
0: ನಾನ್ ಇಲ್ಲೇ ಕುತ್ಕೊಂಡು ಧ್ಯಾನ ಮಾಡ್ತಿದ್ನ,
1: ಧ್ಯಾನ ಮಾಡ್ತಿದ್ದೆ.
0: ನೀನ್ ಬಂದು ಡಿಸ್ಟರ್ಬ್
1: ಮಾಡಿದ್ಯಾಸ್ಲಿಲ್ಲ ಅಣ್ಣಮ್ಗೋಸ್ಕರ ಕಾಯ್ತೈತೆ ಅಂತ.
0: ಈಗ ಮತ್ತೆ ಧ್ಯಾನ ಮಾಡ್ಬೇಕಲ್ಲ ನಾನು, ಅದಕ್ಕೆ ಟೈಮ್ ಬೇಕಲ್ಲ.
1: ಏ ಅದೆಲ್ಲ ಇರ್ಲಿ ಬಿಡು, ಫಾದರ್ಸ್ ಡೇ ಬಂತಲ್ಲ, ಮಕ್ಕಳು ಏನ್ ತಯಾರಿ ಮಾಡ್ಕೋತಾವ್ರಿ?
0: ಅವ್ರಿಗೆ ನಾನು ಹೇಳೇ ಇಲ್ಲ ಅದ.
1: ಏಕೆ
0: ಫಾದರ್ಸ್ ಡೇ ಎಲ್ಲ
1: ಅವರೇ ಕಂಡು ಇಟ್ಕೊಂಡಿರ್ತಾರೆ, ನೀನ್ ಹೇಳದೇ ಬೇಡ. ಈಗ
0: ಹಂಗೆ
1: ಅವರೇ ಕಂಡು ಇಟ್ಕೊತೀರ ಎಲ್ಲ. ಈಗ ಫಾದರ್ಸ್ ಡೇ ಇರ್ಬೋದು, ಮದರ್ಸ್ ಡೇ, ಸಿಸ್ಟರ್ಸ್ ಡೇ, ಸಿಬ್ಲಿಂಗ್ಸ್ ಡೇ ಬಂದಲ್ಲ,
0: ಎಲ್ಲ
1: ಎಲ್ಲ ಬಂದವೇ. ಬಂದಿರೋದು ಒಂಥರ ಸಂತೋಷನೇ,
0: ಸಂತೋಷವೇ. ಹೌದು ಹೌದು, ಅಲ್ಲ ಅದ್ರ ಬಗ್ಗೆ ಒಂದು ಅರಿವು ಜಾಗೃತಿ ಇವೆಲ್ಲ ಬೇಕಲ್ಲ, ಅದಕ್ಕೋಸ್ಕರ ಎಲ್ಲ.
1: ಈಗ ಮಕ್ಕಳು ಏನ್ ಗೊತ್ತಾ, ಅಂದ್ರೆ ನಾವು ಮಕ್ಕಳಾಗಿದ್ದಾಗಿಂದನು ಹಂಗೆ ಅನ್ಕೊಂಡಿದ್ವಿ, ಅಪ್ಪ ಅವ್ವ ಅಂತಂದ್ರೆ ಅವ್ರ ಡ್ಯೂಟಿ ಅವ್ರು ಮಾಡ್ಲೇಬೇಕು ಅನ್ನೋ ತರದೊಂದು, ಅದನ್ನ ಮಾಡೇ ಮಾಡ್ತಾರೆ. ಯಾವ ಅಪ್ಪ ಅಮ್ಮನು ಅದರಿಂದ ಆಚೆ ಸರಿಯಲ್ಲ. ದಿ ಬೆಸ್ಟ್ ಏನಿರ್ತದಲ್ಲ ಅದನ್ನೇ ಎಲ್ಲ ಅಪ್ಪ ಅವ್ವನು ಮಕ್ಕಳಿಗೆ ಕೊಡೋದು. ಹಂಗೆ

0: ಅಪ್ಪ ಅವ್ವ ಮಾಡೋದವ್ರ ಕರ್ತವ್ಯ ಅಂತ ಅನ್ಕೊಂಡಿರ್ತಾರಲ್ಲ ಮಕ್ಕಳು, ಕರ್ತವ್ಯ ಹೌದು ಒಂದು ಹಂತದವರೆಗೂ,
1: ಹೌದು.
0: ಅದನ್ನೊಂದು ಸರ್ತಿ ಗುರುತಿಸ್ಬಿಟ್ಟು ಅಪ್ಪ ನೀನ್ ನನ್ಗೆ ಇಷ್ಟೆಲ್ಲ ಮಾಡಿದ್ಯಲ್ಲ, ಬಹಳ ಖುಷಿ ನನಗೆ, ನೀನ್ ನನ್ಗೆ ಜನ್ಮ ಕೊಟ್ಟಿದ್ದಷ್ಟೇ ಅಲ್ಲ ನನ್ನ ಎಲ್ಲಾ ಜವಾಬ್ದಾರಿಗಳನ್ನ ಪೂರೈಸಿಯಲ್ಲ ಅಂತ ಹೇಳಿದಾಗ ಅಪ್ಪಂದ್ರಿಗೆ ಎಷ್ಟು ಸಂತೋಷ
1: ಸಂತೋಷ
0: ಅಮ್ಮಂದ್ರಿಗೆ ಎಷ್ಟು ಸಂತೋಷ.
1: ಹೌದು ಹೌದು, ಅಲ್ಲ ಅದನ್ನ ಏನ್ ಹೇಳಲೇಬೇಕಾಗಿಲ್ಲ ಶಾಂತಕ್ಕ, ಅವ್ರೊಂದು ಸರಿಯಾದ ಹಾದಿಲಿ ಹೋಯ್ತವ್ರ ಅನ್ನೋದಿದೆಯಲ್ಲ
0: ಅದನ್ನ ನೋಡಕ್ಕೆ
1: ಅದೇ ಒಂದು ದೊಡ್ಡ ಸಂತೋಷ.
0: ಫಾದರ್ಸ್ ಡೇ ಬಂತು, ನಾವು ಏನೇನ ಮಾಡಬೇಕು
1: ಏನಿಲ್ಲ, ಒಂದು ಫಾದರ್ಸ್ ಡೇ ಕಾರಣಕ್ಕೆ
0: ಗೆಟ್ ಟುಗೆದರ್ ಮಾಡ್ಬಿಡೋಣ.
1: ಅದಕ್ಕಿಂತ ಮೊದಲು ಒಂದು ಹಾಡು ಹೇಳಿದ್ನಿ ನೀನ್, ನನ್ನ ಹತ್ರ ಮಾತ್ರ ಹೇಳಿಸ್ತೀಯ, ನೀನ್ ಹೇಳಂಗಿಲ್ವಾ?
0: ಪ್ರಾಕ್ಟೀಸ್ ಮಾಡ್ಕೊಂಡಿಲ್ಲ ನಾನು.
1: ನಾನೇನ್ ಮಾಡ್ಕೊಂಡಿದ್ದ ಪ್ರಾಕ್ಟೀಸ್?
0: ನೀನ್ ಆಡ್ತಿರ್ತಿ ಅಂತ ನಂಗೆ ಗೊತ್ತಿತ್ತು.
1: ನೀನು ಆಡ್ತೀಯಲ್ಲ? ಹೇಳು.
0: ಇಲ್ಲ ಇಲ್ಲ, ಹಾಡ್ತೀನಿ ಮುಂದಿನ ವಾರ ಕಟ್ಟೆನಲ್ಲಿ ಹಾಡ್ತೀನಿ. ನೀನು ಮುಂದಿನ ವಾರ ಮರ್ತ್ರು ನಾನ್ ಮರೀದೇ ಹಾಡೇ ಬಿಡ್ತೀನಿ.
1: ನೀನೇ ಒಂದು ಹಾಡು ಹೇಳ್ತೀಯ?
0: ಹಾಡಿನಿಂದನೇ ಶುರು ಮಾಡೋಣ.
1: ಈ ಹಾಡು ಇವೆಲ್ಲ ಅವಲ್ಲ ಶಾಂತಕ್ಕ, ಒಂದ್ ಗುಂಪಲ್ಲಿ ಇದ್ದಾಗ ಎಲ್ಲ ಹೇಳ್ಬೇಕು
0: ಚಂದ,
1: ಅವಾಗ ಚೆನ್ನಾಗಿರ್ತದೆ. ಯಾರೋ ಒಬ್ರು ಹೇಳ್ತಾ ಇದ್ರೆ ಚೆನ್ನಾಗದಿಲ್ಲ.
0: ಈ ಚಂದಾಚಾರ ಅದೆಲ್ಲ ಸ್ಪರ್ಧೆಗಳ ನಮ್ ಮನ್ಸಿಗೆ ಬಂದಾಗ ಹಾಡ್ಬೇಕು, ನಮ್ ಮನ್ಸಿಗೆ ಬಂದಂಗ ಇರ್ಬೇಕು, ಊಟ ಮಾಡ್ಬೇಕು ಒಳ್ಳೆ ಊಟ ಒಳ್ಳೆ ನಿದ್ದೆ, ಅದಷ್ಟೇ ಅಲ್ಲ ವ್ಯಾಯಾಮ ಮಾಡ್ಬೇಕು.
1: ಹೌದೌದು,
0: ಯೋಗನ ಮತ್ತಿನ ಮುಂದಿನ ಜೂನ್ 21ಕ್ಕೆ ಮಾಡೋದಲ್ಲ.
1: ಅಲ್ಲ ಹಂಗಲ್ಲ, ನಾನೀಗ ವರ್ಷ ಪೂರ್ತಿ ಮಾಡ್ಬೇಕು.
0: ಗುರಣ್ಣ ಬೇರೆ ಬಂದು ಹೋದ್ವಾರ ಕಟ್ಟೆಲ್ಲ ಅಷ್ಟೆಲ್ಲ
1: ಹೇಳ್ಕೊಡ್ತಾ ಮಾಡ್ಲಿಲ್ಲ ಅಂತ
0: ಮಾಡ್ಲೇಬೇಕು ನಾವು, ಮಾಡೋಣ. ಯೋಗ ಧ್ಯಾನ ಇವೆಲ್ಲ ಏನ್ ಹೊಸದಾಗೇನ್ ಬಂದಿಲ್ಲ, ಕಾಲ ಕಾಲದಿಂದಲೂ ನಮ್ಮ ದೇಶದಲ್ಲಿ ಪ್ರಾಕ್ಟೀಸ್ ಅಲ್ಲಿ ಇದಾವೆ,
1: ನಿರಂತರವಾಗಿದಾವೆ.
0: ಮತ್ತೀಗ ಕ್ಲಾಸು ಅವೇರ್ನೆಸ್ ಇದೆಲ್ಲ ಜಾಸ್ತಿ ಆಗಿರೋದ್ರಿಂದ ನಮ್ಗೆ ಯೋಗದ ಮಹತ್ವ ಎಲ್ಲ ಇತ್ತೀಚೆಗೆ ಜಾಸ್ತಿ ಗೊತ್ತಾಗ್ತಿದೆ. ರೇಡಿಯೋನಲ್ಲಿ, ಆಮೇಲೆ ಟಿವಿನಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲಿ ನೋಡಿದ್ರು ಅದ್ರ ಬಗ್ಗೆ ಹೇಳ್ತಿರ್ತಾರೆ. ಆದ್ರೆ ಗುರುಗಳಿಂದ ಕಲ್ತು ಮಾಡ್ಬೇಕು ಅಂದ್ರೆ ಸೊಟ್ ಸೊಟ್ಟಾಗಿ ಪೋಸ್ಚರ್ ಏನಾರು ಕತ್ತು ಇಷ್ಟೇ ಡಿಗ್ರಿ ತಿರುಗಿಸಿ ಅಂತಾರೆ ಅವರು. ಅಷ್ಟು ಡಿಗ್ರಿ ಬಿಟ್ಟು ಇನ್ನೊಂದಷ್ಟು ಡಿಗ್ರಿ ತಿರುಗಿಸಿದ್ರೆ ಕತ್ತೆ ಉಳ್ಕೋಗ್ಬಿಡ್ತದೆ. ಹೌದಾನೆ, ಕಾಲು ಇಷ್ಟೇ ಎತ್ತರದಲ್ಲಿ ಏರಿಸ್ಬೇಕು ಅಂತ ಹೇಳ್ತಾರೆ. ಅದನ್ ಬಿಟ್ಮೇಲೆ ಕಾಲ್ಗಿಲ್ ಮುರ್ಕೋಬಿಟ್ಟೆ ಅಂದ್ರೆ ಲಟಕ್ ಅಂತ. ಅದಕ್ಕೆ ಗುರುಮುಖೇನ ಕಲಿಬೇಕು ಕೆಲವು ವಿದ್ಯೆಗಳನ್ನ.
1: ಹೌದಲ್ವಾ, ಎಲ್ಲದಕ್ಕೂ ಗುರುಮುಖೇನ ಕಲ್ತ್ರೆ ಒಳ್ಳೇದು. ಎಕ್ಸ್ಟ್ರಾ ನಮಗೆ ಅನ್ಸಿದ್ದನ್ನು ಕಲಿಯೋದು,
0: ಯಾಕಂದ್ರೆ ಎಲ್ಲರೂ ಏಕಲವ್ಯಗಳಲ್ಲ ನಾವು.
1: ಅಲ್ಲ, ಹಾಗಾಗಿ ಒಂದು ಶಿಸ್ತು ಇರಬೇಕು,
0: ಶಿಸ್ತು ಮನಸ್ಸು ಎಲ್ಲ ಇರಬೇಕು. ಮೊನ್ನೆ ಒಂದ್ ಬಾರಿ ಇನ್ಸ್ಪೈರ್ಡ್ ಸ್ಟೋರಿ ಕೇಳಿದೆ ನಾನು, ನನಗ್ ಬಹಳ ಇನ್ಸ್ಪೈರ್ ಆಯ್ತು. ಅದು ಏನಂದ್ರೆ, ಈ ಒಂದ್ ಏಜ್ ಆದ್ಮೇಲೆ ಕೈ ನೋವು ಕಾಲು ನೋವು ಎಲ್ಲ ಜಾಸ್ತಿ ಆಗ್ತದಲ್ಲ ಅಣ್ಣ, ಹಂಗೆ ಆಗಿ ಕೆಲವ್ರಿಗೆ ನಡಿಯಕ್ಕೆ ಬರ್ತಿರ್ಲಿಲ್ವಂತೆ. ಒಂದಷ್ಟು ಜನ ಹೆಣ್ಮಕ್ಳು ಅವ್ರೊಂದು ಟೀಮ್ ಮಾಡ್ಕೊಂಡ್ರಂತೆ, ಇದು ಬಾಂಬೆನಲ್ಲಿ ಆದದ್ದು. ಟೀಮ್ ಮಾಡ್ಕೊಂಡು ಕರೆಕ್ಟ್ ಆಗಿ ಎಕ್ಸರ್ಸೈಸ್, ಕರೆಕ್ಟ್ ಆಗಿ ಪೌಷ್ಟಿಕಾಂಶ ಭರಿತ ಊಟ ಆಹಾರ, ಆಮೇಲೆ ಮನಸ್ಸಿಗೆ ನೀನ್ ಹೇಳ್ದಲ್ಲ ಧ್ಯಾನ, ಅವೆಲ್ಲಾನು ಮಾಡಿ ಅವರು ಇವತ್ ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದಾರಂತಂದ್ರೆ, ಅವರೇ ಇವರ ಅನ್ನೋ ತರ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಂಡು, ಅವ್ರಿಗೇನು ಕಾಯಿಲೆಗಳಿಲ್ಲ ಈಗ. ಡಾಕ್ಟರ್ ವರ್ಷದ ಹಿಂದೆ ಏನ್ ಹೇಳಿದ್ರು ಅವೆಲ್ಲ ಈಗ ರಿವರ್ಸ್ ಆಗಿವಂತೆ. ರಿವರ್ಸ್ ಕಾಲ ಇದು,
1: ರಿವರ್ಸ್. ಒಂದು ಏನು ಅಂತ ಅನ್ಸಂತಕ್ಕೆ ಯಾವಾಗ್ಲೂ ಅನ್ಸದ್ ನನಗೆ, ಯೋಗ ಇಂಥವೆಲ್ಲ ನೋಡು, ದಿವಸ ನಾವು ಅಭ್ಯಾಸ ಮಾಡೋ ಒಬ್ಬೊಬ್ರೆ ಮಾಡಕ್ ಆಗೋದಿಲ್ಲ, ಬಾರಿ ಕಷ್ಟ.
0: ಟೀಮ್ ಇದ್ರೆ ಒಂಥರ,
1: ಟೀಮ್ ಇದ್ರೆ ಒಂದ್ 8 ಜನ ಇದ್ರೆ, ಮತ್ತೆ ಹೇಳಂಗ ಒಬ್ರು ಅದಕ್ಕೊಬ್ರು ಗುರು ಅಂತ ಹೇಳಿದ್ರೆ ಇನ್ನು ಬಾರಿ ಚೆನ್ನಾಗಿರುತ್ತೆ, ಸೊಗಸಾಗಿರುತ್ತೆ. ನೋಡು, ಒಬ್ಬರೇ ನಾನು ಮನೇಲಿ ಮಾಡ್ತೀನಿ ಅಂತ ಕೂತ್ಕೊಂಡು ಮಾಡಕ್ ಹೋದ್ರೆ ನೆನಪೇ ಹಾಕಲ್ಲ, ಅವು ಧ್ಯಾನ ಒಂದೇ
0: ನೆನಪಾಗಲ್ಲ, ಬೋರ್ ಹೊಡಿತೀವಿ.
1: ಹೌದೌದು,
0: ಟೀಮ್ ಇರ್ಬೇಕು ಯಾವಾಗ್ಲೂ,
1: ಒಂದ್ ತಂಡ ಮಾಡ್ತದ್ದು. ನೀವು ಹೇಳದಲ್ಲ ನಿನ್ ಬಾಂಬೆದು ಒಳ್ಳೆ ಉದಾಹರಣೆ ನೋಡ,
0: ಯಾಕಂದ್ರೆ ಅವ್ರಿಗೆ ಏನೇನೋ ಕಾಯಿಲೆಗಳು ಬಂದ್ಬಿಟ್ಟಿತ್ತಂತೆ. ಅದಕ್ಕೆ ಈಗೆಲ್ಲ ನೋಡು, ನ್ಯೂಟ್ರಿಷನಿಸ್ಟ್ ಅಂತ ಇರ್ತಾರೆ, ಥೆರಪಿಸ್ಟ್ ಇದಾರೆ, ಯೋಗ ಹೇಳ್ಕೊಡೋರು ಇದಾರೆ, ಆಮೇಲೆ ಎಕ್ಸರ್ಸೈಸ್ ಹೇಳ್ಕೊಡೋರು ಇದಾರೆ. ಅವ್ರು 1 ವರ್ಷ ಟೈಮ್ ಕೇಳಿದ್ರಂತೆ ಅವ್ರಿಗೆ ಗೈಡ್ ಮಾಡೋರು. 1 ವರ್ಷದ ನಂತರ ಸೇಮ್ ನೀವು ಟೆಸ್ಟ್ ಮಾಡಿಸಿ, ನಿಮ್ಗೆ ಹೆಂಗ್ ಅನ್ಸುತ್ತೆ, ನಿಮ್ ಲೈಫ್ ಸ್ಟೈಲ್ ಕ್ವಾಲಿಟಿ ಹೆಂಗಿರುತ್ತೆ ಅಂತ ಹೇಳಿದ್ರಂತೆ. ಆಮೇಲೆ ಹೋಗಿ ಮಾಡ್ಸಿದ್ರ ಅವೆಲ್ಲ ಕಾಯಿಲೆಗಳು ಇರ್ಲಿಲ್ಲ. ಇವ್ರ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದ್ದು,
1: ಬದಲಾವಣೆ ಆಗೇ ಆಗುತ್ತೆ ಶಾಂತಕ.
0: ಅದಕ್ಕೆ ಒಂದ್ ದಿವಸ ಮಾಡ್ಬಿಟ್ರೆ ಆಗೋದಿಲ್ಲ.
1: ಹೌದು,
0: ನಾವೆಲ್ಲ ಏನ್ ಗೊತ್ತಾ, ಒಂದ್ ದಿವಸದವ್ರು ನಾವು, ಒಂದ್ ದಿವಸ ಹುರುಪಲ್ಲಿ ಎದ್ದು ಮಾಡ್ಬಿಡುದು, ಮಾರನೆ ದಿವಸ ಬಿಟ್ಬಿಡುದು.
1: ಈ ವರ್ಷ ಬೇಕಾದ್ರೆ ನಾನೇ ಗುರು ಆಗ್ಬಿಡ್ತೀನಿ.
0: ಅಣ್ಣಂಗೆ ಸರಿಯಾಗಿ ಬರಕಿಲ್ಲ
1: ಹೇಳಿಲ್ಲ, ಹಾಡ್ತಾ ಹಾಡ್ತಾ ರಾಗ ಅಂತ ಹೇಳ್ಬಿಟ್ಟು ಮಾಡ್ತಾ ಮಾಡ್ತಾ ಸರಿಯಾಗಿ ಬರ್ತದೆ.
0: ಅಲ್ಲ, ಗುರಣ್ಣನ ಕರಿಯಣತ.
1: ಆಯ್ತು,
0: ಸ್ವಲ್ಪ ದಿವಸ ಗುರಾಣ ಹೇಳ್ಕೊಡ್ಲಿ.
1: ನಿಮ್ಗೆ ವಿಶ್ವಾಸ ಇಲ್ಲ ಅಂದ್ರೆ ಆಯ್ತು ಗುರಾಣ.
0: ಹಂಗಲ್ಲ, ವಿಶ್ವಾಸದ ಪ್ರಶ್ನೆ ಅಲ್ಲ, ನೀನು ಕಲ್ತ್ಕ, ಆಮೇಲೆ ನೀನ್ ಹೇಳ್ಕೊಡೋ, ನಾವೆಲ್ಲ ಮಾಡ್ತೀವಿ.
1: ಆಯ್ತು. ಅದು ಯೋಗ ಇದೆಯಲ್ಲ ಶಾಂತಕ್ಕ, ಮೊನ್ನೆ ಡಾಕ್ಟರ್ ಒಬ್ರು ಹೇಳ್ತಿದ್ರು, ಅದು ಹೆಂಗೆ ಅಂತ ಅಂದ್ರೆ ಮನಸ್ಸು ಮತ್ತೆ ನಮ್ಮ ದೈಹಿಕ ಇದನ್ನ ಎರಡನ್ನೂ ಕೂಡ ನಿಯಂತ್ರಿಸ್ತದಂತೆ. ಹಂಗಾಗಿ ಯೋಗ ಅನ್ನೋದೊಂದು ಒಳ್ಳೆ, ಅದರಲ್ಲೂ ಕೂಡ ನಮ್ಮ ಭಾರತೀಯರು ಕೊಟ್ಟಿರ್ತಕ್ಕಂತ ಒಂದು ಕೊಡುಗೆ ಜಗತ್ತಿಗೆ. ಕಲ್ತ್ಕೊಂಡು ಮಾಡೋದೈತಲ್ಲ, ಈಗ ಇವತ್ತಿಂದ ನಾವು ಕಂಟಿನ್ಯೂಸ್ ಆಗಿ
0: ಮುಂದಿನ ವರ್ಷ 2027 ಜೂನ್ 21ಕ್ಕೆ ಹೆಂಗಿರ್ಬೇಕು ಅಂದ್ರೆ ನಾವು ಹೇಳ್ತಿರ್ದು
1: ಫುಲ್ ಸ್ಲಿಮ್ ಆಗಿ.
0: ಆಯ್ತು, ಇದೇ ಖುಷಿಗೆ.
1: ಅದೇ ಇವತ್ತು ಯೋಗ ದಿವಸ ಅಲ್ವಾ, ಎಲ್ಲ ಕಾಳೆಲ್ಲಾನು ಮೊಳಕೆ ಕಟ್ಟಿಟ್ಟವ್ರ ಮನೇಲಿ, ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇದೆಲ್ಲ ಹಾಕಿ ಒಗ್ಗರಣೆ ಹಾಕಿಟ್ಟವ್ರ, ಅದ್ ತಿನ್ಕೊಂಡು ಕಷಾಯ ಒಂದಿದೆ ಅದ್ ಕುಡಿದ್ಬಿಟ್ರೆ ಈ ಒಂದು ಪರಿಸರಕ್ಕೆ ಮತ್ತೆ ಈ ಒಂದು ವಾತಾವರಣಕ್ಕೆ ಇಡೀ ದಿವಸ
0: ಸರಿ ಆಗ್ತದೆ. ಮೈಯಲ್ಲೆಲ್ಲ ಹೊಸ ಉತ್ಸಾಹ
1: ಮಿಂಚು ಹೊಳಪು ಚೇತನ
0: ಚಿಮ್ಮಬೇಕು.
1: ಹೌದು,
0: ನಡ್ರಿ ನಡ್ರಿ.

0: ಇದುವರೆಗೆ ಮಾತು ಮಲ್ಲಿಗೆ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಯಿತು. ಭಾಗವಹಿಸಿದವರು ಸುಜಾತ ಎಫ್ ತಳವಾರ್, ಅರಕಲಗೂಡು ವಿ ಮಧುಸೂದನ್ ಮತ್ತು ಭವಿಷ್ಯ ಹೆಚ್.ವೈ. ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ 102.2 ಮೆಗಾಹರ್ಟ್ಸ್ಗಳು.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
4: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
4: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
3: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
4: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
3: ಪ್ರತಿ ಭಾನುವಾರ ಸಂಜೆ 6:50.
4: ಈ ಕಾರ್ಯಕ್ರಮದ ಪ್ರಾಯೋಜಕರು
3: ಜೈವಿಕ ಇಂಧನ ಉದ್ಯಾನ ಮಡೇನೂರು.
5: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಇದೀಗ ಒಂದು ಭಾವಗೀತೆ ಬಿಆರ್ ಛಾಯಾ ಅವರ ಸ್ವರದಲ್ಲಿ ಕೇಳಿ, ಜಿಎಸ್ ಶಿವರುದ್ರಪ್ಪ ಅವರ ರಚನೆ.

0: ವಿಆರ್ ಛಾಯಾವರ ಸ್ವರದಲ್ಲಿ ಭಾವಗೀತೆಯನ್ನ ಕೇಳಿದ್ರಿ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ಆಕಾಶವಾಣಿ ಹಾಸನ. ಇನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆ, ಅನಂತರ ಕನ್ನಡದಲ್ಲಿ ವಾರ್ತೆಗಳು.

0: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, ಯುಜಿಸಿ ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. ಬಿಎಸ್ಸಿ ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ ksrdpru.ac.in ಅಥವಾ ಕಾಲ್ ಮಾಡಿ 7975200206.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 12ನೇ ಅಂತಾರಾಷ್ಟೀಯ ಯೋಗ ದಿನ, ದೇಶ ವಿದೇಶಗಳಲ್ಲಿ ಯೋಗ ಸಂಭ್ರಮ. ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬವಾಗಿ ಅಂತಾರಾಷ್ಟೀಯ ಯೋಗ ದಿನ ಆಚರಣೆ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಸುಗಮ ಪಾರದರ್ಶಕ ಪ್ರಕ್ರಿಯೆಗೆ ಎನ್ಟಿಎ ಸಂಪೂರ್ಣ ಸಿದ್ಧತೆ. ಕೋಲ್ಕತ್ತಾದಲ್ಲಿ ಇಂದು ಸ್ವದೇಶಿ ನಿರ್ಮಿತ 3 ಯುದ್ಧ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿರುವ ಪ್ರಧಾನಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಐವರಿ ಕೋಸ್ಟ್ ವಿರುದ್ಧ ಜಯಗಳಿಸಿ ನಾಕೌಟ್ ಹಂತಕ್ಕೇರಿದ ಜರ್ಮನಿ. ವಾರ್ತೆಗಳ ವಿವರ. ಇಂದು ಜಗತ್ತಿನಾದ್ಯಂತ 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಆರೋಗ್ಯಕರ, ಸಕ್ರಿಯ ಮತ್ತು ಘನತೆಯುಳ್ಳ ವಯೋವೃದ್ಧಿಗಾಗಿ ಯೋಗವನ್ನು ಜೀವನ ಪರ್ಯಂತದ ಅಭ್ಯಾಸವನ್ನಾಗಿ ಅಳವಡಿಸಿಕೊಳ್ಳುವುದರ ಮಹತ್ವವನ್ನು ಸಾರುವ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಅಂತಾರಾಷ್ಟೀಯ ಯೋಗ ದಿನದ ಆಚರಣೆಯಿಂದಾಗಿ ಜೂನ್ 21ರ ಈ ದಿನ ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬವಾಗಿ ಮಾರ್ಪಟ್ಟಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಐತಿಹಾಸಿಕ ರೆಡ್ ರೋಡ್ನಲ್ಲಿ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ಯೋಗವು ಕೇವಲ ದೈಹಿಕ ಶ್ರಮದ ಸಾಧನವಲ್ಲ ಮತ್ತು ಇದು ಯಾವುದೇ ಒಂದು ವಯೋಮಾನಕ್ಕೆ ಸೀಮಿತವಾದುದಲ್ಲ, ಬದಲಿಗೆ ಅದು ಮಾನವ ಚೈತನ್ಯದ ಅಭಿವ್ಯಕ್ತಿಯಾಗಿದೆ ಎಂದು ಹೇಳಿದ್ದಾರೆ. 20ನೇ ವಯಸ್ಸಿಗಿಂತ 40ರಲ್ಲಿ ಹೆಚ್ಚಿನ ದೈಹಿಕ ನಮ್ಯತೆಯನ್ನು ಹೊಂದುವುದು, 30ನೇ ವಯಸ್ಸಿಗಿಂತ 50ರಲ್ಲಿ ಹೆಚ್ಚು ಚೈತನ್ಯಪೂರ್ಣವಾಗಿರುವುದು ಹಾಗೂ 50ರ ವಯಸ್ಸಿಗಿಂತ 70ರ ವಯಸ್ಸಿನಲ್ಲಿ ರೋಗ ರುಜಿನಗಳನ್ನು ತಡೆದುಕೊಳ್ಳುವ ಶಕ್ತಿಯೊಂದಿಗೆ ಸದೃಢ ದೇಹ ಹೊಂದುವ ಗುರಿ ಇಟ್ಟುಕೊಂಡಿರಬೇಕು ಎಂದು ಅವರು ಕರೆ ನೀಡಿದ್ದಾರೆ.
1: 21 ಜೂನ್ ಕಾ ಯೇ ದಿನ ಪೃಥ್ವಿ ಕೇ ಕುಚ್ ಭೂಭಾಗ ಪರ್ ಸಾಲ್ ಮೇ ಸಬ್ಸೆ ಲಂಬಿ ಅವಧಿ ಕಾ ದಿನ ಹೋತಾ ಹೈ. ಅಂತಾರಾಷ್ಟ್ರೀಯ ಯೋಗ ದಿವಸ ಕೆ ಕಾರಣ 21 ಜೂನ್ ಕಾ ಯೇ ದಿನ ವಿಶ್ವಕ್ಕೆ ಸಬ್ಸೆ ಬಡೆ ಸಾಮೂಹಿಕ ಉತ್ಸವ ಕಾ ದಿನ ಭೀ ಬನ್ ಗಯಾ ಹೈ. ವಿಶ್ವಕ್ಕೆ ಅಲಗ್ ಅಲಗ್ ಹಿಸ್ಸೋ ಸೆ ಯೋಗ ಕಿ ಏಕ್ ಸೆ ಏಕ್ ಅದ್ಭುತ ತಸ್ವೀರೆ ಆ ರಹಿ ಹೈ. ಪೂರಾ ದೇಶ ಯೋಗ ಕಿ ಊರ್ಜಾ ಸೆ ಚೈತನ್ಯ ಸೆ ಭರಾ ಹುವಾ ನಜರ್ ಆ ರಹಾ ಹೈ.
0: ಮಾನಸಿಕ ಆರೋಗ್ಯದ ಮೂಲಕ ದೈಹಿಕ ಸುಸ್ಥಿತಿಯನ್ನು ಕಂಡುಕೊಳ್ಳಲು ಮತ್ತು ಸಮತೋಲಿತ ಜೀವನ ನಡೆಸಲು ಯೋಗವು ಸಹಾಯ ಮಾಡುತ್ತದೆ. ಯೋಗವನ್ನು ಕೇವಲ ನಿರ್ದಿಷ್ಟ ಸಂದರ್ಭಗಳಿಗೆ ಮಾತ್ರ ಸೀಮಿತಗೊಳಿಸದೆ ಅದನ್ನು ಜೀವನದ ಅವಿಭಾಜ್ಯ ಅಂಗವಾಗಿಸಿಕೊಳ್ಳಬೇಕು ಎಂದು ಪ್ರಧಾನಿ ಕರೆ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರವು 100 ದಿನಗಳ ಆನ್ಲೈನ್ ಯೋಗ ತರಗತಿಗಳ ಮೂಲಕ ಈ ವರ್ಷ ಯೋಗ 365 ಎಂಬ ಘೋಷಣೆಯನ್ನು ಜನಪ್ರಿಯಗೊಳಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಬಳಿಕ ಪ್ರಧಾನಿ ಯೋಗ ಶಿಷ್ಟಾಚಾರದಂತೆ ಕಾರ್ಯಕ್ರಮವನ್ನು ಮುನ್ನಡೆಸಿದರು. ಕಾರ್ಯಕ್ರಮದ ಸ್ಥಳದಲ್ಲಿ ಸಾವಿರಾರು ಯೋಗಾಸಕ್ತರು ಭಾಗಿಯಾಗಿದ್ದರು. ಭಾರತ ಹಾಗೂ ವಿದೇಶಗಳಿಂದ ಲಕ್ಷಾಂತರ ನಾಗರಿಕರು ವರ್ಚುವಲ್ ಮೂಲಕ ಈ ಆಚರಣೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಆರೋಗ್ಯ, ಸೌಹಾರ್ದತೆ ಮತ್ತು ಸಾಮೂಹಿಕ ಯೋಗಕ್ಷೇಮವನ್ನು ಉತ್ತೇಜಿಸುವ ಜಾಗತಿಕ ಆಂದೋಲನವಾಗಿ ಯೋಗ ಬೆಳೆಯುತ್ತಿರುವ ಪಾತ್ರವನ್ನು ಈ ಕಾರ್ಯಕ್ರಮ ಪುನರುಚ್ಚರಿಸಿದೆ. ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ಐತಿಹಾಸಿಕ ಹೆಗ್ಗುರುತುಗಳು ಮತ್ತು ಯೋಗ ಸಂಪ್ರದಾಯಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವಾಲಯ ದೇಶದ 100 ಪ್ರಮುಖ ಐತಿಹಾಸಿಕ ಸ್ಥಳಗಳಲ್ಲಿ ವಿಶೇಷ ಯೋಗ ಆಚರಣೆಗಳನ್ನು ಆಯೋಜನೆ ಮಾಡಿದೆ. ಈ ಉಪಕ್ರಮದ ಭಾಗವಾಗಿ ನವದೆಹಲಿಯ ಕೆಂಪುಕೋಟೆ, ಕರ್ನಾಟಕದ ಹಂಪಿ, ಉತ್ತರಾಖಂಡದ ಹರಿದ್ವಾರ, ಒಡಿಶಾದ ಕೊನಾರ್ಕ್, ತಮಿಳುನಾಡಿನ ಮಹಾಬಲಿಪುರಂ, ಮಹಾರಾಷ್ಟದ ಮುಂಬೈ, ಬಿಹಾರದ ನಲಂದ, ಗುಜರಾತ್ನ ಅಹಮದಾಬಾದ್, ಉತ್ತರ ಪ್ರದೇಶದ ಸಾರನಾಥ್, ಲಡಾಖ್ನ ಲೇಹ್, ತೆಲಂಗಾಣದ ಹೈದರಾಬಾದ್ ಮತ್ತು ಅಸ್ಸಾಂನ ಸಿಲ್ಚಾರ್ ಸೇರಿದಂತೆ ದೇಶದ 12 ಪ್ರಮುಖ ಸ್ಥಳಗಳಲ್ಲಿ ಬೃಹತ್ ಆಚರಣೆಗಳು ನಡೆದಿವೆ. ಜಾಗತಿಕ ಮಟ್ಟದಲ್ಲಿಯೂ ಈ ಆಚರಣೆ ವ್ಯಾಪಕವಾಗಿದ್ದು ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಮಂಡಳಿಯ ಐಸಿಸಿಆರ್ ಸಮನ್ವಯದೊಂದಿಗೆ ವಿದೇಶಗಳಲ್ಲಿರುವಂತಹ 210 ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ವಿಶ್ವದಾದ್ಯಂತ ಸುಮಾರು 2500 ಸ್ಥಳಗಳಲ್ಲಿ ಯೋಗ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿವೆ. 12ನೇ ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆಯಲ್ಲಿ ಇಂದು ಕರ್ನಾಟಕದ ವಿಧಾನಸೌಧ ಎದುರು ಆಯೋಜನೆ ಮಾಡಲಾಗಿದ್ದಂತಹ ರಾಜ್ಯಮಟ್ಟದ ಯೋಗ ದಿನಾಚರಣೆಯಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಈ ವೇಳೆ ರಾಜ್ಯಪಾಲರು ಯೋಗಾಸಕ್ತರೊಂದಿಗೆ ಯೋಗ ಪ್ರದರ್ಶನದಲ್ಲಿ ಪಾಲ್ಗೊಂಡರು. ಬೆಂಗಳೂರು ದೂರದರ್ಶನ ಕೇಂದ್ರದಲ್ಲಿಯೂ ಕೂಡ ಯೋಗ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು. ಕೇಂದ್ರದ ಎಂಎಸ್ಎಂಇ ಮತ್ತು ಕಾರ್ಮಿಕ ಹಾಗೂ ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆಯನ್ನು ನೀಡಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ಇಂದು ನಡೆದ ರಾಜ್ಯಮಟ್ಟದ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದರು. ಯೋಗ ದಿನದ ಆಚರಣೆಯ ನಂತರ ರಾಷ್ಟಪತಿಗಳು ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯಕ್ಕೆ ಭೇಟಿಯನ್ನು ನೀಡಲಿದ್ದು ಅಲ್ಲಿ ಆಯೋಜನೆ ಮಾಡಲಾಗಿರುವ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದಾರೆ. ಇದೇ ವೇಳೆ ಅವರು ಸ್ಥಳೀಯ ಸಹಾರಿಯ ಬುಡಕಟ್ಟು ಸಮುದಾಯದ ಸದಸ್ಯರು, ಚೀತಾ ಉಸ್ತುವಾರಿ ಸಿಬ್ಬಂದಿ ಹಾಗೂ ಉದ್ಯಾನವನದ ಕ್ಷೇತ್ರ ಕಾರ್ಯಪಡೆಯ ಸಿಬ್ಬಂದಿಯ ಜೊತೆಗೆ ವಿಶೇಷ ಸಂವಾದ ನಡೆಸಲಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಮುನ್ನಾ ದಿನವಾದ ನಿನ್ನೆ ಹಲವಾರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಯೋಗಾಸಕ್ತರು ದೊಡ್ಡ ಸಂಖ್ಯೆಯಲ್ಲಿ ಒಟ್ಟುಗೂಡಿ ಯೋಗಾಭ್ಯಾಸ ನಡೆಸಿದ್ದಾರೆ. ಕೆನಡಾದ ಟೊರೊಂಟೊದಲ್ಲಿರುವಂತಹ ಒಂಟಾರಿಯೋ ಶಾಸನಸಭೆಯ ಮುಂಭಾಗದಲ್ಲಿ ಸರ್ಕಾರಿ ಪ್ರತಿನಿಧಿಗಳು ಹಾಗೂ ರಾಜತಾಂತ್ರಿಕ ಅಧಿಕಾರಿಗಳು ಯೋಗಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬ್ರೆಜಿಲ್ನ ಭವ್ಯವಾದ ಫೋರ್ಸ್ ದೋ ಇಗುವಾಸ್ ಜಲಪಾತದ ಬಳಿ ಭಾರತದ ರಾಯಭಾರಿ ದಿನೇಶ್ ಭಾಟಿಯಾ ನೇತೃತ್ವದಲ್ಲಿ ವಿಶೇಷ ಯೋಗ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇತ್ತ ಡೆನ್ಮಾರ್ಕ್ನ ಆರ್ಹಸ್ನ ಡೋಕ್ ಒಂದರಲ್ಲಿ ನಡೆದ ಆಚರಣೆಯಲ್ಲಿ ರಾಯಭಾರಿ ಮನೀಶ್ ಪ್ರಭಾತ್ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಡೆನ್ಮಾರ್ಕ್ ಪ್ರಧಾನಿ ಮೆಟ್ರೆ ಫ್ರೆಡೆರಿಕ್ಸನ್ ಅವರಿಗೆ ಬರೆದಿದ್ದ ಪತ್ರವನ್ನು ವಾಚನ ಮಾಡಿದರು. ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿರುವಂತಹ ಐತಿಹಾಸಿಕ ಲಿಂಕನ್ ಮೆಮೋರಿಯಲ್ ಬಳಿ ನೂರಾರು ಜನರು ಒಟ್ಟಿಗೆ ಸೇರಿ ಯೋಗ ದಿನವನ್ನು ಆಚರಣೆ ಮಾಡಿದರು. ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ ಮರುಪರೀಕ್ಷೆ ಇಂದು ಮಧ್ಯಾಹ್ನ ಜರುಗಲಿದೆ. ಭಾರತದಾದ್ಯಂತ 551 ನಗರಗಳಲ್ಲಿ ಹಾಗೂ ವಿದೇಶಗಳ 14 ನಗರಗಳಲ್ಲಿ ಒಟ್ಟು 22 ಲಕ್ಷ ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗಾಗಿ ಈ ಮರುಪರೀಕ್ಷೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಪರೀಕ್ಷೆಯು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ನಡೆಯಲಿದೆ. ಪ್ರಸ್ತುತ ಪರೀಕ್ಷೆಯನ್ನು ಇಂಗ್ಲಿಷ್ ಮತ್ತು 12 ಭಾರತೀಯ ಭಾಷೆಗಳಲ್ಲಿ ನಡೆಸಲಾಗುತ್ತಿದೆ. ಪರೀಕ್ಷೆಯ ಮುನ್ನ ದಿನವಾದ ನಿನ್ನೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಜಾಮರ್ಗಳು, ಸಿಸಿಟಿವಿ ತಪಾಸಣಾ ಸಿಬ್ಬಂದಿ ಮತ್ತು ಬಯೋಮೆಟ್ರಿಕ್ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳನ್ನು ವ್ಯವಸ್ಥಿತವಾಗಿ ಪರಿಶೀಲಿಸಲು ದೇಶದಾದ್ಯಂತ ಅಣಕು ಪ್ರಕ್ರಿಯೆ ನಡೆಸಿತು. ಪರೀಕ್ಷೆಯನ್ನು ಅತ್ಯಂತ ಸುಗಮ, ನ್ಯಾಯಸಮ್ಮತ ಮತ್ತು ಪಾರದರ್ಶಕವಾಗಿ ನಡೆಸಲು ತಾನು ಸಂಪೂರ್ಣವಾಗಿ ಸಿದ್ದವಿರುವುದಾಗಿ ಎನ್ಟಿಎ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಲ್ಕತ್ತಾದಲ್ಲಿ ಇಂದು ದೇಶೀಯ ನಿರ್ಮಿತ 3 ಯುದ್ದ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಐಎನ್ಎಸ್ ದುನಗಿರಿ ನೌಕೆ ಬ್ರಹ್ಮೋಸ್ ಕ್ಷಿಪಣಿಯಿಂದ ಸುಸಜ್ಜಿತವಾಗಿದ್ದು ಮಧ್ಯಮ ವ್ಯಾಪ್ತಿಯ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಒಳಗೊಂಡಿದೆ. ಐಎನ್ಎಸ್ ಸಂಶೋಧಕ್ ನೌಕೆಯನ್ನು ಕರಾವಳಿಯ ಆಳ ನೀರಿನ ಜಲನಕ್ಷೆ ಕಾರ್ಯಾಚರಣೆಗೆ ಅನುಕೂಲವಾಗುವಂತೆ ರೂಪಿಸಲಾಗಿದೆ. ಐಎನ್ಎಸ್ ಅಗ್ರೆಯ ನೌಕೆ ಸಬ್ಮೇರಿಯನ್ ನಿರೋಧಕವಾಗಿದ್ದು ಕರಾವಳಿ ರಕ್ಷಣೆಗೆ ರಾಕೆಟ್ ಲಾಂಚರ್ಗಳನ್ನು ಹೊಂದಿದೆ. ಈ ನೌಕೆಗಳಿಗೆ ಬೇಕಾದ ಶೇಕಡ 75ಕ್ಕೂ ಅಧಿಕ ಪ್ರಮಾಣದ ಉಪಕರಣಗಳನ್ನು 200ಕ್ಕೂ ಅಧಿಕ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಂದ ಪಡೆದು ನಿರ್ಮಿಸಿರುವುದು ವಿಶೇಷವೆನಿಸಿದೆ. ಕೆನಡಾದ ಟೊರೊಂಟೊದಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಜರ್ಮನಿ ತಂಡ ಐವರಿ ಕೋಸ್ಟ್ ಅನ್ನು 2-1 ಗೋಲುಗಳಿಂದ ಸೋಲಿಸಿ ಪಂದ್ಯಾವಳಿಯಲ್ಲಿ ನಾಕೌಟ್ ಹಂತದಲ್ಲಿ ಸ್ಥಾನ ಗಳಿಸಿತು. ಜರ್ಮನಿಯ ಪರವಾಗಿ ಡೆನಿಚ್ ಉಂಡಾವ್ 2 ಗೋಲುಗಳನ್ನು ಗಳಿಸಿದರು. ಇಂದು ಕನ್ಸಾನ್ ನಗರದಲ್ಲಿ ಇಕ್ವೆಡಾರ್ ಮತ್ತು ಕ್ಯೂರಸಾವ್ ನಡುವಿನ ಈ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಚೆನ್ನೈನ ಚಿದಂಬರ್ ಕ್ರೀಡಾಂಗಣದಲ್ಲಿ ನಡೆದಂತಹ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ವಿರುದ್ದ ಭಾರತ 9 ವಿಕೆಟ್ಗಳ ಭರ್ಜರಿ ಜಯದೊಂದಿಗೆ ಸರಣಿಯನ್ನು 3-0 ಅಂತರದಲ್ಲಿ ಗೆದ್ದುಕೊಂಡಿದೆ. ನಿನ್ನೆ ನಡೆದ ಪಂದ್ಯದಲ್ಲಿ ಭಾರತ ಅಫ್ಘಾನಿಸ್ತಾನ ನೀಡಿದ 219 ರನ್ಗಳ ಗುರಿಯನ್ನು ಕೇವಲ 28.4 ಓವರ್ಗಳಲ್ಲಿ 1 ವಿಕೆಟ್ನಷ್ಟಕ್ಕೆ ಕ್ರಮಿಸಿ ಗೆಲುವು ದಾಖಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಅಂತಾರಾಷ್ಟೀಯ ಯೋಗ ದಿನ, ದೇಶ ವಿದೇಶಗಳಲ್ಲಿ ಯೋಗ ಸಂಭ್ರಮ. ವಿಶ್ವದ ಅತಿದೊಡ್ಡ ಸಾಮೂಹಿಕ ಹಬ್ಬವಾಗಿ ಅಂತಾರಾಷ್ಟೀಯ ಯೋಗ ದಿನ ಆಚರಣೆ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಸುಗಮ ಪಾರದರ್ಶಕ ಪ್ರಕ್ರಿಯೆಗೆ ಎನ್ಟಿಎ ಸಂಪೂರ್ಣ ಸಿದ್ದತೆ. ಕೋಲ್ಕತ್ತಾದಲ್ಲಿ ಇಂದು ಸ್ವದೇಶಿ ನಿರ್ಮಿತ 3 ಯುದ್ದ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿರುವ ಪ್ರಧಾನಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಐವರಿ ಕೋಸ್ಟ್ ವಿರುದ್ದ ಜಯಗಳಿಸಿ ನಾಕೌಟ್ ಹಂತಕ್ಕೇರಿದ ಜರ್ಮನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
3: ಕಂಪನಕ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ.
4: ಯೋಗಾಮೃತ ಯೋಗಾಮೃತ ಯೋಗಾಮೃತ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ಅರಕರಗುಡುವಿ ಮಧುಸೂದನ್.
5: ಭಕ್ತಿಯೋಗ ಈ ವಿಷಯವಾಗಿ ಡಾಕ್ಟರ್ ನೇಹಾ ಆರ್ ಪಟೇಲ್ ಅವರಿಂದ ಮಾಹಿತಿ.
6: ಕೇಳುಗರೇ ನಮಸ್ಕಾರ, ಇವತ್ತಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು ಇವತ್ತು ಭಕ್ತಿ ಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಪ್ರಕಾರಗಳು ಇದ್ದಾವೆ. ರಾಜಯೋಗ ಅಂತ ಹೇಳಿ ಕರಿತೀವಿ, ಹಠಯೋಗ ಅಂತ ಹೇಳಿ ಕರಿತೀವಿ, ಲಯಯೋಗ ಅಂತ ಹೇಳಿ ಕರಿತೀವಿ, ಜ್ಞಾನಯೋಗ ಅಂತ ಹೇಳಿ ಕರಿತೀವಿ. ಆ ಪ್ರಕಾರಗಳಲ್ಲಿ ಭಕ್ತಿ ಯೋಗವು ಕೂಡ ಒಂದು ಪ್ರಕಾರ. ಈ ಭಕ್ತಿ ಯೋಗ ಅಂತ ಅಂದ್ರೆ ಏನು, ಅದರ ಅಭ್ಯಾಸವನ್ನ ಹೇಗೆ ಮಾಡಬೇಕು, ಭಕ್ತಿ ಯೋಗವನ್ನು ಮಾಡೋದ್ರಿಂದ ವೈಜ್ಞಾನಿಕವಾಗಿ ಏನೆಲ್ಲ ಪ್ರಯೋಜನಗಳು ನಮ್ಮ ಮನಸ್ಸಿನ ಮೇಲೆ ಮತ್ತು ದೇಹದ ಮೇಲೆ ಉಂಟಾಗುತ್ತೆ ಅನ್ನುವಂಥದ್ದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ನೇಹಾ ಆರ್ ಪಟೇಲ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ.
7: ನಮಸ್ಕಾರಗಳು ಸರ್.
6: ಭಕ್ತಿ ಯೋಗ ಅನ್ನುವಂಥದ್ದು ಒಂದು ಹೊಸ ಪ್ರಕಾರವಾಗಿ ನಮಗೆ ಕಾಣ್ತಾ ಇದೆ. ಏನು ಭಕ್ತಿ ಯೋಗ ಅಂತ ಅಂದ್ರೆ?
7: ಭಕ್ತಿ ಅಂದ್ರೆ ಪ್ರೀತಿ ಮತ್ತೆ ಸೇವೆ. ಯೋಗ ಅಂತ ಹೇಳಿದ್ರೆ ಐಕ್ಯ ಅಂತ ಹೇಳ್ತೇವೆ. ಆದ್ರಿಂದ ಭಕ್ತಿ ಯೋಗವನ್ನ ದೇವರೊಂದಿಗೆ ಪ್ರೀತಿಯ ಮೂಲಕ ಐಕ್ಯ ಸಾಧಿಸುವ ಮಾರ್ಗವಾಗಿ ನಾವು ಕರಿಬಹುದು. ಇದು ಜೀವನದಲ್ಲಿ ಎಲ್ಲಾ ಕೆಲಸ ಕಾರ್ಯಗಳನ್ನ ದೇವರ ಸೇವೆಯಾಗಿ ಮಾಡಿ ಅಂತಿಮವಾಗಿ ಆತ್ಮೀಯ ಸಂಬಂಧವನ್ನು ಬೆಳೆಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ರಾಜಯೋಗ, ಹಠಯೋಗ, ಜ್ಞಾನಯೋಗ ಇತರೆ ಯೋಗಗಳಿಗಿಂತನೂ ಭಕ್ತಿಯೋಗ ತುಂಬಾ ಸರಳವಾದದ್ದು. ಯಾಕೆ ಅಂತ ಹೇಳಿದ್ರೆ ಇದು ಕೇವಲ ಪ್ರೀತಿಯಿಂದ ಕೂಡಿದ ಹೃದಯವೊಂದೇ ಬೇಕು. ಇನ್ನೆಲ್ಲದಕ್ಕೂ ಸಹ ನಮ್ಮ ಮನಸ್ಸು, ದೇಹ ಪ್ರತಿಯೊಂದನ್ನು ನಾವು ಶ್ರಮಿಸಬೇಕಾಗತ್ತೆ. ಇಲ್ಲಿ ಪ್ರೀತಿ ಮಾತ್ರ ಬುನಾದಿಯಾಗಿರುತ್ತದೆ. ಐತಿಹಾಸಿಕ ಮತ್ತು ಶಾಸ್ತ್ರೀಯ ಉದಾಹರಣೆಗಳನ್ನ ನೋಡಿದ್ರೆ ಅಲ್ಲಿ ಭಕ್ತಿಯೋಗದ ಶಕ್ತಿಯನ್ನ ತೋರಿಸಬಹುದು. ಉದಾಹರಣೆಗೆ ಅಕ್ಕ ಮಹಾದೇವಿಯವರು ತಮ್ಮ ಜೀವನವನ್ನು ಶಿವನ ಭಕ್ತಿಗೆ ಸಮರ್ಪಿಸಿದರು. ಲೌಕಿಕ ಜೀವನವನ್ನ ತ್ಯಜಿಸಿ ಶಿವನಿಗಾಗಿ ಭಕ್ತಿಭಾವದಿಂದ ಕವಿತೆಗಳನ್ನ ರಚಿಸಿರ್ತಾರೆ. ಅವರ ವಚನಗಳು ಇಂದಿಗೂ ಕೂಡ ಭಕ್ತಿಯ ಮಾರ್ಗವನ್ನ ಬೆಳಗುತ್ತಿದೆ. ಅದೇ ರೀತಿ ಭಗವದ್ಗೀತೆಯಲ್ಲಿ ಭಕ್ತಿಯೋಗದ ಆಳವಾದ ಒಳನೋಟವನ್ನ ನಾವು ಕಾಣಬಹುದು. ಶ್ರೀಕೃಷ್ಣನು ಅರ್ಜುನನಿಗೆ ತಿಳಿಸಿದ ಉಪದೇಶಗಳೆಲ್ಲವೂ ಭಕ್ತಿಯ ಮೂಲಕವೇ ಆತ್ಮ ಸಾಕ್ಷಾತ್ಕಾರವನ್ನು ನೀಡುತ್ತವೆ.
6: ಭಕ್ತಿ ಯೋಗ ಅಂತ ಅಂದ್ರೆ ಹೀಗೆ ಭಕ್ತಿಯಿಂದ ಮಾಡ್ತಕ್ಕಂಥದ್ದು ಮತ್ತು ಭಕ್ತಿಗಾಗಿ ಮಾಡ್ತಕ್ಕಂಥದ್ದು. ಭಕ್ತಿ ಯೋಗದ ಅಭ್ಯಾಸವನ್ನ ಕುರಿತು ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡ್ತೀರ?
7: ಭಕ್ತಿ ಯೋಗವನ್ನ ಅಭ್ಯಾಸ ಮಾಡಲು ಹಲವಾರು ರೂಪಗಳಿವೆ. ಅದರಲ್ಲಿ 9 ರೂಪಗಳನ್ನು ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ. ಮೊದಲನೆಯದಾಗಿ ಕೀರ್ತನ. ಕೀರ್ತನೆ ಎನ್ನುವುದು ದೇವರ ಹೆಸರನ್ನು ಜಪಿಸುವುದು ಅಥವಾ ಭಕ್ತಿಗೀತೆಗಳನ್ನು ಹಾಡುವುದು. ಎರಡನೆಯದು ಶ್ರವಣ. ಶ್ರವಣ ಅಂತ ಹೇಳಿದರೆ ಕೇಳುವುದು. ಅದರಲ್ಲಿ ಶಾಸ್ತ್ರಗಳು, ಭಕ್ತಿ ಕಥೆಗಳು ಅಥವಾ ಅದರ ಉಪದೇಶಗಳನ್ನು ಕೇಳುವುದು. ನಂತರ ಸ್ಮರಣೆ. ಸ್ಮರಣೆ ಎಂದರೆ ನೆನಪು ಮಾಡಿಕೊಳ್ಳುವಂಥದ್ದು. ಯಾವಾಗಲೂ ದೇವರನ್ನ ಸ್ಮರಿಸುವುದನ್ನೇ ನಾವು ಸ್ಮರಣೆ ಎಂದು ಕರೆಯುತ್ತೇವೆ. ನಂತರ ಪಾದ ಸೇವನ. ದೇವರಿಗೆ ಸೇವೆಯನ್ನ ಸಲ್ಲಿಸುವುದು. ಇದರಲ್ಲಿ ದೇವರಿಗೆ ಮಾತ್ರವಲ್ಲದೆ ಇತರೆ ಮನುಷ್ಯರಿಗೆ ನಮ್ಮ ಕೈಯಲ್ಲಾದಷ್ಟು ನಾವು ಸಹಾಯ ಮಾಡುವುದನ್ನು ನಾವು ಪಾದ ಸೇವನೆ ಎಂದು ಪರಿಗಣಿಸಬಹುದು. ಅರ್ಚನೆ. ಈಗ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಮಾಡುವಂತದ್ದೇ ಅರ್ಚನೆ, ಅಂದರೆ ಪೂಜೆ ಪುನಸ್ಕಾರಗಳು, ಆರಾಧನೆ ಮಾಡುವುದು. ವಂದನೆ. ದೇವರಿಗೆ ನಮಸ್ಕರಿಸುವುದು. ಬೆಳಗ್ಗೆ ಎದ್ದ ನಂತರ ನಮಸ್ಕಾರ ಮಾಡುವುದು ಅಥವಾ ಹಿರಿಯರಿಗೆ ನಮಸ್ಕರಿಸುವುದನ್ನೇ ನಾವು ವಂದನೆ ಎಂದು ತಿಳಿದುಕೊಳ್ಳಬಹುದು. ದಾಸ್ಯ. ದೇವರ ಸೇವಕನೆಂದೇ ತನ್ನನ್ನು ತಾನು ಭಾವಿಸುವುದು ದಾಸ್ಯ. ಉದಾಹರಣೆಗೆ ಕನಕದಾಸರು, ಪುರಂದರದಾಸರು ಅವರು ದಾಸರಾಗಿರುವುದನ್ನು ನಾವು ಗಮನಿಸಬಹುದು. ಸಖ್ಯ. ಸಖ್ಯ ಎಂದರೆ ದೇವರನ್ನು ಸ್ನೇಹಿತನಂತೆ ಭಾವಿಸುವುದು. ಉದಾಹರಣೆಗೆ ಕೃಷ್ಣ ಮತ್ತು ಅರ್ಜುನ ಅವರು ದೇವರು ಮತ್ತೆ ಭಕ್ತ ಎನ್ನುವುದಕ್ಕಿಂತ ಇಬ್ಬರು ಒಳ್ಳೆ ಸ್ನೇಹಿತರಾಗುವ ದೃಶ್ಯಗಳನ್ನೇ ನಾವು ನೋಡಬಹುದು. ಕೊನೆಯದು ಆತ್ಮನಿವೇದನೆ. ತನ್ನನ್ನು ತಾನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಳ್ಳುವುದು. ಈ ಎಲ್ಲಾ 9 ರೂಪಗಳು ದೇವರೊಂದಿಗೆ ವಿವಿಧ ರೀತಿಯಲ್ಲಿ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತದೆ. ಕೆಲವರು ಗುರುವಿನ ಮಾರ್ಗದರ್ಶನದ ಅಗತ್ಯವಿದೆ ಎಂದು

0: ಭಾವಿಸುತ್ತಾರೆ. ಇನ್ನು ಕೆಲವರು ಶುದ್ಧ ಭಕ್ತಿಯಿಂದಲೇ ದೇವರನ್ನು ತಲುಪಬಹುದೆಂದು ನಂಬುತ್ತಾರೆ. ಇವೆಲ್ಲವೂ ಅವರ ನಂಬಿಕೆಗೆ ತಿಳಿದದ್ದು, ಹಾಗೆ ಅವರ ಭಾವನೆಗಳು.
1: ಹೀಗೆ ನಾವು ಭಕ್ತಿಯೋಗದ ಅಭ್ಯಾಸಗಳನ್ನು ವಿವಿಧ ಪ್ರಕಾರಗಳನ್ನು ಅನುಸರಿಸಿ ಮಾಡಬಹುದು. ಭಕ್ತಿಯೋಗದ ವೈಜ್ಞಾನಿಕ ಪ್ರಯೋಜನಗಳನ್ನು ತಿಳಿಸಿಕೊಡಿ.
0: ಖಂಡಿತವಾಗಿಯೂ, ಭಕ್ತಿಯೋಗವು ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಪ್ರಯೋಜನಗಳನ್ನು ಒದಗಿಸುತ್ತದೆ. ಆಧ್ಯಾತ್ಮಿಕವಾಗಿ ಇದು ಶಾಂತಿ, ಆನಂದ ಮತ್ತು ದೇವರೊಂದಿಗೆ ಒಡನಾಟವನ್ನು ತರುತ್ತದೆ. ಇದು ಮೋಕ್ಷದ ಮಾರ್ಗವನ್ನು ತೆರೆಯುತ್ತದೆ. ಮನುಷ್ಯನ ಜೀವನದ ಗುರಿ ಎಂದರೆ ಮೋಕ್ಷ ಸಾಧನೆ. ಅದಕ್ಕೆ ಭಕ್ತಿಯೋಗವು ಒಂದು ಸುಲಭವಾದ ಮಾರ್ಗ. ವೈಜ್ಞಾನಿಕವಾಗಿ ಅಂದರೆ ಸೈಂಟಿಫಿಕಲಿ ಬೇಸ್ಡ್ ಅಂತ ಹೇಳಿದ್ರೆ, ವೈಜ್ಞಾನಿಕ ಕಾರಣದ ಮೂಲಕ ತಿಳಿಸುವುದೇನೆಂದರೆ, ಭಜನೆ, ಗಾಯನ ಮತ್ತು ಕೀರ್ತನೆಯಂತಹ ಅಭ್ಯಾಸಗಳು ನಮ್ಮ ಹಾರ್ಮೋನ್ಗಳನ್ನು ಸಮತೋಲನದಲ್ಲಿ ಇರಿಸುತ್ತದೆ. ಇದರಿಂದ ಮಾನಸಿಕ ಆರೋಗ್ಯವು ಸುಧಾರಿಸುತ್ತದೆ, ರಕ್ತದ ಒತ್ತಡವನ್ನು ಸ್ಥಿರಗೊಳಿಸುತ್ತದೆ, ಎಂದರೆ ಬಿಪಿಯನ್ನು ನಾವು ತಡೆಗಟ್ಟಬಹುದು ಮತ್ತು ನಿದ್ರೆಯ ಗುಣಮಟ್ಟವನ್ನು ಕೂಡ ಹೆಚ್ಚಿಸುತ್ತದೆ. ಎಲ್ಲರಿಗೂ ತಿಳಿದಿರುವ ಹಾಗೆ ಸದ್ಗುರುಜಿ ಅವರು ಭಕ್ತಿಯೋಗದ ಮೇಲೆ ಏನು ಹೇಳ ಬಯಸುತ್ತಾರೆಂದರೆ, ಭಕ್ತಿಯು ಕೇವಲ ಪೂಜೆಯಲ್ಲ, ಅದು ನಿಮ್ಮೊಳಗಿನ ದಿವ್ಯ ಶಕ್ತಿಯನ್ನು ಜಾಗೃತಗೊಳಿಸುವ ಮಾರ್ಗ.
1: ಭಕ್ತಿಯೋಗದ ಬಗ್ಗೆ ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಭಕ್ತಿಯೋಗ ಒಂದು ಸುಂದರವಾದ ಮಾರ್ಗವಾಗಿದ್ದು, ಇದು ನಮ್ಮನ್ನ ದಿವ್ಯ ಶಕ್ತಿಯೊಂದಿಗೆ ಪ್ರೀತಿ ಮತ್ತು ಭಕ್ತಿಯಿಂದ ಜೋಡಿಸುತ್ತದೆ. ಇದೊಂದು ಸರಳ, ಸುಲಭ ಮತ್ತು ಯಾರಾದರೂ ಎಲ್ಲಿ ಬೇಕಾದರೂ ಅಭ್ಯಾಸ ಮಾಡಬಹುದಾದಂತಹ ಯೋಗ. ಈ ಅಭ್ಯಾಸವನ್ನು ಒಮ್ಮೆ ಪ್ರಯತ್ನಿಸಿ ಅದರ ಅನುಭವವನ್ನು ಪಡೆಯಬೇಕೆಂದು ನಾನು ವಿನಂತಿಸುತ್ತೇನೆ.
1: ಭಕ್ತಿಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನ ಸಂಪರ್ಕವನ್ನ ಮಾಡಲಿಕ್ಕೆ ಸಂಪರ್ಕ ಸಂಖ್ಯೆಯನ್ನ ನೀಡ್ತೀರಾ?
0: 8-7-2-2-3-4-3-3-6-3.
1: ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ.
0: 8-7-2-2-3-4-3-3-6-3.
1: ಇದುವರೆಗೆ ಭಕ್ತಿಯೋಗದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ಟಂತವರು ಡಾಕ್ಟರ್ ನೇಹಾ ಆರ್ ಪಟೇಲ್ ಅವರು. ಒಳ್ಳೆಯ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು.
2: ಇದುವರೆಗೆ ಭಕ್ತಿಯೋಗ ಈ ವಿಷಯವಾಗಿ ಡಾಕ್ಟರ್ ನೇಹಾ ಆರ್ ಪಟೇಲ್ ಅವರಿಂದ ಮಾಹಿತಿ ಮೂಡಿಬಂತು.
3: ಇದುವರೆಗೆ ಯೋಗಾಮೃತ ಯೋಗಾಮೃತ ಯೋಗಾಮೃತ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗುಡುವಿ ಮಧುಸೂದನ್, ನೆರವು ಶಮಿತಾ ಜೈನ್.

ಕಂಪನಗ 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿ ಬರ್ತಾ ಇದೆ. ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಚಕ್ರವ್ಯೂಹ ಚಿತ್ರದ ಗೀತೆಯನ್ನ ಕೇಳಿ ಪುನೀತ್ ರಾಜ್ಕುಮಾರ್ ಹಾಗೂ ಕಾಜಲ್ ಅಗರ್ವಾಲ್ ಅವರ ಸ್ವರಗಳಲ್ಲಿ. ಕವಿರಾಜ್ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಎಸ್ ಎಸ್ ತಮನ್.

0: ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನ 2026ನೇ ಸಾಲಿನ ಇಂಜಿನಿಯರಿಂಗ್ ವಿಭಾಗದ ದಾಖಲಾತಿಗಳು ಪ್ರಾರಂಭವಾಗಿವೆ. ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯು ಎನ್ಬಿಎ ಹಾಗೂ ನ್ಯಾಕ್ನಲ್ಲಿ ಎ ಗ್ರೇಡ್ ಪಡೆದಿದ್ದು 2025ರಿಂದ ಆಟೋನಮಸ್ ಇನ್ಸ್ಟಿಟ್ಯೂಟ್ ಆಗಿ ಹೊರಹೊಮ್ಮಿದೆ. ನಮ್ಮಲ್ಲಿ ಸಿವಿಲ್, ಮೆಕ್ಯಾನಿಕಲ್, ಇ ಅಂಡ್ ಇ, ಸಿಎಸ್, ಐಎಸ್, ಎಐಎಂಎಲ್, ಎಐಡಿಎಸ್, ಸೈಬರ್ ಸೆಕ್ಯೂರಿಟಿ, ಬಿಎಲ್ಎಸ್ಐ ಹಾಗೂ ಎಂಬಿಎ ವಿಭಾಗಗಳಿಗೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9019861858.
1: ಕಾಂತಾರ ಚಾಪ್ಟರ್ 1 ಚಿತ್ರದ ಗೀತೆ ಇದೀಗ. ಸಂಗಡಿಗರೊಂದಿಗೆ ಗೀತೆಯನ್ನು ಹಾಡಿದ್ದಾರೆ ವಿಜಯ ಪ್ರಕಾಶ್ ಹಾಗೂ ಅನನ್ಯ ಭಟ್. ಪ್ರಮೋದ್ ಮರವಂತಿ ಅವರ ಗೀತೆ, ಸಂಗೀತ ನೀಡಿದ್ದಾರೆ ಅಜ್ನೀಶ್ ಲೋಕನಾಥ್.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಶ್ರೀನಿವಾಸ್ ಹಾಗೂ ಚಿತ್ರ ಅವರ ಸ್ವರಗಳಲ್ಲಿ ಇದೀಗ ಖುಷಿ ಚಿತ್ರದಾಗಿದೆ.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಶ್ರೇಯ ಘೋಷಾಲ್ ಹಾಗೂ ಟಿಪ್ಪು ಅವರ ಧ್ವನಿಗಳಲ್ಲಿ ಇದೀಗ ಕಿಲಾಡಿ ಕಿಟ್ಟಿ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಯೋಗರಾಜ್ ಭಟ್, ಸಂಗೀತ ನಿರ್ದೇಶನ ಮಾಡಿದ್ದಾರೆ ಜಸ್ಸಿ ಗಿಫ್ಟ್.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಇದೀಗ ಕೋಕೋ ಚಿತ್ರದ ಗೀತೆ, ಕಾವ್ಯರಾಜ್ ಅವರು ಬರೆದಿರುವ ಈ ಗೀತೆಯನ್ನು ಹಾಡಿದ್ದಾರೆ ಕುನಾಲ್ ಗಾಂಜವಾಲ ಮತ್ತು ಶ್ರೇಯಾ ಘೋಷಾಲ್.

0: ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನ 2026ನೇ ಸಾಲಿನ ಇಂಜಿನಿಯರಿಂಗ್ ವಿಭಾಗದ ದಾಖಲಾತಿಗಳು ಪ್ರಾರಂಭವಾಗಿವೆ. ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯು ಎನ್ಬಿಎ ಹಾಗೂ ನ್ಯಾಕ್ನಲ್ಲಿ ಎ ಗ್ರೇಡ್ ಪಡೆದಿದ್ದು 2025ರಿಂದ ಆಟೋನಮಸ್ ಇನ್ಸ್ಟಿಟ್ಯೂಟ್ ಆಗಿ ಹೊರಹೊಮ್ಮಿದೆ. ನಮ್ಮಲ್ಲಿ ಸಿವಿಲ್, ಮೆಕ್ಯಾನಿಕಲ್, ಇ ಅಂಡ್ ಇ, ಸಿಎಸ್, ಐಎಸ್, ಎಐಎಂಎಲ್, ಎಐಡಿಎಸ್, ಸೈಬರ್ ಸೆಕ್ಯೂರಿಟಿ, ಬಿಎಲ್ಎಸ್ಐ ಹಾಗೂ ಎಂಬಿಎ ವಿಭಾಗಗಳಿಗೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9019861858.
1: ಗೌರವ್ ಹರಿಯವರ ಧ್ವನಿಯಲ್ಲಿ ಇದೀಗ ಕನಕ ಚಿತ್ರದ ಗೀತೆ. ಸಾಹಿತ್ಯ ಹೃದಯ ಶಿವ ಅವರದು.

0: ಅಜ್ಜ, ಇದು ಯಾವ ಗಿಡ?
1: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ, ಕೇಳ್ಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
0: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
1: ಯಾಕೆ?
0: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
1: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ಕಾರ್ತಿಕ್ ಹಾಗೂ ನಂದಿತಾ ಅವರ ಧ್ವನಿಗಳಲ್ಲಿ ಕೋಣಗಾನ ಕೋಳಿ ನುಂಗಿತ್ತ ಚಿತ್ರದ ಗೀತೆ.

ಕಾರ್ಯಕ್ರಮದ ಕೊನೆಯಲ್ಲಿ ಲಕ್ಕಿ ಚಿತ್ರದ ಗೀತೆ. ಅರ್ಜುನ್ ಚನ್ನಿಯವರ ಸಂಗೀತಕ್ಕೆ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಈವರೆಗೂ ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಬಿತ್ತರವಾಯಿತು. ಇದೀಗ ಸಮಯ 10:05 ವಾಗ್ತಾ ಇದೆ. ಇನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

ആകാശവാണി. ಸಮಸ್ತ ಕೇಳುಗರಿಗೆ ವಿಶ್ವ ಸಂಗೀತ ದಿನದ ಹಾರ್ದಿಕ ಶುಭಾಶಯಗಳು. ಜೂನ್ 21 ವಿಶ್ವ ಸಂಗೀತ ದಿನ. ಸಂಗೀತದ ಮಹತ್ವವನ್ನು ಸಾರುವ, ಸಂಗೀತ ಕಲಾವಿದರನ್ನು ಗೌರವಿಸುವ ಹಾಗೂ ಸಂಗೀತದ ಮೂಲಕ ಮಾನವೀಯತೆಯನ್ನು ಬೆಸೆಯುವ ಒಂದು ವಿಶೇಷ ದಿನವಾಗಿದೆ. ಸಂಗೀತ ಕೇವಲ ಮನರಂಜನೆಯ ಸಾಧನವಲ್ಲ, ಅದು ಭಾವನೆಗಳಿಗೆ ಧ್ವನಿಯಾಗಿರುವ, ಸಂಸ್ಕೃತಿಯ ಪ್ರತಿಬಿಂಬವಾಗಿರುವ ಮತ್ತು ಮನಸ್ಸಿಗೆ ನೆಮ್ಮದಿ ನೀಡುವ ಅಮೂಲ್ಯ ಕಲೆಯಾಗಿದೆ. ಈ ವಿಶ್ವ ಸಂಗೀತ ದಿನದಂದು ಒಂದೇ ಹಾಡು ಸಾಕು ಮನಸ್ಸುಗಳನ್ನು ಜೋಡಿಸಲು, ಒಂದು ರಾಗ ಸಾಕು ಭಾವನೆಗಳನ್ನು ಹೇಳಲು, ಒಂದು ತಾಳ ಸಾಕು ಜೀವನದ ಲಯವನ್ನು ಅರಿಯಲು. ಈ ವಿಶ್ವ ಸಂಗೀತ ದಿನದಂದು ಸಂಗೀತದ ಸೌಂದರ್ಯವನ್ನು ಆಸ್ವಾದಿಸೋಣ, ಸಂಗೀತ ಕಲಾವಿದರನ್ನು ಗೌರವಿಸೋಣ ಮತ್ತು ಸಂಗೀತದ ಮೂಲಕ ಪ್ರೀತಿ, ಶಾಂತಿ ಹಾಗೂ ಸಾಮರಸ್ಯದ ಸಂದೇಶವನ್ನು ಜಗತ್ತಿನಾದ್ಯಂತ ಹರಡೋಣ. ವಿಶ್ವ ಸಂಗೀತ ದಿನದ ಸಂದರ್ಭದಲ್ಲಿ ಆಕಾಶವಾಣಿ ಬೆಂಗಳೂರು ಪ್ರಸ್ತುತಪಡಿಸುತ್ತಿದೆ ವೀಣೆ ವಯಲಿನ್ ಜುಗಲ್ಬಂದಿ. ಭಾಗವಹಿಸುವ ಕಲಾವಿದರು ಡಾಕ್ಟರ್ ಎಂಆರ್ ಮಂಜುಳ ವೀಣೆ, ಸಿಂಧು ಸುಚೇತನ್ ವಯಲಿನ್, ಎಎಸ್ಎನ್ ಸ್ವಾಮಿ ಮೃದಂಗ, ಜಗದೀಶ್ ಕುರ್ತುಕೋಟಿ ತಬಲಾ. ಮೊದಲಿಗೆ ಕೇಳಿ ಟಿಆರ್ ಸುಬ್ರಹ್ಮಣ್ಯಂ ಅವರ ರಚನೆಯಲ್ಲಿ ಒಂದು ವರ್ಣ, ರಾಗ ಬೇಹಾಗ್, ಆದಿತಾಳ.

0: ಇಂದುವರೆಗೆ ವಿಶ್ವ ಸಂಗೀತ ದಿನದ ಸಂದರ್ಭದಲ್ಲಿ ವೀಣೆ ವಯಲಿನ್ ಜುಗಲ್ಬಂದಿ ಕೇಳಿದಿರಿ. ಭಾಗವಹಿಸಿದ ಕಲಾವಿದರು ಡಾ ಎಂಆರ್ ಮಂಜುಳಾ ವೀಣೆ, ಸಿಂಧು ಸುಚೇತನ್ ವಯಲಿನ್, ಎಎಸ್ಎನ್ ಸ್ವಾಮಿ ಮೃದಂಗ ಹಾಗೂ
1: ಪೋಸ್ಟ್ ಬಾಕ್ಸ್ ನಂಬರ್ 111.
2: ನಮಸ್ಕಾರ, ಪೋಸ್ಟ್ ಬಾಕ್ಸ್ ನಂಬರ್ 111 ಮೇ

ಮಾಡಿದ್ದೀರಾ 102.2 ಮೆಗಾಹರ್ಟ್ಸ್. ಇದು ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಕೇಳುಗರೆ, ನಿಲಯದ ಎರಡನೇ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಿಮ್ಮ ರೇಡಿಯೋ ಗೆಳತಿ ಸ್ವರ್ಣದಾಸ್ ಹೆಚ್ವಿ. ಈಗ ಪುಲ್ವಾರಿ, ಗೀತೋಂ ಕಾ ಆಂಗನ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶಾರೀಫ್ ತೋಶಿ ಮತ್ತು ಶಾನ್ ಅವರ ಸ್ವರದಲ್ಲಿ 1920 ಲಂಡನ್ ಚಿತ್ರದ ಗೀತೆ. ಅಜೀಂ ಶಿರಾಜಿ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಶಾರೀಫ್ ಮತ್ತು ತೋಶಿ. ಪುಲ್ವಾರಿ ಚಿತ್ರದ ಆರಂಭದಲ್ಲಿ ಕೇಳಿ 1920 ಲಂಡನ್ ಚಿತ್ರದ ಈ ಗೀತೆ.

ಕೇಳಿ ಕಿಶೋರ್ ಕುಮಾರ್ ಅವರ ಸ್ವರದಲ್ಲಿ ಆ ಗಲೆ ಲಜ್ಜಾ ಚಿತ್ರದ ಗೀತೆ, ಸಹೀರ್ ಲೋಧಿಯಾನ್ವಿ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತವಿದೆ. ಕೇಳಿ ಆ ಗಲೆ ಲಜ್ಜಾ ಚಿತ್ರದ ಗೀತೆ.

ಆತ್ಮೀಯ ಕೇಳುಗರೆ, ಗಮನಿಸಿ, ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ವನಿತಾ ವಿಹಾರದಲ್ಲಿ ಯೋಗದಿಂದ ಆರೋಗ್ಯಕರ ಜೀವನ ಈ ಕುರಿತು ಯೋಗ ತಜ್ಞರಾದ ಡಾಕ್ಟರ್ ನವ್ಯ ಆರಾಧ್ಯ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಆನಂತರ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗದ ಉಪಯೋಗಗಳು ಮತ್ತು ಯೋಗ ದಿನದ ಮಹತ್ವ ಈ ಕುರಿತು ವೆನ್ಲಾಕ್ ಆಯುಷ್ ಇಲಾಖೆಯ ವೈದ್ಯಾಧಿಕಾರಿಯಾದ ಡಾ ಪ್ರಶಾಂತ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಫುಲ್ವಾರಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಸಮೀರ್ ಅವರು ಬರೆದಿರುವ ಬಾದಲ್ ಚಿತ್ರದ ಗೀತೆ. ಅನು ಮಲ್ಲಿಕ್ ಅವರ ಸಂಗೀತಕ್ಕೆ ಧನಿಯಾಗಿದ್ದಾರೆ ಸೋನು ನಿಗಮ್ ಮತ್ತು ಕವಿತಾ ಕೃಷ್ಣಮೂರ್ತಿ.

ಈವರಿ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಚಲ್ ಮೇರೆ ಬಾಯ್ ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಅಲ್ಕಾ ಯಜ್ಞಿಕ್. ಸಮೀರ್ ಅವರು ಬರೆದಿರುವ ಗೀತೆಗೆ ಆನಂದ್ ಅವರ ಸಂಗೀತವಿದೆ. ಕೇಳಿ ಚಲ್ ಮೇರೆ ಭಾಯ್ ಚಿತ್ರದ ಗೀತೆ.

ಇದುವರೆಗೆ ಪುಲ್ವಾರಿ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದಿರಿ. ಮತ್ತಷ್ಟು ಕನ್ನಡ ಚಿತ್ರಗೀತೆಗಳನ್ನು ಇಂದು ಮಧ್ಯಾಹ್ನ 1 ಗಂಟೆ

ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಸ್ಟುಡಿಯೋದಲ್ಲಿ ಸಮಯವಾಗಿದೆ 11:30:42. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಕೇಳುಗರಿಗೆಲ್ಲ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಬಿಬಾಸ್ ರಾಗದಲ್ಲಿ ಜ್ಯೋತಿ ಹೆಗ್ಡೆ ಅವರಿಂದ ರುದ್ರವೀಣಾ ವಾದನ ಕೇಳಲಿದ್ದೀರಿ.

ಕೇಳುಗರೇ, ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಬಾಸ್ ರಾಗದಲ್ಲಿ ಜ್ಯೋತಿ ಹೆಗ್ಡೆ ಅವರಿಂದ ರುದ್ರವೀಣಾ ವಾದನ ಕೇಳಿದಿರಿ. ಇದು ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

ಆತ್ಮೀಯ ಕೇಳುಗರೇ, ಗಮನಿಸಿ, ಇಂದು ರಾತ್ರಿ 9:30 ರಾಷ್ಟ್ರೀಯ ನಾಟಕ ಕಾರ್ಯಕ್ರಮದಲ್ಲಿ ಕೇಳಿ ನಾಟಕ ವಿಧವಾ ತಾಯಿ. ಮೂಲ ರಚನೆ ಮುನ್ಷಿ ಪ್ರೇಮಚಂದ್ರ, ಬಾನುಲಿ ರೂಪಾಂತರ ವಿನೋದ್ ಶರ್ಮಾ, ಕನ್ನಡಕ್ಕೆ ಅನುವಾದಿಸಿದವರು ಡಾ ಚೇತನ್ ಕುಮಾರ್ ನಾಯಕ್, ನಾಟಕವನ್ನು ನಿರ್ದೇಶಿಸಿದ್ದಾರೆ ಡಾ ಶಶಿಧರ್ ನರೇಂದ್ರ. ತಪ್ಪದೇ ಕೇಳಿ ಇಂದು ರಾತ್ರಿ 9:30 ನಾಟಕ ವಿಧವಾ ತಾಯಿ. ಇಂದು ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪಂಡಿತ್ ಬಸವರಾಜ್ ಗುರುರಾಜ್ ಅವರಿಂದ ಗಾಯನ ಕೇಳಲಿದ್ದೀರಿ. ಆನಂತರ ಜಾನಕಿ ಅಯ್ಯರವರ ಗಾಯನ ಮೂಡಿಬರಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಧ್ಯೇಯದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ನಾಡಿನಾದ್ಯಂತ ಯೋಗಪಟುಗಳು ಯೋಗಾಸಕ್ತರ ಅಮಿತೋತ್ಸಾಹದ ಮಧ್ಯೆ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಇಂದು ಬೆಳಗ್ಗೆ 6:30 to 8:30 ಆಚರಿಸಿದ ವರದಿಗಳು ಬಂದಿವೆ. ಯೋಗ ಈಗಲೇ ಅನುಷ್ಠಾನಕ್ಕಾಗಿ ಯೋಗ ಅಥ ಅನುಷ್ಠಾನಂ ಎಂದ ಪತಂಜಲಿ ಮುನಿಯ ಆಶಯವನ್ನು ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪ್ರತಿಧ್ವನಿಸಿತು. ಯೋಗ 365 ದಿನಗಳಿಗಾಗಿ ಎಂಬ ಪ್ರತಿಜ್ಞೆಯನ್ನು ಯೋಗಾರ್ಥಿಗಳು ಕೈಗೊಂಡರು. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ಕೇಂದ್ರ ಆಯುಷ್ ಸಚಿವಾಲಯ ಆಯೋಜಿಸಿದ್ದ ರಾಷ್ಟದ ಪ್ರಧಾನ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯೋಗ ಎಲ್ಲರನ್ನೂ ಒಗ್ಗೂಡಿಸುವ ಮಾನಸಿಕ ಸ್ವಾಸ್ಥ್ಯ ಮತ್ತು ಜಗತ್ತಿನ ಶಾಂತಿಗೆ ಅಡಿಪಾಯವಾಗಿದೆ ಎಂದರು.
1: 21 ಜೂನ್ ಕಾ ಯೇ ದಿನ ಪೃಥ್ವಿಗೆ ಕುಚ್ ಭೂಭಾಗ ಪರ ಸಾಲ ಮೇ ಸಬ್ಸೆ ಲಂಬಿ ಅವಧಿ ಕಾ ದಿನ ಹೋತಾ ಹೈ ಔರ್ ಅಂತಾರಾಷ್ಟ್ರೀಯ ಯೋಗ ದಿವಸ ಕೆ ಕಾರಣ 21 ಜೂನ್ ಕಾ ಯೇ ದಿನ ವಿಶ್ವಕ್ಕೆ ಸಬ್ಸೆ ಬಡೆ ಸಾಮೂಹಿಕ ಉತ್ಸವ ಕಾ ದಿನ ಭೀ ಬನ್ ಗಯಾ ಹೈ. ಭಾರತ ಮೇ ಹಿಮಾಲಯ ಸೆ ಲೇಕರ್ ಹಿಂದ ಮಹಾಸಾಗರ ತಕ್ ಪೂರ್ವೋತ್ತರ ಔರ್ ಪೂರಬ್ ಮೇ ಬಂಗಾಲ ಸೆ ಲೇಕರ್ ಪಶ್ಚಿಮ ಮೇ ಸೌರಾಷ್ಟ್ರ ತಕ್ ಪೂರಾ ದೇಶ ಯೋಗ ಕೀ ಊರ್ಜಾ ಸೆ ಚೈತನ್ಯ ಸೆ ಭರಾ ಹುವಾ ನಜರ್ ಆ ರಹಾ ಪೂರಾ ದೇಶ ಪೂರಾ ವಿಶ್ವ ಏಕ ದೂಸರೆ ಸೆ ಜುಡಾ ಹುವಾ ನಜರ್ ಆ ರಹಾ ಔರ್ ಯಹೀ ತೋ ಯೋಗ ಕೀ ತಾಕತ್ ಹೈ ಯೋಗ ಸಬ್ಕೋ ಜೋಡ್ತಾ ಯೋಗ ಸಬ್ಕೋ ಸಾಥ್ ಲಾತಾ.
0: ಮಂಡ್ಯದ ಪಿಇಟಿ ಶಿಕ್ಷಣ ಸಂಸ್ಥೆಯ ಆವರಣದ ಕೆಎಸ್ಸಿಎ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿಶ್ವ ಯೋಗ ದಿನಾಚರಣೆಗೆ ಚಾಲನೆ ನೀಡಿದರು. ಬೆಳಗಾವಿಯ ಸುವರ್ಣ ವಿಧಾನಸೌಧದ ಆವರಣದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡರು. ಯೋಗ ದಿನವನ್ನು ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಬಳಸಿಕೊಂಡ ಕೋಲಾರ ಜಿಲ್ಲಾ ಪಂಚಾಯಿತಿ ಮಾದರಿ ಸ್ವೀಪ್ ಚಟುವಟಿಕೆ ಮೂಲಕ ಗಮನ ಸೆಳೆಯಿತು. ಸರ್ ಎಂ ವಿಶ್ವೇಶ್ವರಾಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ 12ನೇ ಅಂತಾರಾಷ್ಟೀಯ ಯೋಗ ದಿನದ ಕಾರ್ಯಕ್ರಮದಲ್ಲಿ ಮತದಾನದ ಮಹತ್ವ ಕುರಿತು ಜಿಲ್ಲಾಡಳಿತ ಅರಿವು ಮೂಡಿಸಿತು. ಅಂತಾರಾಷ್ಟೀಯ ಯೋಗ ದಿನಾಚರಣೆಗಾಗಿ ಕೇಂದ್ರ ಆಯುಷ್ ಸಚಿವಾಲಯದ ಯೋಗ ಸಂಗಮ ಪೋರ್ಟಲ್ನಲ್ಲಿ 6 ಲಕ್ಷ ಸಂಸ್ಥೆಗಳು ಯೋಗ ಪ್ರದರ್ಶಿಸಲು ಹೆಸರು ನೋಂದಾಯಿಸಿದ್ದವು. 2 ಲಕ್ಷ ಶಾಲೆ ಕಾಲೇಜುಗಳು, 3,22,000 ಸರ್ಕಾರಿ ಸಂಸ್ಥೆಗಳು, 16,000ಕ್ಕೂ ಅಧಿಕ ಖಾಸಗಿ ಸಂಸ್ಥೆಗಳು, 5,000ಕ್ಕೂ ಹೆಚ್ಚು ಸ್ವಯಂ ಸೇವಾ ಸಂಸ್ಥೆಗಳು, 44,000 ಸಾಮುದಾಯಿಕ ಗುಂಪುಗಳು ದೇಶದ 2,500 ಸ್ಥಳಗಳಲ್ಲಿ ಯೋಗ ಪ್ರದರ್ಶನದಲ್ಲಿ ಪಾಲ್ಗೊಂಡು ಗಮನ ಸೆಳೆದವು. ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಜುಲೈ 25, 26 ಮತ್ತು 27ರಂದು 3 ದಿನಗಳ ರಾಷ್ಟೀಯ ರೈತ ಸಮಾವೇಶ ಜರುಗಲಿದೆ ಎಂದು ರೈತ ಸಮಾವೇಶದ ಸ್ವಾಗತ ಸಮಿತಿ ಅಧ್ಯಕ್ಷ ಮಾಲೀಕಯ್ಯ ಗುತ್ತೇದಾರ್ ತಿಳಿಸಿದ್ದಾರೆ. ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ, ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ, ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿ, ಕನೆಹರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ, ಜಲತಜ್ಞ ರಾಜಸ್ಥಾನದ ರಾಜೇಂದ್ರ ಸಿಂಗ್ ಸೇರಿದಂತೆ ಕೇಂದ್ರ ಸಚಿವರುಗಳು ಭಾಗವಹಿಸಲಿದ್ದಾರೆ. ಬಾಲ್ಯ ವಿವಾಹ ತಡೆಗಟ್ಟಲು ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇರಿಸಿದೆ. ಕೇಂದ್ರದ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲು, ಬಾಲ್ಯ ವಿವಾಹ ಮಾತ್ರವಲ್ಲದೆ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ನಿಶ್ಚಿತಾರ್ಥ ಮಾಡುವುದು ಅಥವಾ ಸಿದ್ದತೆ ನಡೆಸುವುದು ಶಿಕ್ಷಾರ್ಹ ಅಪರಾಧವಾಗಿದೆ, ಕಾನೂನುಬಾಹಿರ ಎಂದು ಘೋಷಿಸಲಾಗಿದೆ. ವಿಕಸಿತ ಭಾರತ, ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಬಿಜಿರಾಮ್ಜಿ ಕಾಯ್ದೆ 2025 ಜುಲೈ 1ರಿಂದ ಜಾರಿಗೆ ಬರಲಿದ್ದು, ಕೇಂದ್ರ ಸರ್ಕಾರ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ 100ಕ್ಕೂ ಹೆಚ್ಚು ಪ್ರದೇಶ ಅಧಿಕಾರಿಗಳನ್ನು ನಿಯೋಜಿಸಲಿದೆ. ಊರಿಗೊಂದು ಕೆರೆ ಸಾಧ್ಯವಾಗದಿದ್ದರೂ ತಾಲೂಕಿಗೊಂದಾದರೂ ಹೊಸ ಕೆರೆಯನ್ನು ನಿರ್ಮಿಸಿ ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಜಿಲ್ಲೆಯ ಎಲ್ಲ ತೆಹಸೀಲ್ದಾರ್ಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನೆಲ ಜಲ ಮಳೆ ನೀರು ಕೊಯ್ಲು, ಸಸಿ ನೆಡುವುದು ಹಾಗೂ ಕೆರೆಗಳ ಸಮರ್ಪಕ ನಿರ್ವಹಣೆ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಯಚೂರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಯೋಜನೆ ಕುರಿತು ವಿಶೇಷ ತರಬೇತಿ ಕಾರ್ಯಾಗಾರ ಜರುಗಿತು. ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ಚಾಲನೆ ನೀಡಿದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ತಿಂಗಳ 28ರಿಂದ ಜುಲೈ 1ನೇ ತಾರೀಖಿನವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಅಭಿಯಾನ ನಡೆಯಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಕಾಶಿ ಮಾಹಿತಿ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ.
3: ಕೆಲವರೇ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯೋಗ ದಿನಾಚರಣೆಯ ಈ ವಿಶೇಷ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಡಾ ನವ್ಯ ಆರಾಧ್ಯ ಅವರು ಇದ್ದಾರೆ. ಆಯುರ್ವೇದ ವೈದ್ಯೆಯಾಗಿರುವ ಇವರು ಯೋಗವನ್ನು ಜೀವನ ಶೈಲಿಯ ಭಾಗವನ್ನಾಗಿ ಅಳವಡಿಸಿಕೊಂಡಿರುವ ಅನುಭವ ಉಳ್ಳ ಯೋಗ ತಜ್ಞೆಯೂ ಹೌದು. ದೇಹ ಮತ್ತು ಮನಸ್ಸಿನ ಸಮತೋಲನ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹಾಗೆ ಆರೋಗ್ಯಕರ ಬದುಕಿಗೆ ಯೋಗದ ಮಹತ್ವವನ್ನು ಸರಳವಾಗಿ ಜನರಿಗೆ ತಲುಪಿಸುವಲ್ಲಿ ಅವರು ಹಲವಾರು ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತಿನ ಈ ಸಂಭಾಷಣೆಯಲ್ಲಿ ಅವರು ನಮ್ಮ ಜೊತೆ ಈ ಮನೆ ಜವಾಬ್ದಾರಿ ನಡುವೆ ಸಿಲುಕಿರುವ ಮಹಿಳೆಯರ ಆರೋಗ್ಯ ಸಮಸ್ಯೆಗಳನ್ನು ಯೋಗದ ಮೂಲಕ ಹೇಗೆ ಬ್ಯಾಲೆನ್ಸ್ ಮಾಡಬಹುದು, ಹೇಗೆ ಅದಕ್ಕೆ ಪರಿಹಾರ ಕಂಡುಕೋಬಹುದು ಅನ್ನೋದನ್ನ ಸುಲಭವಾಗಿ ವಿವರಿಸುತ್ತಾರೆ. ನವ್ಯ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ಥ್ಯಾಂಕ್ ಯು ಆಶಾ.
3: ನಮ್ಮ ಕೇಳುಗರಿಗೆ ನಿಮ್ಮ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಮಾಡಿಕೊಡ್ತೀರಾ?
4: ಆಯುರ್ವೇದ ವೈದ್ಯೆ, ಯೋಗ ಟೀಚರ್ ಮತ್ತೆ ರೀಜನರೇಟಿವ್ ಮೆಡಿಸಿನ್ ಸ್ಪೆಷಲಿಸ್ಟ್ ಆಗಿ ಹಾಗೂ ನನ್ನದೇ ಆದ ಒಂದು ಹೆಲ್ತ್ ಕೇರ್ ನಯೋಸ್ಮಿ ಹೆಲ್ತ್ ಗ್ಲೋಬಲ್ ಅನ್ನ ಫೌಂಡ್ ಮಾಡಿದ್ದೇನೆ.
3: ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಮಹಿಳೆಯರು ತುಂಬಾ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗುತ್ತೆ. ಮನೆ ಕೆಲಸ ಇರಬಹುದು, ಮಕ್ಕಳ ಜವಾಬ್ದಾರಿ ಇರಬಹುದು, ಆಫೀಸ್ ಸ್ಟ್ರೆಸ್ ಇರಬಹುದು. ಸೊ ಕೆಲಸ ನಿರತ ಮಹಿಳೆಯರ ಜೀವನ ಶೈಲಿಯಲ್ಲಿ ಯೋಗದ ಮಹತ್ವವನ್ನು ನೀವು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ?
4: ಸೊ ಇವಾಗ 21ನೇ ಶತಮಾನದ ಹೆಣ್ಣು ಮಕ್ಕಳು ಅಂದ್ರೆ ನಾನೇ ಆಗಿರ್ಬೋದು, ನೀವೇ ಆಗಿರ್ಬೋದು, ಎಷ್ಟು ತರಹದ ಜವಾಬ್ದಾರಿಗಳನ್ನ ಒತ್ಕೊಂಡಿದೀವಿ. ನಮ್ಮ ವೃತ್ತಿ, ಕುಟುಂಬ ಆಗಿರ್ಬೋದು, ಮನೆಯವರ ಆರೋಗ್ಯ ಆಗಿರ್ಬೋದು, ಹಾಗೂ ಸಾಮಾಜಿಕ ಜವಾಬ್ದಾರಿ ಎಲ್ಲಾನು ನಾವು ತಗೊಳಕ್ಕೆ ಇಚ್ಛೆ ಪಡ್ತೀವಿ ಹಾಗೂ ಮಾಡ್ತಾ ಇದೀವಿ ಅಲ್ವಾ. ಸೊ ಅದಕ್ಕಾಗಿ ಇದನ್ನೆಲ್ಲಾನು ಸಮತೋಲನದಿಂದ ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ಚೆನ್ನಾಗಿ ನಿಭಾಯಿಸಬೇಕು ಅಂದ್ರೆ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯನ ಒಂದು ಸಮತೋಲನದಲ್ಲಿ ಇಟ್ಕೋಬೇಕು ಅಂದ್ರೆ ಯೋಗ ತುಂಬಾನೇ ಮುಖ್ಯ. ದಿನನಿತ್ಯದಲ್ಲಿ ಅದನ್ನ ವ್ಯಾಯಾಮದ ರೀತಿ ನೋಡದೆ ಅದನ್ನ ಜೀವನ ಶೈಲಿಯಾಗಿ ಅಳವಡಿಸ್ಕೊಂಡ್ರೆ ಮಾತ್ರ ನಮಗೆ ಅದರ ಉಪಯೋಗ ಆಗತ್ತೆ. ಯುಜ್ಯತೆ ಅನೇನ ಇತಿ ಯೋಗ ಅಂತ ಹೇಳ್ತೀವಿ ಅಂದ್ರೆ ಏನು? ಯೋಗ ಅಂದ್ರೆ ಮೇನ್ಲಿ ನಮ್ಮ ದೇಹ, ಮನಸ್ಸು ಮತ್ತೆ ಆತ್ಮನ ಒಂದುಗೂಡಿಸೋದೇ ಯೋಗ. ಸೊ ಇದು ಮೂರನ್ನು ನಾವು ಮಾಡೋ ಎಲ್ಲಾ ಕೆಲಸಗಳಲ್ಲಿ ಹಾಕಿದ್ರೆ ಮಾತ್ರ ಅದು ಪರಿಪೂರ್ಣವಾಗತ್ತೆ. ಸೊ ಆದ್ರಿಂದ ಎಲ್ಲ ಮಹಿಳೆಯರು ಯೋಗಾನ ಪ್ರತಿದಿನ ಪ್ರಾಕ್ಟೀಸ್ ಮಾಡೋದು ಖಡಾಖಂಡಿತ. ಇವಾಗಂತೂ ಮಾಡ್ಲೇಬೇಕು.
3: ಟೈಮ್ ಇಲ್ಲ ನನ್ಗೆ, ಬೆಳಿಗ್ಗೆ ಎದ್ದ ತಕ್ಷಣ ನಮ್ದು ಕೆಲಸ ಸ್ಟಾರ್ಟ್ ಆಗುತ್ತೆ. ಕೆಲಸ ಅಂತ ನೋಡದೆ ನಾವು ಅದನ್ನ ಜೀವನ ಶೈಲಿಯಲ್ಲಿ ಅಳವಡಿಸ್ಕೋಬೇಕು. ಈಗ ನಾವು ಊಟ ಹೇಗ್ ಮಾಡ್ತೀವಿ, ಸ್ನಾನ ಹೇಗ್ ಮಾಡ್ತೀವಿ, ಬ್ರಷ್ ಹೇಗ್ ಮಾಡ್ತೀವಿ, ಸೊ ಆತರ ಅಳವಡಿಸ್ಕೋಬೇಕು. ಬಟ್ ಟೈಮ್ ಇಲ್ಲ ಅನ್ನೋರಿಗೆ ಯಾವ ರೀತಿ ಅವರು ಯೋಗವನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು?
4: ಈಗ ಯಾವುದೇ ಮಹಿಳೆ ನನ್ನ ಹತ್ರ ಬಂದು ನನಗೆ ಯೋಗ ಮಾಡ್ಲಿಕ್ಕೆ ಸಮಯ ಇಲ್ಲ ಅಂತ ಹೇಳಿದ್ರೆ ನನಗೆ ಹೆಂಗ್ ಕೇಳಿಸುತ್ತೆ ಗೊತ್ತಾ? ನನಗೆ ಯೋಗ ಮಾಡಕ್ಕೆ ಇಷ್ಟ ಇಲ್ಲ ಅನ್ನೋದು ನನ್ನ ಬ್ರೈನ್ ಪ್ರೊಸೆಸ್ ಮಾಡುತ್ತೆ. ಬಿಕಾಸ್ ಇಷ್ಟ ಆಗಿರೋ ಕೆಲಸನ ನಾವು ಮಾಡೇ ಮಾಡ್ತೀವಿ. ಈಗ ನಮ್ಮ ಸನಾತನ ಧರ್ಮದಲ್ಲಿ ಏನೇನು ಮಾಡಬೇಕು ಅಂತ ನಮಗೆ ದಿನನಿತ್ಯದಲ್ಲಿ ಹೇಳ್ಕೊಟ್ಟಿದ್ದಾರೆ, ಅದರಲ್ಲಿ ಯೋಗನು ಒಂದು ಭಾಗ. ನಮಗೆ ನಾವು ಪ್ರಾಮುಖ್ಯತೆ ಕೊಟ್ಕೋಬೇಕು ಫಸ್ಟ್, ನಮ್ಮ ತಲೆನಲ್ಲಿ ಬರಬೇಕು. ಈಗ ಕೊಡ ತುಂಬಿದ್ರೆ ಮಾತ್ರ ಅದರಿಂದ ನೀರು ಹರಿಯಕ್ಕೆ ಸಾಧ್ಯ, ನಾವು ಬೇರೆಯವ್ರಿಗೆ ಕೊಡಕ್ ಸಾಧ್ಯ. ನಮ್ ಕೊಡದಲ್ಲೇ ನೀರಿಲ್ಲ ಅಂದ್ರೆ ನಾವು ಬೇರೆಯವ್ರಿಗೆ ಏನ್ ಕೊಡ್ತೀವಿ? ಖಾಲಿ ಕೊಡ ಹಾಕಕ್ಕಾಗತ್ತಾ? ಸೊ ನಾವು ಫಸ್ಟ್ ದೈಹಿಕವಾಗಿ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿ ಇರಬೇಕು, ಅವಾಗ ಮಾತ್ರ ನಾವು ಎಲ್ಲರನ್ನು ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ. ಸೊ ಎಲ್ಲಾರು ಎಲ್ಲಾ ಕೆಲಸ ಮಾಡಬಹುದು, ಅದನ್ನ 100% ಪರಿಪೂರ್ಣವಾಗಿ ಪರ್ಫೆಕ್ಟ್ ಆಗಿ ಮಾಡಿ ಅದರಿಂದ ಒಂದು ಆತ್ಮತೃಪ್ತಿ ಸಿಗುತ್ತಲ್ಲ, ಆತರ ಜೀವನ ಬೇಕು ಅಂದ್ರೆ ಯೋಗ ಮಾಡ್ಲೇಬೇಕು.
3: ಈಗ ಟೈಮ್ ಇಲ್ಲ ಅನ್ನೋರಿಗೆ ನಾನೊಂದು 5-10 ನಿಮಿಷ ಯೋಗ ಮಾಡ್ತೀನಪ್ಪ ಅನ್ನೋರಿಗೆ ಯಾವ್ದಾದ್ರು ಸುಲಭವಾಗಿ ಮಾಡುವ ಯೋಗ ಅಭ್ಯಾಸ ನೀವು ಸಜೆಸ್ಟ್ ಮಾಡಬಹುದಾ?
4: 5 ನಿಮಿಷ ಪ್ರಾಣಾಯಾಮ ಮಾಡಿದ್ರು ಅದನ್ನ ದಿನನಿತ್ಯ ಮಾಡಬೇಕು. ಆಯ್ತಾ? ಸೊ ಮೊದಲನೇದಾಗಿ ಯೋಗ ಅಂದ್ರೆ ಅಷ್ಟಾಂಗ ಯೋಗ, ಅದರಲ್ಲಿ 8 ವಿಧಗಳಿದಾವೆ, 8 ಲಿಂಬ್ಗಳಿದಾವೆ. ಅದರಲ್ಲಿ ಈಗ ನಾವು ಮಾತಾಡ್ತಾ ಇರೋದು ಆಸನ, ಪ್ರಾಣಾಯಾಮ ಮತ್ತೆ ಧ್ಯಾನದ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡ್ತಾ
2: ಇದ್ದೀವಿ.
4: ಸೊ 5 ನಿಮಿಷದಿಂದ 10 ನಿಮಿಷ ಅಂದ್ರೆ ಮೊದಲಿಗೆ ಪ್ರಾಣಾಯಾಮದ ಮೇಲೆ ಫೋಕಸ್ ಮಾಡಬೇಕು. ಸೊ ಮೊದಲಿಗೆ ನಿಮ್ ಮನಸ್ಸಿನ ಸ್ಥಿತಿ ಚೆನ್ನಾಗಿದ್ರೆ ನಿಮ್ ದೈಹಿಕವಾಗಿ ಏನಾದ್ರು ಮಾಡಬಹುದು. ಆ ಮೋಟಿವೇಶನ್ ಬೇಕು ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಸೊ ಮೋಟಿವೇಶನ್ ತಗೊಂಡು ಯೋಗ ಮಾಡೋದಕ್ಕಿಂತ ಯೋಗ ಮಾಡಿ ಮೋಟಿವೇಶನ್ ಬರ್ಸ್ಕೊಂಡ್ರೆ ಚೆನ್ನಾಗಿರತ್ತೆ. ಓಕೆ. ಸೊ ಪ್ರಾಣಾಯಾಮ, ಸೊ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತೂ ಎಲ್ಲರಿಗೂ ಬರುತ್ತೆ. ಒಂದು ಒಳ್ಳೆಯನ್ನ ಮುಚ್ಕೊಂಡು ಇನ್ನೊಂದು ಒಳ್ಳೆಯಿಂದ ಉಸಿರು ತಗೊಂಡು ಇನ್ನೊಂದು ಕಡೆಯಿಂದ ಬಿಡೋದು. ಸೊ ಇದನ್ನ 6-7 ರೌಂಡ್ಸ್ ಆರಾಮಾಗಿ ಮಾಡ್ಕೋಬಹುದು. ಸೊ
2: ಸುಮ್ನೆ
4: ಕೂತಿದ್ದಾಗ್ಲೂ ಪ್ರಾಕ್ಟಿಸ್ ಮಾಡಬಹುದು. ಇಲ್ಲ ಅಂದ್ರೆ ಇನ್ನೊಂದು ಜಾಗೃತ ಉಸಿರಾಟ ಅಂತ ಕರಿತೀವಿ. ಸೊ ಏನಪ್ಪ ಅದು ಅಂದ್ರೆ 4 ಸೆಕೆಂಡ್ ಉಸಿರನ್ನ ಒಳಗೆ ಹೇಳ್ಕೊಳ್ಳೋದು, 4 ಸೆಕೆಂಡ್ ಹಿಡಿದಿಟ್ಕೊಳ್ಳೋದು, ಇನ್ನು 6 ಸೆಕೆಂಡ್ ಕಾಲ ಉಸಿರನ್ನ ನಿಧಾನವಾಗಿ ಆಚೆ ಬಿಡೋದು. ಇದನ್ನ ಒಂದು 10 ರೌಂಡ್ಸ್ ಮಾಡ್ಕೋಬಹುದು. ಸೊ ಪ್ರಾಣಾಯಾಮ ಮೊದಲು, ನೀವ್ ಎಷ್ಟೋ ಕೆಲಸ ಗಡಿಬಿಡಿಯಲ್ಲಿ ಎಲ್ಲ ಓಡಾಡ್ತಾ ಇರ್ತೀರಾ, ಸೊ ಮನ್ಸು ಒಂದ್ ಕಡೆ ಬರಬೇಕು ಅಂದ್ರೆ ಮೊದಲು ಇದನ್ ಮಾಡ್ಬೇಕು. ಉಸಿರಾಟದ ಮೇಲೆ ಗಮನ, ಅನುಲೋಮ ವಿಲೋಮ, ಅದ್ ಒಂದ್ ಪ್ರಾಣಾಯಾಮ. ಇದೆರಡು ಮಾಡ್ಕೊಂಡಾದ್ಮೇಲೆ ನಿಂತಲ್ಲೇನೆ ತಾಡಾಸನ. ಸೊ ನಿಲ್ಲದನ್ನ ಬೆನ್ನು ನೇರ ಮಾಡ್ಕೊಂಡು ನಿಲ್ಲೋದು, ವೃಕ್ಷಾಸನ. ಇದೆಲ್ಲ ಈಸಿ. ನಿಂತಲ್ಲೇ ನೀವು ಅಡ್ಗೆ ಮನೆಯಲ್ಲಿ ಏನಾದ್ರೂ ಕುಕ್ ಮಾಡ್ತಾನೆ ಅಲ್ಲೇ ನಿಂತಿರ್ತೀರಾ, ಅಲ್ಲೇ ಮಾಡ್ಕೋಬಹುದು ಅಲ್ವಾ. ಸೊ ಅರ್ಧ ಚಂದ್ರಾಸನ ಅಲ್ವಾ, ಆಮೇಲೆ ಗೋಮುಖಾಸನ. ಸೊ ಎಲ್ಲಿ ನಿಂತಿರ್ತೀರೋ ಅಲ್ಲೇ.
2: ಓಕೆ.
4: ಆರ್ಮ್ ರೊಟೇಷನ್ಸ್, ನಿಮ್ಮ ಭುಜಾನ ತಿರುಗಿಸುವಂತದ್ದು, ಕತ್ತನ್ನ ಸ್ಟ್ರೆಚ್ ಮಾಡುವಂತದ್ದು ಆ ಕಡೆ ಈ ಕಡೆಗೆ, ಅದೇ ಮುಖ್ಯವಾಗಿ ಮಾಡಬೇಕು.
2: ಓಕೆ. ಈಗ ತುಂಬಾ ಪ್ರಚಲಿತವಾದ ವರ್ಡ್ ಬಂದಿರೋದು ಡೆಸ್ಕ್ ಯೋಗ ಅಂತ ಹೇಳಿ. ಸೊ ಡೆಸ್ಕ್ ಮುಂದೆ ಗಂಟೆಗಟ್ಟಲೆ ಕುತ್ಕೊಂಡು ಕೆಲಸ ಮಾಡ್ತಾರೆ ಹೆಣ್ಮಕ್ಳು. ಸೊ ಅವರಿಗೆ ಸಾಮಾನ್ಯವಾಗಿ ತುಂಬಾ ಬೆನ್ನು ನೋವಿರಬಹುದು, ಕಾಲು ನೋವಿರಬಹುದು, ಈ ತರ ದೈಹಿಕ ಸಮಸ್ಯೆಗಳು. ಅಂಡ್ ಇನ್ನೊಂದೇನಂದ್ರೆ ಸ್ಟ್ರೆಸ್, ಕೆಲಸದ ಒತ್ತಡನೂ ಜಾಸ್ತಿ ಇರುತ್ತೆ. ಡೆಸ್ಕ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣಿಸುವ ದೈಹಿಕ ಸಮಸ್ಯೆ, ಮಾನಸಿಕ ಸಮಸ್ಯೆಗಳು ಮತ್ತೆ ಡೆಸ್ಕ್ ಯೋಗದ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ?
4: ಖಂಡಿತ. ಸೊ ಈಗ ಡೆಸ್ಕ್ ಯೋಗಕ್ಕಿಂತ ಚೇರ್ ಯೋಗ ಅಂತ ತುಂಬಾ ಫೇಮಸ್ ಆಗಿದೆ. ಸೊ ಡೆಸ್ಕ್ ಅಥವಾ ಕುರ್ಚಿ ಅಲ್ಲೇ ಕೆಲಸ ಮಾಡೋರು, ಎಲ್ಲಾ ಕಚೇರಿಗಳಲ್ಲಿರೋರು ಎಲ್ಲ ಅದೇ ತರ ಕೆಲಸ ಮಾಡೋದು ಅಲ್ವಾ. ಸೊ ಅದರಲ್ಲಿ ಏನು ಏನು ಮಾಡ್ಕೋಬಹುದು ಅಂದ್ರೆ, ನೀವು ಒಂದು ಚೇರ್ ಅಲ್ಲೇ ಕೂತಿರ್ತೀರ, ಸೊ ಫಸ್ಟ್ ಚೇರ್ ಅಲ್ಲಿ ವೀಲ್ಸ್ ಇರಬಾರದು. ಸೊ ಅದರಲ್ಲಿ ನೀವು ಒಂದು ರೂಲ್ಸ್ ಮಾಡ್ಕೋಬೇಕು, ಪ್ರತಿ ಗಂಟೆಗೆ ನಾನು 2 ನಿಮಿಷ ಸ್ಟ್ರೆಚ್ ಮಾಡ್ತೀನಿ, ಪ್ರತಿ ಗಂಟೆಗೆ 2 ನಿಮಿಷ ಪ್ರಾಣಾಯಾಮ ಮಾಡ್ತೀನಿ, ಪ್ರತಿ ಗಂಟೆಗೆ 1 ನಿಮಿಷ ಧ್ಯಾನ ಮಾಡ್ತೀನಿ ಇಷ್ಟೇ. ಇದನ್ನ ಪ್ರತಿ ಗಂಟೆನೂ 3 ಮಾಡ್ಬೇಕು ಅಂತಿಲ್ಲ, ಪ್ರತಿ ಗಂಟೆ ಒಂದೊಂದು. ಸೊ ಏನಾದ್ರೂ ಅಲಾರ್ಮ್ ಸೆಟ್ ಮಾಡ್ಕೊಳ್ಳೋದ, ರಿಮೈಂಡರ್ ಇಟ್ಕೊಳ್ಳೋದ, ಈ ತರ ಮಾಡ್ಕೊಂಡು ಕೂತಿರೋ ಸ್ಥಳದಲ್ಲೇನೆ ನಾನು ಅದು ಜಾಗೃತ ಉಸಿರಾಟ ಏನ್ ಹೇಳ್ದೆ 4-4-6 ಅದರದ್ದು ಏನ್ ಹೇಳ್ದೆ ಅದನ್ನ ಮಾಡ್ಕೋಬಹುದು. ಆಮೇಲೆ ಕೂತಲ್ಲೇನೆ ಮತ್ತೆ ಆಸನಗಳಿದಾವೆ. ಓಕೆ. ನೀವು ತಾಡಾಸನ ಅಂದ್ರೆ ಬೆನ್ನನ್ನ ಫಸ್ಟ್ ನೇರ ಮಾಡೋದು, ಅದ್ ಮಾಡ್ಕೋಬಹುದು. ಗೋಮುಖಾಸನ ಇನ್ನು ಗೊತ್ತೇ ಇದೆ, ಕೈಗಳನ್ನ ಹಿಂದೆ ಹಾಕಿ 2 ತರ ಮಾಡೋದು. ತುಂಬಾ ತರ ಇದೆ. ಅದರಲ್ಲಿ ಒಂದು ಮುಖ್ಯವಾಗಿ ಏನ್ ಮಾಡ್ಬೇಕು ಅಂದ್ರೆ ಅರ್ಧ ಮತ್ಸ್ಯೇಂದ್ರಾಸನ ಅಂತ ಬರುತ್ತೆ. ಒಂದು ಸೈಡ್ ಅಲ್ಲಿ ಚೇರ್ ಹ್ಯಾಂಡಲ್ ಇರತ್ತಲ್ಲ, ಅದನ್ನ 2 ಕೈಯಲ್ಲಿ ಹಿಡ್ಕೊಂಡು ಹಿಂದಕ್ಕೆ ತಿರುಗದು, ನಿಮ್ಮ ಮೇಲಿನ ಶರೀರನ ಅರ್ಧಕ್ಕೆ ಹಿಂದಕ್ಕೆ ತಿರುಗಿಸೋದು. ಅಲ್ಲಿ ಒಂದು 10 ಕೌಂಟ್ ಅಲ್ಲಿ ದೀರ್ಘ ಉಸಿರಾಟ ಮಾಡ್ಬೇಕು, ಮತ್ತೆ ವಾಪಸ್ ಬಂದು ಇನ್ನೊಂದ್ ಕಡೆಗೆ ತಿರ್ಗೋದು. ಇದು ಆರಾಮಾಗಿ ಈಸಿಯಾಗಿ ಮಾಡಬಹುದು. ಸೊ ಎಲ್ಲರೂ ಮಾಡ್ತಾರೆ. ಏನ್ ಮಾಡ್ತಾರೆ, ಓ ಬೆನ್ನಿಡ್ಕೊಂಡಿದೆ, ಹಿಂಗ್ ತಿರುಗ್ತೀನಿ, ಹಂಗ್ ತಿರುಗ್ತೀನಿ. ತಿರುಗ್ತೀರಾ? ಸರಿ, ಕಂಪ್ಲೀಟ್ ಆಗಿ ತಿರುಗಿ ಉಸಿರಾಟನ ದೀರ್ಘವಾಗಿ ಮಾಡಬೇಕು. ಅವಾಗಷ್ಟೇ ಅದನ್ನ ಯೋಗಾಭ್ಯಾಸ ಅಂತಾರೆ, ಇಲ್ಲಾಂದ್ರೆ ಸುಮ್ನೆ ಸ್ಟ್ರೆಚ್ ಆಗತ್ತೆ.
2: ಮಲ್ಟಿ ಟಾಸ್ಕಿಂಗ್ ಮಾಡ್ತಾರಲ್ಲ ಹೆಣ್ಮಕ್ಳು, ಅವರಲ್ಲಿ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಫೆಟೀಗ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಯೋಗ ಹೇಗೆ ಪರಿಹಾರ ನೀಡುತ್ತೆ ನವ್ಯ?
4: ಸೊ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರೋ ವುಮೆನ್ ಅಂದ್ರೆ ಅದು ಅವರೇ ಚಾಯ್ಸ್ ಮಾಡ್ಕೊಂಡಿರೋದು. ಐ ಕ್ಯಾನ್ ಡೂ ಇಟ್, ಇಷ್ಟೆಲ್ಲ ಮಾಡಬಹುದು ಅಂತ ಮೊದಲೇ ದೃಢವಾಗಿ ನಿರ್ಧಾರ ಮಾಡಿರ್ತಾರೆ. ಸೊ ಎಲ್ಲಾ ಮಾಡಿದಾದ್ಮೇಲೆ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಆ ಮೆಂಟಲ್ ಫಟೀಗ್, ಫಿಸಿಕಲ್ ಫಟೀಗ್ ಅನ್ನೋದು ಇದ್ದೇ ಇರುತ್ತೆ. ಸೊ ಇಂಥವ್ರು ಏನ್ ಮಾಡಬಹುದು ಅಂದ್ರೆ ಕೆಲಸ ಮುಗಿಸಿ ಮನೆಗೆ ಹೋಗಿದ ತಕ್ಷಣ ಹತ ಯೋಗ ಅಂದ್ರೆ ನಿಧಾನವಾದ ಯೋಗ, ಯಾವುದು ಸ್ಟ್ರೆಸ್ ಮಾಡ್ಕೊಳ್ದೆ ಕಂಪ್ಲೀಟ್ ಆಗಿ ಜಾಗ್ ಮಾಡ್ಕೊಂಡು ಆತರ ಎಲ್ಲ ಅಲ್ಲ, ನಿಧಾನವಾಗಿ ಸೌಮ್ಯ ಅಭ್ಯಾಸ ಅಂತ ಹೇಳ್ತೀವಿ. ಸೊ ನಿಧಾನವಾದ ಯೋಗ ಮಾಡಿಕೊಂಡು ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡಿ ಮೇನ್ ಆಗಿ ಯೋಗ ನಿದ್ರಾ ಅಂತ ಕರಿತೀವಿ. ಸೊ ಎಲ್ಲಾ ಯೋಗ ಸೆಷನ್ಸ್ ಎಂಡ್ ಅಲ್ಲಿ ಶವಾಸನ ಅಂತ ಮಾಡ್ತಾರೆ ಅಲ್ವಾ. ಸೊ ಆ ಶವಾಸನ ಪ್ರೊಸೀಜರ್ ಏನಿದೆ ಬೆನ್ ಮೇಲೆ ಮಲಗಿ ನೆಲದ ಮೇಲೆ ಕಂಪ್ಲೀಟ್ ಆಗಿ ತಲೆಯಿಂದ ಕಾಲ್ವರೆಗೂ ಎಲ್ಲಾ ಭಾಗಗಳನ್ನು ಮಸಲ್ಸ್ನು ಸಡಿಲ ಮಾಡಿ ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಟ್ಟು ಆಮೇಲೆ ಕಂಪ್ಲೀಟ್ ಆಗಿ ಮೆಂಟಲಿ ರಿಲ್ಯಾಕ್ಸ್ ಮಾಡಿ ಒಂದು ಸಂಕಲ್ಪ ಮಾಡ್ಕೋಬೇಕು, ನಾನು ಆರೋಗ್ಯವಾಗಿದ್ದೀನಿ, ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ನಾನು ಎಲ್ಲಾ ತರದ ಏನು ಜವಾಬ್ದಾರಿ ಹೊತ್ಕೊಂಡಿದೀನಿ ಅದು ನನ್ನ ಕೈಯಲ್ಲಿ ಚೆನ್ನಾಗಿ ಮಾಡಕ್ಕಾಗತ್ತೆ, ಈ ತರ ಅಫರ್ಮೇಷನ್ಸ್ ಮಾಡಿಕೊಂಡು ಮತ್ತೆ ನಿಧಾನವಾಗಿ ಆ ಪೊಸಿಷನ್ ಇಂದ ಆಚೆ ಬರೋದು. ಇದು ಯೋಗ ನಿದ್ರಾ ಅಂತ ಕರಿತೀವಿ. 10-15 minutes ಇದನ್ನ ಮಾಡಬೇಕು. ಇದು ನಾವು ರಾತ್ರಿ ಹೊತ್ತು 7-8 ಗಂಟೆ ಏನ್ ಮಲ್ಕೊಂಡು ರಿಲ್ಯಾಕ್ಸೇಷನ್ ಸಿಗುತ್ತಲ್ಲ ಅದು ಈ 15 minutes ಅಲ್ಲೇ ಮೈಂಡಿಗೆ ಸಿಕ್ಬಿಡತ್ತೆ.
2: ಕೆಲಸದ ಒತ್ತಡದಿಂದ ಈ ಕೋಪ ಅಂಡ್ ಮೆಂಟಲ್ ಪೀಸ್ ಕಳ್ಕೊತಾರಲ್ಲ ಅವರಿಗೆ ಯಾವ ರೀತಿಯ ಯೋಗ ಎಕ್ಸಸೈಸಸ್ ಹೆಲ್ಪ್ ಆಗುತ್ತೆ?
4: ಸೊ ಮೆಂಟಲ್ ಪೀಸ್ಗೆ ಬಂದಾಗ ಪ್ರಾಣಾಯಾಮ ಧ್ಯಾನ ಮುಖ್ಯ. ಓಕೆ, ಸೊ ಈ ಉಸಿರಾಟ ಕ್ರಿಯೆ ನಾವೇನ್ ಹೇಳ್ಕೊಟ್ವಿ, ಪ್ರಾಣಾಯಾಮ ಏನ್ ಮಾಡ್ತಾ ಇದೀವಿ ಅದನ್ನ ಕಂಟಿನ್ಯೂಸ್ ಆಗಿ ಮಾಡಬೇಕು. ಡೀಪ್ ಬ್ರೀದಿಂಗ್ ಅಂತ ಬರುತ್ತೆ. ಈಗ ಸಡನ್ ಆಗಿ ನಿಮ್ಗೆ ಕೋಪ ಬಂತು, ಆಗ ಏನ್ ಮಾಡ್ಬೇಕು, ನೀವು ಫಸ್ಟ್ ರೆಕಗ್ನೈಸ್ ಮಾಡ್ಕೋಬೇಕು, ಓಕೆ ನನಗೆ ಕೋಪ ಇದೆ. ಸೊ ಅವಾಗ ಏನ್ ಮಾಡ್ಬೇಕು, ತಕ್ಷಣ ಸ್ಟಾಪ್ ಮಾಡಿ ಕಣ್ ಮುಚ್ಚಿ ನಿಧಾನವಾಗಿ ಉಸಿರು ತಗೊಂಡು ನಿಮ್ ಥಾಟ್ ಮೇಲೇನೆ ಏನಾಗ್ತಾ ಇದೆ, ಯಾಕಾಗ್ತಾ ಇದೆ ಅಂತ ಯೋಚನೆ ಮಾಡಿ ಉಸಿರಾಟದ ಮೇಲೆ ಆಮೇಲೆ ಆಚೆ ಬಿಡ್ಬೇಕು. ಸೊ ಈಗ ಕೋಪ ತಾಪ ಅಂದ್ರೆ ಏನು, ಬಿಸಿ, ಬಿಸಿಯಿಂದಾನೇ ಕೋಪ ತಾಪ ಆಗದು. ಸೊ ಬಾಡಿಯಲ್ಲಿ ಸರ್ಕ್ಯುಲೇಷನ್ಸ್ ಜಾಸ್ತಿ ಆಗಿ ಸೊ ನಮ್ ಸೆಲ್ಸ್ ಏನ್ ಮಾಡುತ್ತೆ, ಹೀಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈಗ ಏನ್ ಮಾಡ್ಬೇಕು, ನಾವು ಕೂಲ್ ಡೌನ್ ಮಾಡ್ಬೇಕು. ಸೊ

0: ಶಿಥಿಲಿ ಪ್ರಾಣಾಯಾಮ ಅಂತ ಇದೆ ನಮ್ಮಲ್ಲಿ. ಓಕೆ, ನಾಲ್ಗೆನ ರೋಲ್ ಮಾಡಿ ಅಪ್ಪರ್ ಪ್ಯಾಲೆಟ್ ಗೆ ಸ್ಟಿಕ್ ಮಾಡಿ ಬಾಯಿಂದ ದೀರ್ಘವಾಗಿ ಉಸಿರನ್ನ ಎಳ್ಕೊಂಡು ಹಿಡಿದಿಟ್ಕೊಂಡು ಒಂದ್ 5 ಸೆಕೆಂಡ್ ಮೂಗಿಂದ ಬಿಡಬೇಕು. ಇದು ಶಿಥಿಲಿ ಪ್ರಾಣಾಯಾಮ, ಬಾಡಿನ ಕೂಲ್ ಡೌನ್ ಮಾಡಕ್ಕೆನೆ ಮಾಡೋದು. ಆಮೇಲೆ ಲೆಫ್ಟ್ ಸೈಡ್ ನಾಸ್ಟ್ರಲ್ ಬ್ರೀದಿಂಗ್, ಓಕೆ, ಚಂದ್ರ ಬ್ರೀದಿಂಗ್, ಓಕೆ, ಸೂರ್ಯ ಹೀಟಿಗೆ, ಚಂದ್ರ ಕೋಲ್ಡ್ಗೆ. ಸೊ ರೈಟ್ ಸೈಡ್ ಇಸ್ ಸೂರ್ಯ, ಲೆಫ್ಟ್ ಸೈಡ್ ಇಸ್ ಚಂದ್ರ. ಸೊ ಲೆಫ್ಟ್ ಸೈಡ್ ನಾಸ್ಟ್ರಲ್ ಇಂದ ಪ್ರಾಣಾಯಾಮ ಮಾಡೋದು. ಓಕೆ, ಒಂದು 10-12 ರೌಂಡ್ಸ್ ಮಾಡ್ಕೊಂಡ್ರೆ ಆ ಕೋಪ ಎಲ್ಲ ಏನ್ ಬಂದಿದೆ ಆರಾಮಾಗಿ ಬಾಡಿ ಕೂಲ್ ಆಗತ್ತೆ.
1: ಈಗ ಯೋಗದಲ್ಲಿ ಒಂದು ಭ್ರಾಮರಿ ಅಂತ ಏನೋ ಇದೆಯಲ್ಲ,
0: ಭ್ರಾಮರಿ ಪ್ರಾಣಾಯಾಮನೂ ಇದೆ. ಸೊ ಅದು ಅಷ್ಟೇ, ಮೈಂಡ್ ನ ಕಾಮ್ ಡೌನ್ ಮಾಡಕ್ಕೆ. ಸೊ ನಾಡಿ ಶುದ್ಧಿ ಆಯ್ತು, ನಿಮ್ಗೆ ಶಿಥಿಲಿ ಆಯ್ತು, ನೆಕ್ಸ್ಟ್ ಭ್ರಾಮರಿ ಮಾಡ್ಕೋಬೇಕು. ಸೊ ಎರಡು ಕೈಗಳನ್ನ ಮುಖದ 5 ಭಾಗದಲ್ಲಿ ಇಟ್ಟು ಕಿವಿನ ಮುಚ್ಚಿ ಹೆಬ್ಬೆರಳಲ್ಲಿ ಜೋರಾಗಿ ಉಸಿರೆಳ್ಕೊಂಡು ನಾಲ್ಗೆ ಮಡ್ಚಿರ್ಬೇಕು. ಅದು ಭ್ರಾಮರಿ ತರ ಸೌಂಡ್ ಮಾಡ್ಬೇಕು,
1: ದುಂಬಿ ತರ.
0: ಆಗ ಏನಾಗುತ್ತೆ, ನಮ್ ತಲೆ ಒಳಗಡೆ ಈಗ ಗಂಟೆ ಹೊಡೆದಾಗ ಹೆಂಗೆ ಒಳಗಡೆ ಎಲ್ಲ ರೌಂಡ್ ಹೊಡಿಯತ್ತೆ ಅಲ್ಲ ಸೌಂಡ್, ಆತರ ನಾವೇ ಕ್ರಿಯೇಟ್ ಮಾಡ್ಕೊಂಡಂಗೆ. ಸೊ ಆವಾಗ ಥಾಟ್ಸ್ ಎಲ್ಲ ಕ್ಲಿಯರ್ ಆಗತ್ತೆ, ಬಂದಿರೋ ಕೋಪ ಎಲ್ಲ ಕಡಿಮೆ ಆಗತ್ತೆ.
1: ಅಂಡ್ ನನ್ಗೆ ನಿಮ್ಮ ಪರ್ಸನಲ್ ಯೋಗ ಜರ್ನಿ ಬಗ್ಗೆ ಸ್ವಲ್ಪ ಹೇಳ್ತೀರಾ, ಯಾಕೆ ಸ್ಟಾರ್ಟ್ ಮಾಡಿದ್ರಿ, ಹೇಗೆ ನಿಮ್ಮಲ್ಲಿ ಬರೋ ಪೇಷಂಟ್ಸ್ ಗೆಲ್ಲ ನೀವು ಯಾವ ರೀತಿಯ ಸಲಹೆ ಕೊಡ್ತೀರಾ ಅಂತ?
0: ನನ್ನ ಜರ್ನಿ ನಾನ್ ಸ್ಟಾರ್ಟ್ ಮಾಡಿದ್ದು ಅಂದ್ರೆ, ನಾನು ಆಯುರ್ವೇದ ವೈದ್ಯೆ, ನನಗೆ ಆಯುರ್ವೇದ ಕೋರ್ಸ್ ಆದ್ಮೇಲೆ ಬೇರೆ ಏನಾದ್ರೂ ಮಾಡ್ಬೇಕಿತ್ತು, MD ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ, ಸೊ ಬೇರೆ ಏನು ಐಡಿಯಾಸ್ ಇಲ್ಲ. ಬಟ್ ನನಗೆ ದೇಶ ನೋಡ್ಬೇಕು, ದೇಶ ನೋಡೋ ಆಸೆ, ದುಡ್ಡಿಲ್ಲ, ನಾನು ಆಗ ಇನ್ನು ಸ್ಟೂಡೆಂಟ್, ನಾನೇನು ಅರ್ನ್ ಮಾಡ್ತಾ ಇಲ್ಲ, ಹೆಂಗೆ ದೇಶ ನೋಡೋದು, ದೇಶ ಸುತ್ತದು ಅಂತ ಕ್ವೆಶನ್ ಬಂತು. ಆಗ ನಾನು ಆಗ್ತಾನೆ ಫೇಸ್ಬುಕ್ ಎಲ್ಲ ತುಂಬಾ ಫೇಮಸ್, ಇನ್ನು ಇನ್ಸ್ಟಾಗ್ರಾಮ್ ಬಂದಿಲ್ಲ. ಸೊ ಫೇಸ್ಬುಕ್ ಅಲ್ಲಿ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್, ಯೋಗ ಒಂದು ಮಾಡ್ಕೊಂಡ್ರೆ ಎಲ್ಲ ಫಾರಿನ್ ಕಂಟ್ರಿಯಲ್ಲೂ ಯೋಗ ಟೀಚರ್ ಆಗ್ಬೋದು. ಆಯುರ್ವೇದ ಕೋರ್ಸ್ ಇಂಡಿಯಾದಲ್ಲಿ ಅಷ್ಟು ಪ್ರಾಧಾನ್ಯತೆ ಇದೆ, ಬಟ್ ಆಚೆ ಹೋದ್ರೆ ಸ್ವಲ್ಪ ಕಡಿಮೆ, ಬೇರೆ ಬೇರೆ ಎಕ್ಸಾಮ್ಸ್ ಬರೀಬೇಕು, ಅದು ಕಷ್ಟ ಆಯ್ತು. ಸೊ ಯೋಗ ಅಲ್ಲೇನು, ನಿಮ್ದು ಒಂದು ಸರ್ಟಿಫಿಕೇಶನ್ ಇದ್ರೆ ಎಲ್ಲಾದ್ರೂ ಹೋಗಿ ಯಾವ ಸ್ಟುಡಿಯೋದರಲ್ಲಾದ್ರೂ ಹೋಗಿ ಯೋಗ ಟೀಚರ್ ಆಗ್ಬೋದು, ಯಾವ ದೇಶಕ್ಕಾದ್ರೂ ಓಡಾಡ್ಬೋದು. ಇದು ನನ್ನ ಪ್ಲಾನ್ ಫಸ್ಟ್. YIC ಅಂತ ಸ್ವಾಮಿ ವಿವೇಕಾನಂದ ಯೋಗ ಆಶ್ರಮದಲ್ಲಿ ಇದೆ. ಸೊ ಅಲ್ಲಿ ಹೋಗಿ 1 ತಿಂಗಳು ಅಲ್ಲೇ ಇದ್ದು ಈ ಕೋರ್ಸ್ ಕಂಪ್ಲೀಟ್ ಮಾಡಿದೆ. ಸೊ ಅದಾದ್ಮೇಲೆ ನಾನು ಎಷ್ಟು ಚೇಂಜ್ ಆದೆ ಅಂದ್ರೆ, ನಾನು ಭಗವದ್ಗೀತೆ ಓದ್ಲಿಕ್ಕೆ ಶುರು ಮಾಡಿದೆ ಮನೆಗೆ ಬಂದು. ಸೊ ಅದು 200 ಅವರ್ ಕೋರ್ಸ್ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನಾನು ಆಯುರ್ವೇದ ಪ್ರಾಕ್ಟೀಸ್ ಶುರು ಮಾಡಿದೆ. ಅಲ್ಲಿ ಬರೋ ಪೇಷಂಟ್ಸ್ ಗೆಲ್ಲಾನು ಥೆರಪಿ ಯೋಗ ಅಂತ ಕರಿತೀವಿ. ಸೊ ಈಗ ರೋಗಿಗಳಿಗೆ ಹೇಳ್ಕೊಡೋ ಯೋಗಗಳು ಥೆರಪಿ ಯೋಗ. ಓಕೆ, ಸೊ ಅದು ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ನನ್ಗೆ ಇನ್ನೂ ಬೇರೆ ದೇಶಕ್ಕೆ ಹೋಗ್ಬೇಕು, ಮಾಡ್ಬೇಕು ಅಂತಾನೆ ಇತ್ತು. ಒಂದೇ ಸರ್ಟಿಫಿಕೇಟ್ ಸಾಲಲ್ಲ ಅಂತ ಇನ್ನೊಂದು 500 ಅವರ್ ಅಡ್ವಾನ್ಸ್ ಸರ್ಟಿಫಿಕೇಟ್ ಮೈಸೂರಲ್ಲಿ ಮಾಡಿದೆ, ಯೋಗ ಶಾಲಾದಲ್ಲಿ. ಸೊ ಅಲ್ಲೂ ರೆಸಿಡೆನ್ಶಿಯಲ್, 3 ತಿಂಗಳು ಅಲ್ಲೇ ಇದ್ದು ಅಲ್ಲೇ ಪ್ರಾಕ್ಟೀಸ್ ಮಾಡಿ ಅಲ್ಲೇ ಮಾಡಿ ಅದಾಗಿದ ತಕ್ಷಣ ನಾನು ದುಬೈಗೆ ಹೊರಟೆ, ಯೋಗ ಟೀಚರ್ ಆಗಿ ಮತ್ತೆ ಡಯಟೀಷಿಯನ್ ಆಗಿ. ಅಲ್ಲಿ ಆಯುರ್ವೇದ ಪ್ರಾಕ್ಟೀಸ್ ಸ್ವಲ್ಪ ಕಷ್ಟ, ಇಂಡಿಯನ್ ವೇ ಆಫ್ ಡಯಟೀಷಿಯನ್ ಮತ್ತೆ ಯೋಗ ಇನ್ಸ್ಟ್ರಕ್ಟರ್ ಆಗಿ ಅಲ್ಲಿ ಒಂದು ಹೊಸ ಯೋಗ ಸ್ಟುಡಿಯೋದಲ್ಲಿ ಕಂಪ್ಲೀಟ್ ಮ್ಯಾನೇಜ್ಮೆಂಟ್, ನಂದು ಕಂಪ್ಲೀಟ್ ಮ್ಯಾನೇಜ್ಮೆಂಟ್, ಟೀಚರು ಮತ್ತೆ ಇನ್ನು ತುಂಬಾ ಕಾಲೀಗ್ಸ್ ಇದ್ರು. ಸೊ ಅಲ್ಲಿ ಹಂಗೆ ಜಾಯಿನ್ ಆಗಿ 1 ವರ್ಷ ಅಲ್ಲೇ ವರ್ಕ್ ಮಾಡಿದ್ದು, ಬರೀ ಫಾರಿನರ್ಸ್. ಸೊ ಫಾರಿನರ್ಸ್ ಗೆ ಇರೋ ಅಷ್ಟು ಇಂಟ್ರೆಸ್ಟ್ ಯೋಗದಲ್ಲಿ ಇಂಡಿಯನ್ಸ್ ಗೆ ಆಕ್ಚುಲಿ ಇಲ್ಲ. ಎವ್ರಿ ಡೇ ಬರ್ತಾರೆ ಅವರು ವಿದೌಟ್ ಫೀಲ್, ಎವ್ರಿ ಡೇ ಎವ್ರಿ ಮಂತ್ರ ಚಾಂಟ್ ಮಾಡ್ತಾರೆ. ಸೊ ಅವ್ರಿಗೆ ಅಲ್ಲಿ ಎಷ್ಟು ಇಂಟ್ರೆಸ್ಟ್ ಇಂದ ಮಾಡ್ತಾರೆ ಅಂದ್ರೆ, ಸೊ ನನಗೆ ಅಲ್ಲಿಂದ ಬರಕ್ ಇಷ್ಟ ಇರ್ರಿ. ಸೊ ಅಲ್ಲೇ ಕಂಟಿನ್ಯೂ ಆಯ್ತು, ಎವ್ರಿಥಿಂಗ್ ವೆಂಟ್ ವೆಲ್. ಅಂಡ್ ದೆನ್ ಐ ಸ್ಟಾರ್ಟೆಡ್ ಕನ್ಸಲ್ಟಿಂಗ್ ಫ್ಯೂ ಅದರ್ ಯೋಗ ಸ್ಟುಡಿಯೋಸ್. ನಾನು ಒಟ್ಟಿಗೆ ಒಂದು 5 ಯೋಗ ಸ್ಟುಡಿಯೋಸ್ ಗೆ ಕನ್ಸಲ್ಟ್ ಮಾಡ್ತಾ ಇದ್ದೆ. ಬಿಕಾಸ್ ನಾನು ಇಂಡಿಯನ್ ಆಗಿರೋದ್ರಿಂದ ನನ್ನ ಚಾಂಟಿಂಗ್ ತುಂಬಾ ಚೆನ್ನಾಗಿತ್ತು, ಸಾಂಸ್ಕ್ರಿಟ್ ಶ್ಲೋಕಗಳು. ಆಮೇಲೆ ಆಯುರ್ವೇದ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನನಗೆ ಸಾಂಸ್ಕ್ರಿಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಾದ್ಮೇಲೆ ಏನಾಯ್ತು, ಮೈ ಬ್ರದರ್ಸ್ ಮ್ಯಾರೇಜ್ ಗಾಟ್ ಫಿಕ್ಸ್ಡ್, ಸೊ ಐ ಹ್ಯಾಡ್ ಟು ಕಮ್ ಫ್ರಮ್ ದೇರ್, ಕೋವಿಡ್ ಟೈಮ್. ಸೊ ಬಂದೆ, ಹಿಸ್ marriage and all happened, and then the COVID and all started. Okay, then we'll stay back and then but it stayed back. So adadmele it started my journey here. Ayurveda yoga ottige shuru aitu.
1: Yaru mobile illade iralla alla, yavaglo mobile. So mobile inda like neck muscles and hand muscles ella pain untagutte. So adrinda ಮತ್ತೆ ಐ ಮಸಲ್ಸ್ ಗೂ ಸ್ಟ್ರೈನ್ ಆಗುತ್ತೆ. ಸೊ ಇದಕ್ಕೆ ಏನಾದ್ರು ಯೋಗಗಳಿದಾವ?
0: ಹೌದು, ಖಂಡಿತ. ಸೊ ನಾವು ಫಸ್ಟ್ ಕಣ್ಣಿಗೆ ಬರೋಣ ಮೇಲಿಂದ. ಸೊ ನಿಮ್ಮ ಐ ಬಾಲ್ ನ ಹಿಡಿದಿಟ್ಕೊಂಡಿರೋದೇ ಮಸಲ್ಸ್. ಸೊ ನೀವು ಒಂದೇ ಕಡೆ ನೋಡ್ತಾ ಇರೋದ್ರಿಂದ, ಒಂದೇ ಸ್ಕ್ರೀನ್

0: ಆ ಲೈಟ್ ಏನ್ ಬರ್ತಾ ಇದೆ ಲೈಟ್ ರೇಸ್, ಅದರಿಂದ ಡ್ಯಾಮೇಜ್ ಆಗ್ತಾನೆ ಇರುತ್ತೆ. ನೀವು ಐ ಬಾಲ್ಸ್ ಇಡ್ಕೊಂಡಿರೋ ಮಸಲ್ಸ್ ನ ಟ್ರೈನ್ ಮಾಡ್ಲಿಲ್ಲ ಅಂದ್ರೆ ಅದೂ ಬೇರೆ ಮಸಲ್ಸ್ ತರ ಬಿದೋಗತ್ತೆ, ಅದಕ್ಕೂ ಸ್ಟ್ರೆಂತ್ ಇರಲ್ಲ ಅಲ್ವಾ. ಸೊ ಏನ್ ಮಾಡ್ಬೇಕು, ಕಣ್ಣನ್ನ ತಿರುಗಿಸುವಂತ ಕ್ರಿಯೆ, ಮೇಲಿಂದ ಕೆಳಗೆ ಸೈಡ್ ವೈಸ್ ಎಡದಿಂದ ಬಲಕ್ಕೆ ಆಮೇಲೆ ಕಂಪ್ಲೀಟ್ ಸರ್ಕಲ್ ಮಾಡುವಂತದ್ದು. ಓಕೆ, ಇದು ಮೂರು ವೇರಿಯೇಷನ್ಸ್ ನ ಡೈಲಿ ಎರಡ್ ಮೂರ್ ಸಲ ಮಾಡ್ಕೋಬಹುದು. ಸುಮ್ನೆ ಕೂತಿರ್ತೀವಿ ಅಲ್ಲಿ ಸ್ಕ್ರೀನ್ ನೋಡೋದ್ ಬದಲು ಗೋಡೆ ನೋಡ್ಕೊಂಡು ಇಷ್ಟನ್ನ ಮಾಡಬಹುದು. ಆಮೇಲೆ ಪಾಮಿಂಗ್ ಅಂತ ಕರಿತೀವಿ, ಕೈನ ಉಜ್ಜಿಬಿಟ್ಟು ಒಂದ್ 5 ಸೆಕೆಂಡ್, ಅದರಿಂದ ವಾರ್ಮ್ತ್ ಬಿಸಿ ಏನ್ ಬರುತ್ತೆ ಅದನ್ನ ಕಣ್ಣ ಮೇಲೆ ಶಾಖತ್ತರ ಇಡೋದು. ನೀವ್ ಇಟ್ರೆ ನಿಮ್ಗೆ ಗೊತ್ತಾಗತ್ತೆ ಅಬ್ಬಾಬಾ ಹಹ ಅಂತೀವಿ, ಆವಾಗ್ಲೇ ಗೊತ್ತಾಗತ್ತೆ ಎಷ್ಟು ಟೈರ್ಡ್ ಆಗಿರುತ್ತೆ ಕಣ್ಣಿಗೆ ಅಂತ ಅನ್ಬಿಟ್ಟು. ಸೊ ಕೋಲ್ಡ್ ಪ್ಯಾಡ್ ನ ಇಟ್ಕೊಳ್ಳೋದು, ಕ್ಯೂಕಂಬರ್ಸ್ ಇಟ್ಕೊಳ್ಳೋದು, ಅದನ್ನೆಲ್ಲಾನು ಮಾಡಬಹುದು. ಅದಾದ್ಮೇಲೆ ಈ ಟೆಕೀಸ್ ಏನಿದಾರೆ ಅಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡೋರು, ಕಂಪ್ಲೀಟ್ ಆಗಿ ಫೋನ್ ನೋಡೋರು, ಸೊ ಅವ್ರಿಗೆ ಬೇರೆ ಆಪ್ಷನ್ ಇರಲ್ಲ, ವರ್ಕ್ ಮಾಡ್ಲೇಬೇಕು ಅಲ್ವಾ. ಅಂತವರಿಗೆ ಒಂದು ಟೆಕ್ನಿಕ್ ಏನಂದ್ರೆ 20-20-20 ಅಂತ ರೂಲ್ ಇದೆ. ಏನು ಅಂದ್ರೆ 20 ನಿಮಿಷಕ್ಕೆ ಒಂದ್ಸಲ 20 ಅಡಿ ದೂರ ಇರುವಂತ ಆಬ್ಜೆಕ್ಟ್ ನ 20 ಸೆಕೆಂಡ್ ನೋಡ್ಬೇಕು. ಇದು 20-20 ಮಾಡ್ಬೇಕು. ಇದನ್ನ ನೀವು 2 ಅವರಿಗೊಂದ್ಸಲ, 3 ಅವರಿಗೊಂದ್ಸಲ, ಇಲ್ಲ 1 ಅವರಿಗೊಂದ್ಸಲ ಮಾಡ್ಕೊಳ್ತಾ ಇದ್ರೆ ಆ ಟೈರ್ಡ್ನೆಸ್ ಏನಾಗಿದೆಯಲ್ಲ, ಈ ಶಾರ್ಟ್ ಸೈಟೆಡ್ ಅಲ್ಲಿ ಏನ್ ಟೈರ್ಡ್ನೆಸ್ ಆಗಿದೆಯಲ್ಲ ಅದು ಕಡಿಮೆ ಆಗತ್ತೆ. ಅವಾಗ ಮೈಂಡ್ ಸ್ವಲ್ಪ ಬೇರೆ ಕಡೆ ಹೋಗಿ ಮೈಂಡ್ ಮತ್ತೆ ರಿಆಕ್ಟಿವೇಟ್ ಆಗತ್ತೆ.
1: ಡೆಸ್ಕ್ ಯೋಗ, ಚೇರ್ ಯೋಗದಲ್ಲೇ ಬರುತ್ತೆ ಕುತ್ಕೊಂಡು ಮಾಡುವಂತ
0: ಆರಾಮಾಗಿ. ಸೊ ಇವಾಗ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಸ್ಕೂಲಲ್ಲಿ ಯೋಗ ಹೇಳ್ಕೊಡ್ತಾರೆ, ಸೊ ಆಫೀಸ್ಗೆ ಹೋಗೋ ಅವರಿಗೆ ಆಫೀಸ್ ಅಲ್ಲೇ ಯೋಗ ಮಾಡಿಸ್ಬೇಕು. ಸೊ ನಾವಷ್ಟೇ ಅಲ್ಲ, ನಾನು ಈ ಆರ್ಗನೈಸೇಷನ್ಸ್ ಗೆ ಏನ್ ಹೇಳೋದಂದ್ರೆ, ಒಂದ್ 20-30 ನಿಮಿಷ ಎಲ್ಲರಿಗೂ ಸ್ವಲ್ಪ ಬ್ರೇಕ್ ಅಂತ ಕೊಟ್ಟು ಒಂದ್ ಸ್ಮಾಲ್ ರೂಮ್ ಅಂತ ಮಾಡಿ ಅದರಲ್ಲಿ ಇವನ್ನ ಹೇಳ್ಕೊಟ್ರೆ ನಿಮ್ಗೆ ಪ್ರೊಡಕ್ಟಿವಿಟಿನೂ ಜಾಸ್ತಿ ಆಗತ್ತೆ, ನಿಮ್ ಎಂಪ್ಲಾಯೀಸ್ ಚೆನ್ನಾಗಿರ್ತಾರೆ.
1: ಯೂಶುವಲಿ ಲೈಕ್ ಬಿಗಿನರ್ಸ್ ಅಂತ ಹೇಳ್ತಾರಲ್ಲ, ಯೋಗ ಏನು ಗೊತ್ತಿಲ್ಲ ನಾನು ಪ್ರಾಕ್ಟೀಸ್ ಮಾಡ್ಬೇಕು ಅಂತ, ಅವರು ಇನಿಷಿಯಲಿ ಲೈಕ್ ಫುಲ್ ಎಂಥೂಸಿಯಾಸ್ಟಿಕ್ ಆಗಿ ಏನಾದ್ರು ಮಿಸ್ಟೇಕ್ಸ್ ಮಾಡ್ತಾರೆ. ಯಾಕಂದ್ರೆ ಯೋಗದಲ್ಲಿ ಆಸನಗಳೆಲ್ಲ ಮಾಡುವಾಗ ಲೈಕ್ ಭಂಗಿ ಕರೆಕ್ಟ್ ಆಗಿರ್ಬೇಕು ಅದೆಲ್ಲ ಇರತ್ತಲ್ವಾ, ಏನೇನ್ ತಪ್ಪುಗಳು ಮಾಡ್ತಾರೆ ಮತ್ತೆ ಅದನ್ನ ಹೇಗೆ ಕರೆಕ್ಷನ್ಸ್ ಮಾಡ್ಕೋಬೇಕು?
0: ಸೊ ಮೊದಲನೇದು ಏನ್ ಹೇಳದಂದ್ರೆ, ಇನ್ನೊಬ್ರನ್ನ ನೋಡಿ ನಾನು ಅವ್ರ ತರನೇ ಮಾಡ್ತೀನಿ ಅಂತ ಹೋಗ್ಬಾರ್ದು. ಎಲ್ಲರ ಬಾಡಿನೂ ಡಿಫ್ರೆಂಟ್, ಆಮೇಲೆ ಎಲ್ಲರೂ ಯಾವಾಗ ಯೋಗ ಸ್ಟಾರ್ಟ್ ಮಾಡಿರ್ತಾರೆ, ಯಾರ್ಯಾರ ಅಭ್ಯಾಸ ಯಾವ ತರ ಇರತ್ತೆ ಅಂತ ನಮಗ್ ಗೊತ್ತಿರಲ್ಲ. ಸೊ ಅವರು ಆಸನಗಳನ್ನ ಫುಲ್ಲು ಮಾಡ್ತಾ ಇದಾರೆ, ಅಷ್ಟು ಡೀಪ್ ಆಗಿ ಬೆಂಡ್ ಆಗ್ತಾ ಇದಾರೆ, ನಾನು ಆಗ್ತೀನಿ ಅಂತ ಮಾಡೋದು ಮೊದಲನೇ ತಪ್ಪು. ಓಕೆ, ಬಿಕಾಸ್ ಎವ್ರಿ ಡೇ ಪ್ರತಿದಿನ ಅಭ್ಯಾಸ ಮಾಡೋದ್ರಿಂದ ಅಷ್ಟೇ ಆಸನಗಳನ್ನ ಪರ್ಫೆಕ್ಟ್ ಆಗಿ ರೀಚ್ ಮಾಡಕ್ ಸಾಧ್ಯ. ಮೊದಲನೇದು ಬೇರೆಯವ್ರನ್ನ ನೋಡಿ ಮಾಡಬೇಡಿ, ನಿಮ್ಮ ಬಾಡಿಗೆ ಏನಾಗುತ್ತೋ ಅಷ್ಟೇ ಮಾಡಬೇಕು. ಓಕೆ, ಇನ್ನೊಂದು ಮಾರ್ಗದರ್ಶನ ಚೆನ್ನಾಗಿರ್ಬೇಕು, ನಿಮ್ ಟೀಚರ್ ಕರೆಕ್ಟ್ ಆಗಿರ್ಬೇಕು. ನೀವು ಮನೆಯಲ್ಲೇ ಮಾಡ್ಕೊಂಡ್ರು ಈಗ ವಿಡಿಯೋಸ್ ನೋಡ್ಕೊಳ್ತಾ ಇದ್ದೀರಾ, ಆ ವಿಡಿಯೋಸ್ ಅಲ್ಲಿ ಯೂಶುವಲಿ ಬರೀ ಏನ್ ಕೇಳಿಸ್ಕೋತಾರೆ ಅಂದ್ರೆ ಆ ಆಸನ, ಈ ಆಸನ, ಹಿಂಗ್ ಮಲ್ಕೊಳ್ಳಿ, ಹಿಂಗ್ ಕೈಯತಿ ಅಷ್ಟೇ. ಬಟ್ ಅದ್ರ ಮಧ್ಯ ಅವರು ಉಸಿರಾಟದ ಏನ್ ಹೇಳ್ತಾ ಇದಾರೆ, ಟೇಕ್ ಅ ಡೀಪ್ ಬ್ರೆತ್, ಈಗ ಉಸಿರು ಒಳಗ್ ತಗೊಳ್ಳಿ ಅಂತ ಹೇಳ್ತಾರೆ, ಈಗ ಹಿಡ್ದಿಟ್ಕೊಳ್ಳಿ ಅಂತ ಹೇಳ್ತಾರೆ, ಆಚೆ ಬಿಡಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆನೂ ಗಮನ ಹರಿಸ್ಬೇಕು. ಆಮೇಲೆ ಬೆನ್ನು ನೇರ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈಗ ತುಂಬಾ ಜನಕ್ಕೆ ಏನಾಗ್ತಾ ಇದೆ ಅಂದ್ರೆ, ಯೋಗ ಮಾಡಿನೇ ಸರ್ವೈಕಲ್ ಸ್ಪಾಂಡಿಲೋಸಿಸ್, ಲಂಬಾರ್ ಸ್ಪಾಂಡಿಲೋಸಿಸ್ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಪೋಸ್ಚರ್ಸ್ ಕರೆಕ್ಟ್ ಆಗಿ ಇಲ್ಲ, ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಇರುತ್ತೆ. ಅವ್ರು ಯೋಗಾಗೆ ಹೋಗುವಾಗ ಯಾಕೆ ಸ್ಟಾರ್ಟ್, ಹೋಗಕ್ಕೆ ಯಾಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ನೋವು ಸ್ಟಾರ್ಟ್ ಆಗಿದೆ, ಅದ್ರ ಮುಂಚೆ ಪ್ರಿಕಾಷನ್ಸ್ ತಗೊಂಡು ಮಾಡೋರು ತುಂಬಾ ಕಡಿಮೆ. ಸೊ ಅದರಿಂದಾಗಿ ತುಂಬಾ ಗಮನ ಕೊಟ್ಟು ಬೆನ್ನುಗಳನ್ನ ಸ್ಟ್ರೈಟ್ ಆಗಿ ಇಟ್ಕೊಂಡು, ಕಾಲುಗಳು ಯಾವ ಕಡೆ ಸ್ಟ್ರೈಟ್ ಆಗಿರ್ಬೇಕು ಎಲ್ಲಾನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು, ದೀರ್ಘವಾದ ಉಸಿರಾಟ ಮಾಡಬೇಕು. ಸೊ ಅವಾಗ ದೇಹ ಮತ್ತು ಮನಸ್ಸು, ಆತ್ಮ ಅಲೈನ್ಮೆಂಟ್ ಏನ್ ಹೇಳ್ತೀವಿ ಅದು ಕರೆಕ್ಟ್ ಆಗಿ ರೀಚ್ ಆಗತ್ತೆ.
1: ಓಕೆ, ಅಂಡ್ ಯೋಗ ಮಾಡುವಾಗ ನೀವು ಧ್ಯಾನ, ಪ್ರಾಣಾಯಾಮ ಅಂಡ್ ಆಸನ ಹೇಳಿದ್ರಲ್ಲ, ಮೂರೂ ಕಂಬೈನ್ ಮಾಡಿ ಮಾಡ್ಬೇಕಾ ಅಥವಾ ಲೈಕ್ ನಾನು ಒಂದ್ 5 ನಿಮಿಷ ಪ್ರಾಣಾಯಾಮ ಮಾಡ್ತೀನಿ, ನೆಕ್ಸ್ಟ್ ಈವ್ನಿಂಗ್ ಟೈಮಲ್ಲಿ ಆಸನ ಮಾಡ್ತೀನಿ ಅಂದ್ರೂ ನಡೆಯುತ್ತಾ?
0: ನಿಮಗೆ ತುಂಬಾ ಟೈಮ್ ಇದೆಯಾ, ಡಿಫ್ರೆಂಟ್ ಆಗಿ ಮಾಡ್ಕೊಳ್ಳಿ, ಎಲ್ಲ ಟೈಮು ಇಲ್ವಾ. ನೀವು ಆಸನ ಮಾಡುವಾಗ್ಲೇನೆ ಡೀಪ್ ಬ್ರೀದಿಂಗ್ ಮಾಡ್ಕೊಂಡು ನಿಮ್ ಉಸಿರಾಟದ ಮೇಲೆನೆ ಗಮನ ಕೊಟ್ಕೊಂಡು ಮಾಡಿದ್ರೆ ಮೂರು ಅಲ್ಲೇ ಸಿಕ್ಬಿಡತ್ತೆ. ಓಕೆ, ಅದು ಡಿಸೈನ್ ಮಾಡಿರೋದೇ ಆತರ. ಸೊ ಅದಾದ್ಮೇಲೆ ಇನ್ನು ಪ್ರಾಣಾಯಾಮ, ನೀವು ಟೈಮ್ ಇದೆ ಅಂತಂದ್ರೆ ಕಂಪ್ಲೀಟ್ ಬೇರೆ ಬೇರೆ ಏನಿದೆ, ನಾಡಿ ಶುದ್ಧಿ, ಭ್ರಾಮರಿ, ಕಪಾಲಭಾತಿ, ಎಲ್ಲ ಆತರದ್ದೆಲ್ಲಾನು ಮಾಡ್ಕೋತಾ ಹೋಗ್ಬೋದು.
1: ಈಗಿನ ಟ್ರೆಂಡ್ ಏನಂದ್ರೆ ವೆಯ್ಟ್ ರೆಡ್ಯೂಸ್ ಮಾಡಕ್ಕೆ ಜಿಮ್ಗೆ ಹೋಗ್ತೀನಿ ಅಂತ ಹೇಳಿ, ಯೋಗದಿಂದನೂ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋಕೆ ಮಾಡೋದಕ್ಕೆ ಸಾಧ್ಯನಾ?
0: ಡೆಫಿನೆಟ್ಲಿ, ಯೋಗದಿಂದ ನಿಮಗೆ ಬರೀ ಮಸಲ್ ಮತ್ತೆ ಫ್ಯಾಟ್ ಮೇಲೆ ವರ್ಕ್ ಆಗಲ್ಲ, ನಿಮ್ಗೆ ಒಳಗಿರೋ ಆರ್ಗನ್ಸ್, ಹಾರ್ಮೋನ್ ಸೈಕಲ್ಸ್ ಏನಿದೆ, ಆಮೇಲೆ ವಿಮೆನ್ ಅಲ್ಲಿ ಮೇನ್ ಆಗಿ ನಾವು ಹಾರ್ಮೋನ್ಸ್ ಮತ್ತೆ ಯೂಟ್ರಸ್ ಸೈಕಲ್ ಮೇಲೆ ಫೋಕಸ್ ಮಾಡಬೇಕು.
1: ಈಗ ಅದು ಕಾಮನ್ ಆಗ್ಬಿಟ್ಟಿದೆ,
0: ಸೊ ಇವಾಗ ಅದು ಕಾಮನ್ ಆಗ್ಬಿಟ್ಟಿದೆ. PCOS ನ ಇವಾಗ PMOS ಅಂತ ಮಾಡಿದೀವಿ. ಸೊ ಏನು ಅಂದ್ರೆ ಬರೀ ಅದು ಯೂಟ್ರಸ್ ಓವರಿಗೆ ಸಂಬಂಧಪಟ್ಟಿದ್ದಲ್ಲ, ಎಂಟೈರ್ ಬಾಡಿ ಮೆಟಬಾಲಿಸಂಗೆ ಸಂಬಂಧಪಟ್ಟಿದ್ದು ಅಂತ. ಸೊ ಯೋಗದಿಂದ ನಿಮಗೆ ಗೊತ್ತಿಲ್ಲದೇನೆ ನೀವು ಇದೆಲ್ಲ ಕರೆಕ್ಟ್ ಮಾಡ್ತಾ ಇದ್ದೀರಾ. ನೀವು ಇದಕ್ಕೆ ಸೈನ್ಸೇ ಓದ್ ಬರ್ಬೇಕು ಅಂತಿಲ್ಲ, ಯೋಗದಲ್ಲಿ ಆಲ್ರೆಡಿ ಪಂಡಿತರು ಇದನ್ನೆಲ್ಲ ಕರೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಕರೆಕ್ಟ್ ಆಗಿ ಯೋಗ ಮಾಡೋದ್ರಿಂದ ನಿಮ್ದು ಫುಲ್ ಹಾರ್ಮೋನಲ್ ಸೈಕಲ್, ಏನು HPOS ಆಕ್ಸಿಸ್ ಇದೆ, ನಿಮ್ದು ಯುಟ್ರಸ್ ಹೆಲ್ತ್ ಏನಿದೆ, ಎಲ್ಲಾನು ಸರಿ ಮಾಡ್ಕೋಬಹುದು.
1: ಆಫೀಸ್ ಅಲ್ಲಿ ಯೋಗನ ಒಂದು ನೀವು ಆವಾಗ್ಲೇ ಹೇಳಿದ್ರಿ ಪಾರ್ಟ್ ಆಫ್ ಅವರ್ ಲೈಫ್ ಅನ್ನೋ ತರ ಮಾಡ್ಕೊಳ್ಳೋದಾದ್ರೆ ಏನಾದ್ರೂ 3 ಟೆಕ್ನಿಕ್ಸ್ ಫಾಲೋ ಮಾಡೋದಾದ್ರೆ?
0: ಆಲ್ ಆಫೀಸರ್ಸ್ ಗೆ ಮೇನ್ಲಿ 3 ಟೆಕ್ನಿಕ್ಸ್ ಏನಂದ್ರೆ, ಮೊದಲನೇದು ಸ್ಟ್ರೆಚ್ ಮಾಡೋದು, ಕುತ್ತಿಗೆ ಮತ್ತೆ ಭುಜಾನ ಸ್ಟ್ರೆಚ್ ಮಾಡಬೇಕು. ಓಕೆ, ಅದಾದ್ಮೇಲೆ ಎರಡನೇ ಟೆಕ್ನಿಕ್ ಏನಂದ್ರೆ ಉಸಿರಾಟ ಜಾಗರೂಕತೆ, ನಾನು 4-4-6 ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಮಾಡಿ ನಾಡಿ ಶುದ್ಧಿ ಅಲ್ಲೇ ಮಾಡ್ಕೊಳ್ಳಿ. ಮೂರನೇದೇನು ಅಂದ್ರೆ ನೀವು ವರ್ಕ್ ಮಾಡೋ ಮುಂಚೆನೆ 1 ನಿಮಿಷ ಧ್ಯಾನ ಮಾಡ್ಕೊಳ್ಳಿ, ಸ್ಟಾರ್ಟ್ ಮಾಡೋ ಮುಂಚೆನೆ. ಅವಾಗ ನಿಮ್ಗೆ ವರ್ಕಿಂಗ್ ಪ್ರೊಸೆಸ್ ಆರಾಮಾಗತ್ತೆ, ನಿಮಗೆ ಡಿಸಿಷನ್ ಮೇಕಿಂಗು ಕರೆಕ್ಟ್ ಆಗಿರತ್ತೆ, ಫೋಕಸ್ ಮಾಡಬಹುದು. ಇದು ಮೂರ್ ಮಾಡ್ಕೊಂಡು
1: ವೆರಿ ಇಂಪಾರ್ಟೆಂಟ್. ನಮ್ಮ ಮನೆಯಲ್ಲೇ ಕೆಲಸ ಮಾಡೋ ಮಹಿಳೆಯರು ಹೌಸ್ ಹೋಲ್ಡ್ ವರ್ಕ್ ಮಾಡ್ತಾರೆ, ಅವರಿಗೆ ಎಲ್ಲ ಕೆಲಸಗಳನ್ನ ಅಲ್ಲೇ ಮಾಡ್ಕೊಳ್ತಾ ಹೋಗ್ತಿರುವಾಗ ಅವ್ರಿಗೆ ಎಕ್ಸಸೈಸ್ ಅಲ್ಲೇ ಆಗತ್ತೆ ಅಂತ ಎಲ್ಲರ ಭಾವನೆ. ಸೊ ಡೂ ದೇ ರಿಕ್ವೈರ್ ಲೈಕ್ ಯೋಗ ಸೆಪರೇಟ್ಲಿ?
0: ಹೌದು. ಸೊ ಮನೆ ಕೆಲಸ ಮಾಡುವಾಗ ಏನಂದ್ರೆ ನಿಮ್ದು ಒಂದೊಂದೇ ಭಾಗ ವರ್ಕ್ ಆಗ್ತಾ ಇರತ್ತೆ. ಪಾತ್ರೆ ತೊಳಿತಾ ಇರ್ತೀರಾ, ಬರೀ ಕೈಯಷ್ಟೇ ಆಡ್ತಾ ಇರತ್ತೆ, ಮನಸ್ಸಿನೆಲ್ಲೋ ಇರುತ್ತೆ, ನಿಂತ್ಕೊಂಡಿರ್ತೀರಾ, ಎಲ್ಲಿ ಕ್ಯಾಲರಿ ಬರ್ನ್ ಆಗ್ತಾ ಇದೆಯಾ ಇಲ್ಲ. ಸೊ ಕಸ ಗುಡಿಸ್ತಾ ಇದ್ದೀರಾ, ಸುಮ್ನೆ ಗುಡಿಸ್ತಾ ಇದ್ದೀರಾ, ವಾಕ್ ಮಾಡ್ಕೊಂಡಿದ ಅನ್ನುವ ಕಸ ಗುಡಿಸ್ತಾ ಇದ್ದೀರಾ, ಏನ್ ವರ್ಕ್ ಆಗ್ತಾ ಇದೆ ಇಲ್ಲ. ನಿಮ್ದು ಹಾರ್ಟ್ ಬೀಟ್ ಏನಾದ್ರೂ ರೈಸ್ ಆಗ್ತಾ ಇದೆಯಾ ಇಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಫುಲ್ ಜಾಸ್ತಿ ಆಗ್ತಾ ಇದೆಯಾ ಇಲ್ಲ, ಇದೆಲ್ಲ ಮೈಲ್ಡ್ ಟೆಕ್ನಿಕ್ಸ್, ಇಷ್ಟಾದ್ರೂ ಮಾಡ್ಬೇಕು ಮಿನಿಮಮ್ ಅಂತ ಹೇಳಿರೋದವರು.
1: ಓಕೆ ಓಕೆ
0: ಓಕೆ. ಸೊ ಮಿನಿಮಮ್ ಮನೆ ಕೆಲಸ, ಮ್ಯಾಕ್ಸಿಮಮ್ ಅಂದ್ರೆ ಯೋಗ ವಾಕಿಂಗ್ ಮಾಡ್ಲೇಬೇಕು.
1: ನಿಮ್ ಸಲಹೆ ಅಂದ್ರೆ ಮನೆ ಕೆಲಸ ಮಾಡೋ ಮಹಿಳೆಯರಿಗೂ ಯೋಗದ ಅವಶ್ಯಕತೆ ಇದೆ ಅಂತ?
0: ಅವರಿಗೆ ತುಂಬಾ ಇರೋದು, ಅವ್ರ ಮನೆ ಕೆಲಸ ಮಾಡಿ ಎಲ್ಲ ಆರ್ಗನ್ಸ್ ಆಲ್ರೆಡಿ ಯುನೋ ಮಸಲ್ಸ್ ಮತ್ತೆ ಡಿಸ್ಕ್ಸ್ ಎಲ್ಲ ಬಲ್ಜ್ ಆಗೋಗಿರುತ್ತೆ, ಅವ್ರಿಗೆ ಕರೆಕ್ಟ್ ಮಾಡ್ಕೊಳಕ್ ಮೇನ್ಲಿ ಬೇಕಾಗಿರೋದು.
1: ಓಕೆ, ಇವತ್ತು June 21st ವಿಶ್ವ ಯೋಗ ದಿನ. ಈ ಸಂದರ್ಭದಲ್ಲಿ ಆಸ್ ಅ ಯೋಗ ಟೀಚರ್ ಕೇಳುಗರಿಗೆ ನಿಮ್ಮ ಸಲಹೆಯಿಂದ ಈ ಕಾರ್ಯಕ್ರಮನ ಮುಕ್ತಾಯ ಮಾಡೋಣ.
0: ಭಗವದ್ಗೀತೆನಲ್ಲಿ ಕೃಷ್ಣ ಭಗವಾನ್ ಅರ್ಜುನನಿಗೆ ಏನ್ ಹೇಳಿದಾನೆ ಅಂದ್ರೆ, ಮನಸ್ಸಿನ ಗುಣಾನೇ ಚಂಚಲ, ನೀನು ಅದನ್ನ ಯೋಗದಿಂದಾನೇ ಹಿಡಿದಿಟ್ಕೋಬೇಕು. ನಿನ್ನ ಬಲ ಅತಿ ಹೆಚ್ಚು ಮಾಡ್ಕೊಳಕ್ಕೆ, ನೀನು ಸಾಧನೆ ಮಾಡಕ್ಕೆ, ನಿನ್ನ ದೈಹಿಕ ಆರೋಗ್ಯನ ಚೆನ್ನಾಗಿ ಮಾಡ್ಕೊಳಕ್ಕೆ ಯೋಗ ಮಾಡ್ಬೇಕು ಅಂತ ಕೃಷ್ಣ ಭಗವಂತನೇ ಹೇಳ್ಬಿಟ್ಟಿದ್ದಾನೆ. ಸೊ ಆರೋಗ್ಯನೇ ಭಾಗ್ಯ, ಆರೋಗ್ಯದಿಂದಲೇ ಎಲ್ಲ ಸಾಧ್ಯ ಅಂತ ನಮ್ಮ ಅಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಸೊ ಇದನ್ನೆಲ್ಲ ನಾವು ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಯೋಗನ ಜೀವನ ಶೈಲಿಯಾಗೇ ಕನ್ವರ್ಟ್ ಮಾಡ್ಕೋಬೇಕು, ಅದನ್ನ ವ್ಯಾಯಾಮ ಅಂತ ನೋಡ್ಲೇಬೇಡಿ. ಸೊ ನೀವು ದಿನಾ ಬೆಳಗ್ಗೆ ಎದ್ದು ನಿಮ್ದು ಏನು ಸ್ವಚ್ಛ ಕಾರ್ಯ ಇದೆ ಅದನ್ನ ಮಾಡಿಕೊಂಡು 20 ನಿಮಿಷ ಖಂಡಿತವಾಗಿ ಯೋಗ ಮಾಡಿ, ನಿಮ್ಮ ಮನೆಯವರಿಗೆಲ್ಲಾನು ಮಾಡಿಸಿ. ಇದರಿಂದ ನಿಮ್ಮ ಕುಟುಂಬನೂ ಚೆನ್ನಾಗಿರತ್ತೆ, ನಿಮ್ಮ ವರ್ಕ್ ಪ್ಲೇಸನು ತುಂಬಾ ಆರೋಗ್ಯಕರವಾಗಿರತ್ತೆ.
1: ಕೇಳುಗರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ನಮ್ಮ ಜೊತೆ ಡಾಕ್ಟರ್ ನವ್ಯ ಆರಾಧ್ಯ ಅವರು ಕೆಲಸ ನಿರತ ಮಹಿಳೆಯರಿಗೆ ಯೋಗ ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ತುಂಬಾ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೀವು ಎಲ್ಲರೂ ಅವರ ಸಲಹೆಯನ್ನು ತಗೋತೀರಾ ಅಂತ ಅನ್ಕೊಂತಾ ಈ ಕಾರ್ಯಕ್ರಮನ ಮುಗಿಸೋಣ. ನವ್ಯ ಅವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಅಂಡ್ ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ.
0: ಥ್ಯಾಂಕ್ ಯು ಸೋ ಮಚ್, ಇದೊಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಆಶಾ ಅವರೇ.

0: ಇದುವರೆಗೆ ವನಿತಾ ವಿಹಾರ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ನೂರ 2.2 ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ, ಇದು ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ.
2: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ, ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ.
3: ಆರ್ಬಿಐ ಹೇಳುತ್ತೆ,
2: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
5: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
6: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿ ರಂಗದಲ್ಲಿ.
7: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
4: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
6: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
5: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು
7: ತೋಟಗಾರಿಕೆ ಇಲಾಖೆ ಹಾಸನ.
1: ಆತ್ಮೀಯ ರೈತ ಬಾಂಧವರೇ ಹಾಗೂ ಕೇಳುಗರೇ, ಗಮನಿಸಿ ಇದೊಂದು ಪ್ರಕಟಣೆ. ಹಾಸನ ಜಿಲ್ಲೆಯಲ್ಲಿ ಬೆಳೆಯಲಾಗುವ ಅಡಿಕೆ, ಕಾಳುಮೆಣಸು, ದಾಳಿಂಬೆ ಹಾಗೂ ಮಾವಿನ ಬೆಳೆಗಳಿಗೆ ಬೆಳೆ ವಿಮೆ ಮಾಡಿಸಿಕೊಳ್ಳಲು ಅಧಿಸೂಚನೆ ಹೊರಡಿಸಲಾಗಿರುತ್ತದೆ. ಈ ಬೆಳೆಗಳಿಗೆ ಬೆಳೆ ವಿಮೆಯ ರಕ್ಷಣೆ ಒದಗಿಸಲು ಇಚ್ಛಿಸುವ ಕೃಷಿಕರು ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆಯ ಕಚೇರಿ ಸಂಪರ್ಕಿಸಬೇಕೆಂದು ಕೋರಲಾಗಿದೆ. ಮಾವಿನ ಬೆಳೆಗೆ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಪಡೆಯಲು 2026 ಜುಲೈ ತಿಂಗಳ 31 ತಾರೀಕು ಕಡೆಯ ದಿನಾಂಕವಾಗಿದ್ದು, ಉಳಿದ ಬೆಳೆಗಳಿಗೆ ಈ ತಿಂಗಳ ಅಂದರೆ ಜೂನ್ 30 ತಾರೀಕು ಕಡೆಯ ದಿನಾಂಕವಾಗಿರುತ್ತದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.

ಕೇಳುಗರೇ ಗಮನಿಸಿ, ಇಂದು ಸಂಜೆ 6:51 ಕೃಷಿ ರಂಗದಲ್ಲಿ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿಯಲ್ಲಿ ಜೈವಿಕ ಇಂಧನ ತಯಾರಿಕೆಯಲ್ಲಿ ಉತ್ಪನ್ನವಾದ ಹಿಂಡಿಗಳ ಉಪಯೋಗಗಳ ಕುರಿತು ಮಡಿನೂರು ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಟಿಸಿ ಯೋಗೇಶ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ. ನಂತರ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆ ಮೂಡಿಬರಲಿದೆ. ಮಾತುಕತೆಯಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೌರ ರವಿಶಂಕರ್ ಮತ್ತು ಹೆಚ್ ಮೋಹನಾಕ್ಷಿ. ಕೇಳುಗರೆ, ಈಗ ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ.

0: ಆಕಾಶವಾಣಿ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಈ ಕುರಿತು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಕಾಶ್ ಎಜೆ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಲತೀಶ್ ಪಾಲ್ದಾನೆ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನವನ್ನ ನಾವು ವಿಶ್ವ ಯೋಗ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಯೋಗವನ್ನ ಯಾಕೆ ಮಾಡಬೇಕು, ಅದರಿಂದ ಏನು ಅನುಕೂಲ ಇದೆ, ಯಾರು ಮಾಡಬೇಕು, ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮಂಗಳೂರಿನ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ಆಯುಷ್ ವಿಭಾಗದ ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಪ್ರಕಾಶ್ ಎಜೆ ಅವರು. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಇವತ್ತಿನ ಯೋಗ ದಿನ ಏನಿದೆ, ಇದಕ್ಕೆ ಏನಾದರೂ ಈ ಬಾರಿ ಘೋಷವಾಕ್ಯ ಅಂತ ಏನಾದರೂ ಇದೆಯಾ? ಹೇಗೆ?
2: ಮೊಟ್ಟ ಮೊದಲಾಗಿ ಎಲ್ಲರಿಗೂ 12ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಪ್ರತಿ ವರ್ಷ ಕೂಡ ನಮ್ಮ ಮಿನಿಸ್ಟರ್ ಆಫ್ ಆಯುಷ್ ಅವರು ಒಂದೊಂದು ಥೀಮ್ ಕೊಡ್ತಾ ಬಂದಿದ್ದಾರೆ. ಈಗ ನಾವು ಕಳೆದ ವರ್ಷ ಹೋಲಿಸಿದ್ರೆ ಅವರು ಏನ್ ಹೇಳಿದ್ರು ಅಂದ್ರೆ ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್ ಅಂತ ಹೇಳಿದ್ರು. ಈ ವರ್ಷ ವಿಶೇಷವಾಗಿ ಯೋಗ ಫಾರ್ ಹೆಲ್ದಿ ಏಜಿಂಗ್, ಅಂದರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆಚರಿಸಲಾಗ್ತಾ ಇದೆ. ವಿಶೇಷವಾಗಿ ಈಗ ಯಾಕೆ ಈ ವಿಷಯನ ತಗೊಂಡ್ರು ಅಂತಂದ್ರೆ, ಯೋಗದಿಂದ ಎಲ್ಲವೂ ಸಾಧ್ಯ ಅಂದ್ರೆ ಮುಖ್ಯವಾಗಿ ಏಜ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಬರುತ್ತೆ. ಈಗ ಮನುಷ್ಯನ ಒಂದು ಆಯಸ್ಸು ಕ್ಷೀಣಿಸ್ತಾ ಬಂದಾಗ ವಯೋಸಹಜ ದೌರ್ಬಲ್ಯಗಳು ಅಂತ ಹೇಳ್ತವೆ. ಹಾಗಾಗಿ ಈ ವಯಸ್ಸಾಗುವ ಪ್ರಕ್ರಿಯೆಯನ್ನು ಆರೋಗ್ಯಕವಾಗಿ ಹೇಗೆ ಎದುರಿಸಬಹುದು ಮತ್ತು ವೃದ್ಧಾಪ್ಯದ ಲಕ್ಷಣಗಳನ್ನು ಮುಂದೂಡಲು ಈ ಯೋಗ ಅತ್ಯಂತ ಪರಿಣಾಮಕಾರಿ ಅಂತ ಅವರು ಮನಗಂಡು ಇದು ಪ್ರೂವ್ ಆಗಿರುವಂತದ್ದು. ಹಾಗಾಗಿ ಇವತ್ತು ಈ ವಿಷಯಕ್ಕೋಸ್ಕರ ಅವರೊಂದು ಥೀಮ್ ಆಗಿ ಇಟ್ಕೊಂಡಿದ್ದಾರೆ.
1: ಈಗ ಈ ಬಾರಿ ಹಾಗಾದ್ರೆ ಘೋಷವಾಕ್ಯ ಇರುವಂತಹದ್ದು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನುವಂಥದ್ದು.
2: ಹೌದು.
1: ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ಈ ಯೋಗವನ್ನ ಎಷ್ಟು ವಯಸ್ಸಿನವರೆಗೆ ಮಾಡಬಹುದು ಮತ್ತು ಎಷ್ಟು ವಯಸ್ಸಿನ ನಂತರ ಮಾಡಬಹುದು?
2: ಈಗ ಈ ಯೋಗವನ್ನು ಸಣ್ಣ ಮಕ್ಕಳಿಂದ ಹಿಡಿದು ಕೂಡ ಸಾಧಾರಣ ನಾವು ಏಜ್ ಆಗುವ ತನಕ ನಮ್ಮ ಒಂದು 90 ವರ್ಷದಲ್ಲಿ 100 ವರ್ಷದಲ್ಲಿ ಕೂಡ ಈ ಯೋಗ ಮಾಡಬಹುದು. ನಾವು ಗಮನಿಸಬಹುದು ಹಿಂದಿನ ಋಷಿಮುನಿಗಳು ಕೂಡ ಅವರು ಸುಮಾರು ವರ್ಷಗಳ ಕಾಲ ಮಾಡಿಕೊಂಡು ಆರೋಗ್ಯವಾಗಿದ್ರು. ಹಾಗಾಗಿ ಈ ಯೋಗಕ್ಕೆ ಅದರದೇ ಆದಂತಹ ಒಂದು ಕೆಲವು ಟೆಕ್ನಿಕ್ಗಳಿದೆ. ಈಗ ಒಂದು ಸಣ್ಣ ಮಕ್ಕಳಿಗೆ ನಾವು ಏನ್ ಮಾಡ್ತೇವೆ ಅಂದ್ರೆ ತುಂಬಾ ಅವರಿಗೆ ಧ್ಯಾನದಾಗಲಿ ಅಂತ ಹೇಳಿಕೊಡೋದು, ಸಣ್ಣ ಸಣ್ಣ ಅವರಿಗೆ ಕಲ್ಚರಲ್ ಯೋಗ ಆಸನಗಳು ಪೋಸಸ್ಗಳನ್ನು ಹೋಗೋಣ, ಅವ್ರಿಗೆ ಖುಷಿಯಾಗುವಂತಹ ಯೋಗ ಆಸನಗಳನ್ನು ಹೇಳಿಕೊಡ್ತೇವೆ. ಅದೇ ತರ ನಾವು ಒಂದು ಮಿಡ್ಲ್ ಏಜ್ ಬಂದಾಗ ಕೆಲವು ಈಗ ಸೂರ್ಯ ನಮಸ್ಕಾರ ಮತ್ತೆ ಕೆಲವೊಂದು ಕ್ಲಿಷ್ಟಕರದ ಆಸನಗಳು, ಕೆಲವೊಂದು ಶೀರ್ಷಾಸನ, ಬ್ಯಾಲೆನ್ಸಿಂಗ್ ಆಸನ, ಇಂತಹದನ್ನು ಒಂದು ಸರ್ಟನ್ ಏಜ್ ಅಲ್ಲಿ ನಾವು ಹೇಳಿಕೊಡ್ತೇವೆ. ಅದೇ ತರ ಈ ಏಜ್ ರಿಲೇಟ್ ಬಂದಾಗ ನಿಮ್ಗೆ ಆಶ್ಚರ್ಯ ಆಗ್ಬೋದು ಹೇಗೆ ಮಾಡ್ಲಿಕ್ಕೆ ಇದೆಲ್ಲ ಸಾಧ್ಯ ಅಂತ. ಅವಾಗ ನಾವು ಅಲ್ಲಿ ಕೆಲವೊಂದು ಅಂತ ಸರಳವಾದಂತಹ ಆಸನಗಳು, ಈಗ ಧ್ಯಾನ, ಒಂದು ಏಜ್ ಆದ ಸರ್ಟನ್ ಏಜ್ ಆದಂತ ನಾವು ಪ್ರಾಣಾಯಾಮಕ್ಕೆ ಜಾಸ್ತಿ ಒತ್ತು ಕೊಡುತ್ತೇವೆ. ಅದಂತಂದ್ರೆ ಉಸಿರಾಟದ ವ್ಯಾಯಾಮ, ಅದನ್ನು ಮಾಡಿದ್ರಿಂದ ಕೂಡ ನಾವು ಆರೋಗ್ಯವಾಗಿರ್ಲಿಕ್ಕೆ ಇದು ಬಹಳ ಪರಿಣಾಮಕಾರಿಯಾಗಿರುವಂತ. ಸಣ್ಣ ಮಕ್ಕಳಿಂದ ಹಿಡಿದು ಕೂಡ ಮುದುಕರವರು ಕೂಡ ಈ ಆಸನವನ್ನು ಮಾಡಬಹುದು. ಅದನ್ನು ನಮ್ಮ ಯೋಗ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಸಣ್ಣ ಮಗುವಿಂದ ಹಿಡಿದು ಹಣ್ಣು ಮುದುಕರವರೆಗೆ ಮಾಡಬಹುದು ಅನ್ನೋದು ಶಾಸ್ತ್ರದಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ.
1: ಈಗ ಈ ಯೋಗ ಮಾಡುವುದರಿಂದ ಏನೆಲ್ಲ ಅನುಕೂಲಗಳಿವೆ?
2: ಯೋಗದಿಂದ ಏನೆಲ್ಲ ಅನುಕೂಲ ಇಲ್ಲ ಅಂತ ನಾವು ಕೇಳಬೇಕು, ಯಾಕಂದ್ರೆ ಅಷ್ಟು ಇದರಲ್ಲಿಂದ ಬೆನಿಫಿಟ್ ಇದೆ. ಯಾಕಂತಂದ್ರೆ ಇವತ್ತು ಸಣ್ಣ ಮಕ್ಕಳಿಂದ ಹಿಡಿದು ಈಗ ನಮ್ಮ ಮಾನಸಿಕ ಒತ್ತಡ, ಸ್ಟ್ರೆಸ್, ಇದರಿಂದ ರೋಗ ಬರುತ್ತದೆ ಅಂತ ಇತ್ತೀಚೆಗೆ ನಮ್ಗೆ ಬರ್ತಾ ಇದೆ. ಆದ್ರೆ ಯೋಗ ಶಾಸ್ತ್ರದಲ್ಲಿ ಸಾವಿರಾರು ಒಂದು 5,000 ವರ್ಷಗಳಿಂದ ಹಿಂದೆ ಹೇಳಿದ್ದಾರೆ. ಅದರಲ್ಲಿ ಏನಂತಂದ್ರೆ ರೂಟ್ ಆಫ್ ದ ಕಾಸ್ ಡಿಸೀಸ್ ಇರುವಂತದ್ದು ಸ್ಟ್ರೆಸ್ ಅಂತ, ಮಾನಸಿಕ ಒತ್ತಡ. ಇವತ್ತು ನಾವು ಅದನ್ನು ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ, ಈಗ ಮನಸ್ಸಿನ ಮುಖಾಂತರ ದೇಹಕ್ಕೆ ಬರುವಂತ ರೋಗಗಳು ಅಂತ. ಈಗ ನೀವು ಗಮನಿಸಬಹುದು ಈ ಕೆಲವು ಇನ್ಫೆಕ್ಷಸ್ ಡಿಸೀಸ್ ಅಂತ ಇರ್ಬೋದು, ಅಥವಾ ಈ ಕಮ್ಯುನಿಕೇಬಲ್ ಡಿಸೀಸ್ ಅಂದ್ರೆ ಒಬ್ಬರಿಗಿಂದ ಒಬ್ಬರಿಗೆ ಹರಡುವಂತ, ಈಗ ಲಾಸ್ಟ್ COVID-19 ಬಂದಿತ್ತು, ಆಮೇಲೆ ನಮ್ಗೆ ಈ ಟ್ಯೂಬರ್ಕ್ಯುಲೋಸಿಸ್ ಇರ್ಬೋದು, ಹೀಗೆ ಕೆಲವು ಇನ್ಫ್ಲುಯೆನ್ಸ್, ಈಗ ಇದೇನ್ ಮಾಡುತ್ತೆ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಅದಕ್ಕೆ ಏನಾಗುತ್ತೆ, ಔಷಧಿಗಳು ಬೇಕಾಗುತ್ತದೆ. ಆದ್ರೆ ಅವಾಗ ಏನಾಗುತ್ತೆ, ನಮಗೆ ಆ ಔಷಧ ತಗೊಂಡ್ರೆ ಕಡಿಮೆ ಆಗುತ್ತೆ. ಆದ್ರೆ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಏನ್ ಹೇಳ್ತೇವೆ, ನಮ್ಮ ಜೀವನ ಶೈಲಿಯಿಂದ ಬರುವಂತ ಕಾಯಿಲೆಗಳು, ಈಗ ಒಬೆಸಿಟಿ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್, ಎಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಕೇವಲ ಔಷಧಿಗಳಿಂದ ಅದಕ್ಕೆ ಪರಿಹಾರ ಇಲ್ಲ. ಅದಕ್ಕೆ ಏನಂತಂದ್ರೆ ನಾವು ಯೋಗದ ಮುಖಾಂತರ ಪರಿಹಾರ ಕಂಡುಕೊಳ್ಬಹುದು. ಈಗ ನೀವು ಒಂದು ಈಗ ಒಬೆಸಿಟಿಗೆ ನೀವು ಏನೋ ಟ್ಯಾಬ್ಲೆಟ್ ಆಗಲಿ ಔಷಧಿ ಇರಬಹುದು, ಅದನ್ನ ನಾವು ಇಷ್ಟು ತಗೊಳ್ಳುವಂಥದ್ದು ಅಲ್ವಾ, ಅದರಿಂದ ನಾವು ಜೀವನ ಶೈಲಿಯಿಂದ ಬರುವಂತ ರೋಗಗಳಿಗೆ ಔಷಧಿಗಳು, ಅದನ್ನ ನಾವು ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಕರೆಕ್ಟಾಗಿ ಅದನ್ನು ಅಳವಡಿಸಬೇಕಂತ ಅದನ್ನು ಕರೆಕ್ಟಾಗಿ ನಾವು ಫಾಲೋ ಮಾಡಬಹುದು, ಯೋಗದ ಮುಖಾಂತರ ಇದಕ್ಕೆ ಪರಿಹಾರ ಇದೆ.
1: ಈಗ ಪ್ರಾರಂಭದಲ್ಲಿ ಯೋಗವನ್ನ ಕಲಿಯುವವರು ಯಾವ ರೀತಿಯ ಆಸನಗಳಿಂದ ಪ್ರಾರಂಭಿಸಬಹುದು?
2: ಇದು ಒಂದು ಒಳ್ಳೆ ಪ್ರಶ್ನೆ. ಈಗ ಯೋಗದಂತಂದ್ರೆ ನಮ್ಮಲ್ಲಿ ಮೊದಲು ಈಗ ಯೋಗ ಅಂದ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ ಬಂದ ತಕ್ಷಣ ಆಸನ ಹೇಳಿಕೊಡ್ತೇವೆ. ಇದಕ್ಕೆ ಅಷ್ಟಾಂಗ ಯೋಗ ಅಂತ ಇದೆ. ಇಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ 8 ಮೆಟ್ಟಿಲುಗಳು ನಮಗೆ ಪತಂಜಲಿ ಮಹರ್ಷಿಯವರು ಹೇಳಿರುವಂತದ್ದು. ಈಗ ಈ ಪತಂಜಲಿ ಮಹರ್ಷಿಯವರು ನಾವು ಯೋಗದ ಪಿತಾಮಹ ಅಂತ ಕರೀತೇವೆ, ಫಾದರ್ ಆಫ್ ಯೋಗ ಅಂತ. ಅದೇನಂತಂದ್ರೆ ಈಗ ಯೋಗ ಎನ್ನುವಂತ ಒಂದು ಶಬ್ದ ಏನು ವರ್ಡ್ ಏನಿದೆ ಅದು ಯುಜ್ಜಿನ್ ಅಂತ ಬಂದಿರುವಂತದ್ದು. ಈಗ ನೀವು ಸಾಮಾನ್ಯವಾಗಿ ಯೋಗ ಅಂದ ತಕ್ಷಣ ಎಲ್ಲ ಕೇಳಬಹುದು, ಈಗ ಭಗವದ್ಗೀತೆಯಲ್ಲಿ ಕೂಡ ಅದರ ಮೆನ್ಷನ್ ಇದೆ. ಅದೇ ರೀತಿ ಕೆಲವು ವೇದ ಉಪನಿಷತ್ತುಗಳೆಲ್ಲದರಲ್ಲೂ ಕೂಡ ಯೋಗ ಎನ್ನುವಂತಹ ಶಬ್ದ ಮೆನ್ಷನ್ ಇದೆ. ಹಾಗಾಗಿ ಪತಂಜಲಿ ಮಹರ್ಷಿಯವರು ಆ ಯೋಗ ಎನ್ನುವನ್ನು ಎಲ್ಲದರಿಂದ ಕ್ರೋಢೀಕರಿಸಿ ಉಪನಿಷಿರ್ಬೋದು ವೇದ ಎಲ್ಲ ಕರಗಿಸಿ ಒಂದು ಅಷ್ಟಾಂಗ ಯೋಗ ಅಂತ ಮಾಡಿದ್ರು. ಹಾಗಾಗಿ ಅವರನ್ನು ನಾವು ಫಾದರ್ ಆಫ್ ಯೋಗ ಅಥವಾ ಯೋಗದ ಪಿತಾಮಹ ಅಂತ ಕರಿತಾ ಇದ್ದೇವೆ. ಇದರಲ್ಲಿ ಏನಂತಂದ್ರೆ ಇಲ್ಲಿ ಮುಖ್ಯವಾಗಿರುವಂತದ್ದು ಹೆಚ್ಚಿನವರಿಗೆ ಇದ್ರ ಮಾಹಿತಿ ಇರುವುದಿಲ್ಲ, ಕ್ರಿಯಾಸ್ ಅಂತ ಬರುತ್ತವೆ ಇದರಲ್ಲಿ, ಅದು ನಾವು ಮಾಡುವಂತದ್ದು. ಇದರಲ್ಲಿ ಅದರಲ್ಲಿ ವಮನ ದೌತಿ ಅಂತ ಇದೆ, ನೇತಿ ಅಂತ ಇದೆ, ಆಮೇಲೆ ಕಪಾಲಭಾತಿ ಇದೆಲ್ಲ ಬರುವಂತದ್ದು ಈ ಕ್ರಿಯಾಸ್. ಅದನ್ನು ಮಾಡಿ ನಿರಂತರವಾಗಿ ದೇಹಶುದ್ಧಿ ಆದ ನಂತರ ಯೋಗಾಸನಗಳು ಮಾಡುವಂತದ್ದು. ಈ ಯೋಗಾಸನಗಳಲ್ಲಿ ಮತ್ತೇನಂತಂದ್ರೆ ಈ ಆಸನಗಳಿದೆ, ಅದು ಹೇಳಿದಾಗ ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ 8 ಮೆಟ್ಟಿಲುಗಳಿದೆ. ಅದರಲ್ಲಿ 3 ಮತ್ತು 4 ಮೆಟ್ಟಿಲು ಆಸನಗಳು ಮತ್ತು ಪ್ರಾಣಾಯಾಮಗಳಂತ ಬರ್ತವೆ. ಯಮದಲ್ಲಿ ನಮಗೆ ಯಮ ಅಂತಂದ್ರೆ ನಮಗೆ ಅದು ನಿಯಮಗಳು ಅಂತಂದ್ರೆ ಸಾಮಾಜಿಕವಾಗಿ ಒಬ್ಬ ವ್ಯಕ್ತಿ ಯಾವ ತರ ಇರಬೇಕು ಅಂತ. ಆ ಯಮದಲ್ಲಿ ಕೂಡ ಅಹಿಂಸೆ ಸತ್ಯ ಆಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಅಂತ ಬರುವಂತದ್ದು, ಅದನ್ನು ಫಾಲೋ ಮಾಡಬೇಕು. ಅದನ್ನ ನಾವು ಪ್ರತಿಯೊಬ್ಬ ಮನುಷ್ಯನು ಯಾವ ತರ ಅಂದ್ರೆ ದಿನನಿತ್ಯದಲ್ಲಿ ನಾವು ಫಾಲೋ ಮಾಡಬಹುದು. ಇದರಲ್ಲಿ ಅಹಿಂಸೆ ಅಂತ, ಅಹಿಂಸೆ ಅಂದ್ರೆ ಹಿಂಸೆಯನ್ನು ನಾವು ಕೊಡದೇ ಇರೋದು. ಹಿಂಸೆ ಅಂತಂದ್ರೆ ಖಾಲಿ ಹೊಡೆಯುದು ಬಡಿಯುದು ಅಂತಲ್ಲ, ನಿಮಗೆ ದೈಹಿಕವಾಗಿರ್ಬೋದು ಮಾನಸಿಕವಾಗಿ ಯಾರಿಗೂ ಕೂಡ ನಾವು ಅದನ್ನು ಅವರಿಗೆ ಹಿಂಸೆ ಮಾಡಬಾರದು, ದೈಹಿಕವಾಗಿರಲಿ ಮಾನಸಿಕವಾಗಿ ಹಿಂಸೆ ಮಾಡಬಾರದು ಅಂತ ಇದೆ. ಅದೇ ರೀತಿ ಸೆಕೆಂಡ್ ಪಾಯಿಂಟ್ ಬರೋದು ಸತ್ಯ ಅಂತ, ಅಂದ್ರೆ ಯಾವಾಗಲೂ ನಾವು ಸತ್ಯವನ್ನೇ ನುಡಿಬೇಕು. ಯಾಕಂತಂದ್ರೆ ನಮ್ಮ ಈ ದೇಶದ ಧ್ಯೇಯ ಕೂಡ ಅದೇ ಅಲ್ಲ, ಸತ್ಯಮೇವ ಜಯತೆ ಅಂತ. ಹಾಗೆ ಪ್ರತಿಯೊಬ್ಬರು ಕೂಡ ಸತ್ಯ ನೋಡಿದ್ರೆ ಅಲ್ಲಿ ಸುಳ್ಳು ಹೇಳುವಂತ ಪ್ರಮೇಯ ಬರುವುದಿಲ್ಲ, ಹಾಗಾಗಿ ಯಾರಿಗೂ ಅವನು ಹೆದರಬೇಕಂತಿಲ್ಲ. ಆ ಒಂದು ಸಿಸ್ಟಮ್ ನ ಅಲರ್ಸಿಕೊಳ್ಬೇಕು ಅಂತ ಹೇಳಿದ್ದಾರೆ. ಮೂರನೇದಂದ್ರೆ ಆಸ್ಥೆಯ ಅಂತ, ಅಂದ್ರೆ ಆಸ್ಥೆ ಅಂದ್ರೆ ಯಾವ್ದು ವಿಷಯವನ್ನು ಕದಿಯಬಾರದು ಅಂತ. ಅಂದ್ರೆ ಯಾವುದೇ ಒಂದು ವಿಚಾರ ಇರಬಹುದು ಅಥವಾ ಹಣ ಇರಬಹುದು ಅಥವಾ ವಸ್ತು ಇರಬಹುದು, ಯಾವ್ದನ್ನು ಕೂಡ ಇನ್ನೊಬ್ಬರದ್ದು ನಾವು ಅಪೇಕ್ಷೆ ಪಡಬಾರದು ಅನ್ನುವಂತ ವಿಚಾರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ನಾವು ಒಬ್ಬ ವ್ಯಕ್ತಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ. ಅಂದ್ರೆ ಬ್ರಹ್ಮಚರ್ಯ ಅಂತ ನಂತರದ್ದು ಬರುತ್ತದೆ. ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮನ ಕಡೆ ಚಲನೆ, ಅಂದ್ರೆ ಬ್ರಹ್ಮ ಅಂದ್ರೆ ಅಕ್ಷರ. ಹೆಚ್ಚು ಹೆಚ್ಚು ಒಳ್ಳೆ ಬುಕ್ಸ್ ಗಳನ್ನು ಓದುವಂತದ್ದು, ಹೆಚ್ಚು ನಾಲೆಜ್ ಬೆಳೆಸಿಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್ ಒಬ್ಬನಿಗೆ. ಅದೇ ರೀತಿ ಅಪರಿಗ್ರಹ ಅಂತ ಬರುತ್ತೆ, ಅದಂದ್ರೆ ಯಾರಿಂದ ಕೂಡ ಏನನ್ನು ತೆಗೆದುಕೊಳ್ಳದೆ ಇರುವಂತದ್ದು. ಈಗ ಇನ್ನೊಬ್ಬರಿಂದ ನಾವು ಹಣ ತಗೊಳ್ಳೋದು, ಲಂಚ ತಗೊಳ್ಳೋದು, ಇಂತ ಅಂದ್ರೆ ಅನ್ಯ ರೀತಿಯಲ್ಲಿ ಯಾವ್ದನ್ನು ತೆಗೆದುಕೊಳ್ಳದೆ ಇರುವಂತದ್ದು ಕೂಡ ಇರುವಂತ. ಇದಿಷ್ಟು ಯಮನ ಅಂದ್ರೆ ಸಾಮಾಜಿಕ ನಿಯಮಗಳಲ್ಲಿ ಬರುವಂತದ್ದು ಯಮ ಅಂತಂದ್ರೆ. ಅದೇ ಅಹಿಂಸೆ ಸತ್ಯ ಆಸ್ಥೆಯ ಬ್ರಹ್ಮಚರ್ಯ ಅಪರಿಗ್ರಹ, ಇದು ಎಷ್ಟು ಋಷಿಮುನಿಗಳು ಒಂದಕ್ಕೊಂದು ಲಿಂಕ್ ಮಾಡಿದ್ದಾರೆ. ಅಂದ್ರೆ ಅಹಿಂಸೆ ಅಂತ ಮಾಡಿದ ತಕ್ಷಣ ಒಬ್ಬನಿಗೆ ನೀವು ಯಾರಿಗೂ ಹಿಂಸೆ ಮಾಡದಿದ್ರೆ ಸುಳ್ಳು ಹೇಳುವಂತ ಪ್ರಮೇಯ ಬರೋದಿಲ್ಲ ಆಯ್ತಾ. ಹಾಗಾಗಿ ಸತ್ಯ ಫಾಲೋ ಮಾಡಬಹುದು. ಸತ್ಯ ನಾವು ಇದ್ರೆ ಯಾರಿಂದ ಕೂಡ ಏನು ಕದಿಬೇಕಂತಿಲ್ಲ ಅಥವಾ ಏನೋ ಎಕ್ಸ್ಪೆಕ್ಟ್ ಮಾಡ್ಬೇಕಂತಿಲ್ಲ. ಅದೇ ತರ ಬ್ರಹ್ಮಚರ್ಯ ಒಳ್ಳೆ ಓದಿದ್ರೆ ನಮಗೆ ಯಾರಿಂದ ಏನ್ ತಗೊಳ್ಬೇಕಂತಿಲ್ಲ, ನಮ್ಮಲ್ಲಿ ನಾಲೆಜ್ ಬೆಳ್ಕೊಳ್ಳುವಂಥದ್ದು. ಇದೇ ರೀತಿ ಕೂಡ ಇವರು ಕೊಟ್ಟಿರುವಂತದ್ದು. ನೆಕ್ಸ್ಟ್ ಸ್ಟೆಪ್ ಬರುವಂತದ್ದು ನಿಯಮ ಅಂತ ಬರುತ್ತೆ. ನಿಯಮದಲ್ಲಿ ಕೂಡ ಇವರು ನಮಗೆ ಒಂದು 4-5 ಸ್ಟೆಪ್ಸ್ ಹೇಳಿದ್ದಾರೆ. ಒಂದು ಶೌಚ ಅಂತ, ಶೌಚ ಅಂತಂದ್ರೆ ಶುದ್ಧತೆ. ಅಂದ್ರೆ ಶುದ್ಧತೆ ಅಂದ್ರೆ ನಾವು ಬಹಿರಂಗವಾಗಿ ಕೂಡ ಶುದ್ಧತೆಯಲ್ಲಿ ಇರಬೇಕು, ಮತ್ತೆ ಅಂತರಂಗವಾಗಿ ಕೂಡ ನಾವು ಶುದ್ಧತೆಯಲ್ಲಿ ಮೈಂಟೈನ್ ಕ್ಲೀನ್ ಆಗಿರುವಂತದ್ದು ಬಹಳ ಮುಖ್ಯ. ಮನಸ್ಸು ಕೂಡ ನಮ್ಮ ಶುದ್ಧತೆ ಬಗ್ಗೆ ಯಾವುದೇ ಒಂದು ಎಲ್ಲ ವಿಚಾರದಲ್ಲಿ ಕೂಡ ಶುದ್ಧತೆಯನ್ನು ಮೈಂಟೈನ್ ಮಾಡ್ಕೊಳ್ಳುವಂಥದ್ದು. ಹಾಗೆ ಮತ್ತೊಂದು ಸಂತೋಷ ಅಂತ ಹೇಳಿದ್ದಾರೆ. ಸಂತೋಷ ಅಂದ್ರೆ ಇದು ಸಂಪತ್ತು ಅಂತ ಹೇಳ್ತೇವೆ ನಾವು. ಅಂದ್ರೆ ಇದ್ದುದ್ರಲ್ಲಿ ಸಂತೃಪ್ತಿ ಪಡಬೇಕು. ಈಗ ನಮ್ಮಲ್ಲಿ ಕಾರ್ ಇದೆ, ಇನ್ನೊಬ್ಬನಲ್ಲಿ ಕಾರ್ ಇಂದ ನಾವು ಕಾರ್ ಆಸೆ ಪಡೋದು, ಇನ್ನೊಂದು ದೊಡ್ಡ ಗಾಡಿಯಿಂದ ನಮಗೆ ಆತರ ಈತ ಈ ಪ್ರೆಸೆಂಟ್ ಸೀನರಿ ಹಾಗೆ ಇದೆ. ಹಾಗಾಗಿ ಅದನ್ನು ನಾವು ಅವಾಯ್ಡ್ ಮಾಡೋದು ಬಹಳ ಇದು. ನಮ್ಮಲ್ಲಿ ಏನಿದೆ ಅದರಲ್ಲಿ ನಾವು ಸಂಪತ್ತಲ್ಲಿ ಖುಷಿಯಲ್ಲಿ ಪಡ್ಕೊಳ್ಳೋದು ಇಂಪಾರ್ಟೆಂಟ್ ಇರುವಂತದ್ದು. ಮತ್ತೊಂದು ತಪಸ್ಸು ಅಂತ ಹೇಳ್ತಾರೆ. ತಪ ಅಂದ್ರೆ ಬಿಸಿ, ಅಂದ್ರೆ ನಿರಂತರ ಪ್ರಯತ್ನ. ಅಂದ್ರೆ ಯಾವುದೇ ಒಬ್ಬ ಒಂದು ಕೆಲಸ ಮಾಡಿದ್ರೆ ಅದೇ ಅವನಲ್ಲಿ ಪ್ರಯತ್ನ ಬೇಕು ನಮಗೆ. ಅಂದ್ರೆ ಇವತ್ತು ನಾನು ಇದು ಮಾಡಿ ಕೆಲಸ ಮಾಡಿದ್ದೇನೆ, ಇಂದ ಮುಂದೆ ಇನ್ನು ಒಳ್ಳೇದು ಮಾಡ್ತಾನೆ, ಈ ತರ ಒಂದು ಪ್ರಯತ್ನ ಬೇಕು. ಆ ಪ್ರಯತ್ನ ಇದ್ದಾಗ ಮನುಷ್ಯ ಸಕ್ಸಸ್ ಆಗ್ಲಿಕ್ಕೆ ಲೈಫ್ ಅಲ್ಲಿ ಸಾಧ್ಯ ಆಗುತ್ತೆ. ಅದು ಕೂಡ ಋಷಿಮುನಿಗಳ ಚಿಂತನೆ ಆಗಿದೆ. ಮತ್ತೆ ಸ್ವಾಧ್ಯಾಯ ಅಂತ ಇದೆ. ಇದರಲ್ಲಿ 2 ಇದೆ. ಸ್ವಾಧ್ಯಾಯ ಅಂದ್ರೆ ಒಂದು ನಮ್ಮನ್ನು ನಾವು ಸ್ಟಡಿ ಮಾಡ್ಕೊಳ್ಳುವಂಥದ್ದು, ಮತ್ತೊಂದು ಸುವಾಧ್ಯ ಒಳ್ಳೆಯದನ್ನು ಅಧ್ಯಯನ ಮಾಡ್ಕೊಳ್ಳುವಂಥದ್ದು. ಇದು ಕೂಡ ಇವತ್ತು ಇಂಪಾರ್ಟೆಂಟ್, ನಮ್ಮನ್ನು ನಾವು ಕೂಡ ಸ್ಟಡಿ ಮಾಡಬೇಕು. ಅದೇ ರೀತಿ ಒಳ್ಳೆಯದನ್ನು ಕೂಡ ಸ್ಟಡಿ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಕೊನೆಯದಾಗಿ ಈಶ್ವರ ಪ್ರಣಿಧಾನ ಅಂತ. ಈಶ್ವರ ಪ್ರಣಿಧಾನ ಅಂತಂದ್ರೆ ವಿಶೇಷವಾದ ಶಕ್ತಿ. ಇದು ಏನಂತಂದ್ರೆ ನಾವು ಇವತ್ತು ಏನಾದ್ರೂ ಒಂದು ಸಾಧನೆ ಮಾಡಿದ್ರೆ, ಈಗ ನೋಡಿರ್ಬೋದು ಯಾರಿಗಾದ್ರೂ ಒಂದು ಏನಾದ್ರೂ ಒಂದು ಯಾವ್ದೊಂದು ಫೀಲ್ಡ್ ಸಾಧನೆ ಮಾಡಿದ್ರೆ ಮತ್ತೆ ಅವನಿಗೆ ಅಹಂ ಬರ್ತದೆ. ಹಾಗಾಗಿ ಅವನ ಮನಸ್ಸಲ್ಲಿ ಏನು ಕೊಡ್ಬೇಕು, ನಮಗಿಂತ ಒಬ್ರು ದೇವರು ಎನ್ನುವಂಥ ಒಂದು ಶಕ್ತಿ ಇದೆ, ಅದನ್ನ ನಾವು ಮನಸ್ಸಲ್ಲಿ ಅಳವಡಿಸಿಕೊಂಡ್ರೆ ನಮಗೆ ಏನಾದ್ರು ಅಹಂಕಾರ ಬರೋದಿಲ್ಲ. ಇಲ್ಲಾಂದ್ರೆ ನಾನೇ ಗಾಡ್ ಅಂತ ಅನ್ನುವಂಥದ್ದು ಒಂದು ಅಹಂಕಾರ ಬರುತ್ತೆ, ಅದು ಕೂಡ ಇರಬಾರದು ಅನ್ನೋ ಕ್ರಮದಲ್ಲಿ ನಿಯಮಗಳು. ನಿಯಮಗಳಂದ್ರೆ ಪ್ರೈವೇಟ್ ಲೈಫ್, ನಮ್ಮಲ್ಲಿ ನಾವು ಏನು ಅಳವಡಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇಷ್ಟನ್ನು ಆಸನ ಆಯ್ತು, ನಿಯಮ ಆಯ್ತು, ನಂತರ ಆಸನಗಳು ಬರ್ತವೆ. ಯಮ ನಿಯಮ ನಂತರ ಆಸನಗಳು, ಮೂರರಿಂದ ಆಸನಗಳು ಬರ್ತವೆ. ಇದರಲ್ಲಿ ಕೂಡ ಆರೋಗ್ಯ ರಕ್ಷಣೆ ಮಾಡ್ಲಿಕ್ಕೆ ಯಾವ ತರ ಹೇಳಿದ್ದಾರೆ ಅಂತ. ಆಸನದಲ್ಲಿ ಏನ್ ಮಾಡುತ್ತೆ, ನಮ್ಮ ಆರೋಗ್ಯವಾಗಿ ಇರಬೇಕಾದ್ರೆ ಯಾವ ತರ ಮಾಡ್ಬೇಕು, ಕೆಲವೊಂದು ಆಸನಗಳು ಮಾಡಬೇಕಾಗುತ್ತೆ. ಕೆಲವು ಯೋಗದಲ್ಲಿ ಗಮನಿಸಿರ್ಬೋದು, ಮುಂದಕ್ಕೆ ಬಾಗುವಂತ ಆಸನಗಳು, ಹಿಂದಕ್ಕೆ ಬಾಗುವಂತ ಆಸನಗಳು, ಸೈಡಿಗೆ ಬಾಗುವಂತದ್ದು, ಅದೇ ತರ ಬ್ಯಾಲೆನ್ಸಿಂಗ್ ಆಸನ, ರಿಲ್ಯಾಕ್ಸೇಷನ್ ಇರುವಂತದ್ದು, ಇದೆಲ್ಲವೂ ಕೂಡ ಆಸನದಲ್ಲಿ ಹೇಳಿದರೆ. ಯೋಗದಲ್ಲಿ ಇಷ್ಟೇ ಹೇಳಿದ್ರು ಅವರು ಪತಂಜಲಿ ಮಹರ್ಷಿಗಳು, ಸ್ಥೈರ್ಯಂ ಆರೋಗ್ಯಂ ಚ ಅಂಗಲಾಮ ಲಾಭಂ ಅಂತ. ಅಂದ್ರೆ ಆರೋಗ್ಯ ಸಿಗ್ತದೆ, ಶರೀರದಲ್ಲಿ ಸಡಿಲ ಆಗುತ್ತೆ, ಆಮೇಲೆ ಶರೀರ ಸ್ಥಿರವಾಗುತ್ತೆ ಅಂತ. ಇಷ್ಟು ಈಗ ನಮ್ಗೆ ಅಷ್ಟಿದ್ರೆ ಸಾಕಲ್ಲ, ನಮಗೆ ಒಂದು ಲೈಟ್ನೆಸ್ ಬಾಡಿಯಲ್ಲಿ ಬಂದ್ರೆ ಮತ್ತೆ ನಮ್ದು ಶರೀರದಲ್ಲಿ ಸಡಿಲ ಸ್ಥಿರತೆ ಇದ್ರೆ, ಅದೇ ರೀತಿ ಆರೋಗ್ಯ ಶರೀರ ಸ್ಥಿರವಾಗಿದ್ರೆ ಆರೋಗ್ಯ ಇರುತ್ತದೆ ಏನು ಅಂತ ಕೊಟ್ಟಿದ್ದಾರೆ. ಅದೇ ಆದ ನಂತರ ಆಸನ ಆದ ನಂತರ ಅದರಲ್ಲಿ ಪ್ರಾಣಾಯಾಮ ಅಂತ ಬರುತ್ತೆ. ಇದು ನೆಕ್ಸ್ಟ್ ಬರುವಂತ ಆಸನ ಆದ್ಮೇಲೆ. ಈ ಪ್ರಾಣಾಯಾಮ ಕೂಡ ಅಷ್ಟೇ, ಒಂದು ಉಸಿರಾಟದ ವ್ಯಾಯಾಮ, ಒಂದು ಶರೀರದ ಸೂಕ್ಷ್ಮ ಸ್ಥಿತಿ ಏನಿದೆ ಇಲ್ಲಿ ಮಾಡುವಂತ. ಇದರಲ್ಲಿ ಕೂಡ ನಮಗೆ ಹಲವಾರು ರೀತಿಯಂತ ಪ್ರಾಣಾಯಾಮಗಳನ್ನು ಹೇಳಿದ್ದಾರೆ. ಅದರಲ್ಲಿ ನಮಗೆ ಏನಂತಂದ್ರೆ ಒಂದು ಬಿಸಿ ಆಗುವಂತಹ ಪ್ರಾಣಾಯಾಮಗಳು, ತಂಪು ಆಗುವಂತಹ ಪ್ರಾಣಾಯಾಮಗಳು, ಬ್ಯಾಲೆನ್ಸಿಂಗ್ ಇರುವಂತಹ ಪ್ರಾಣಾಯಾಮಗಳು, ಇದರಲ್ಲಿ ಕೂಡ ಬಹಳಷ್ಟುಗಳು ಬರ್ತವೆ. ಇದೆಲ್ಲವೂ ಕೂಡ ಪ್ರಾಣಾಯಾಮ ಇರುವಂತದ್ದು ನಮ್ಮ ಶ್ವಾಸಕೋಶಕ್ಕೆ ಬಹಳ ಉತ್ತಮ ಆಗಿರುವಂತ, ನಮ್ಮ ಏನಿದೆ ಲಂಗ್ ಕೆಪಾಸಿಟಿ ಏನಿದೆ ಅದನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಬಹಳ ಉತ್ತಮವಂತ ಪ್ರಾಣಾಯಾಮಗಳು. ಇದನ್ನು ಗಮನಿಸಿರ್ಬೋದು ನೀವು, ಲಾಸ್ಟ್ ಟೈಮ್ ನಮ್ಮ ಕೊರೋನಾ ಬಂದಲ್ಲಿ ಬಹಳಷ್ಟು ಶ್ವಾಸಕೋಶ ವೀಕ್ ಆಗಿ ಬಹಳಷ್ಟು ಜನ ಉಸಿರಾಟ ತೊಂದರೆ ಒಳಗಾಗಿದ್ರು. ಅಂತ ಸಂದರ್ಭದಲ್ಲಿ ನಾವು ಈ ಪ್ರಾಣಾಯಾಮ ಮಾಡೋದ್ರಿಂದ ತುಂಬಾ ಜನಕ್ಕೂ ಬಹಳ ಅನುಕೂಲವಾಗಿದೆ ಅಂತದನ್ನ ನಾವು ಏನೋ ಹೇಳಿಕ್ ಇಷ್ಟಪಡ್ತೇನೆ. ಅದೇ ರೀತಿ ಐದನೇ ಪ್ರತ್ಯಾಹಾರ ಅಂದ್ರೆ ಪ್ರತಿಹಾರ, ಇಂದ್ರಿಯ ಮೇಲೆ ನಿಗ್ರಹ. ಇವತ್ತು ನೋಡಿರ್ಬೋದು ನೀವು ನಮ್ಮ ಮನಸ್ಸು ಅಷ್ಟೇ, ನಾವು ಇವತ್ತು ಇಲ್ಲಿ ಕೂತಿದ್ರೆ ನಾವು ಅಮೆರಿಕ ಕೂಡ ಯೋಚನೆ ಮಾಡಬಹುದು, ದೇಹ ಇಲ್ಲೇ ಇರ್ತದೆ ಅಲ್ವಾ. ನಮ್ಮ ಈ ಪಂಚೇಂದ್ರಗಳು ಏನಿದೆ ಹೊರಮುಖವಾಗಿದೆ. ನಾವು ಯೋಗದಲ್ಲಿ ಋಷಿಮುನಿಗಳು ಹೇಳ್ತಾರೆ ಎಲ್ಲವನ್ನು ಒಳಮುಖ ಮಾಡಿ ಅಂತ. ಈಗ ನಮ್ಮ ಮನಸ್ಸು ಕೂಡ ಏನಾಗುತ್ತೆ,

0: ಧ್ಯಾನ ಬರುತ್ತೆ ಇದರಲ್ಲಿ ಕೊನೆಯಲ್ಲಿ. ಧರಿಸಿದನ್ನು ಧ್ಯಾನ ಮಾಡುವಂತದ್ದು. ಈಗ ನಾವು ಏನಂತಂದ್ರೆ ಒಂದು ವಿಷಯ ಏನಾದರೂ ತಗೊಂಡ್ರೆ ಅದರ ಬಗ್ಗೆ ನಾವು ಕೆಲಸ ಪೂರ್ತಿ ಆಗೋವರೆಗೂ ಅದ್ರ ಮೇಲೆ ಧ್ಯಾನ ಮಾಡಿ ಆ ಕೆಲಸವನ್ನು ಕಂಪ್ಲೀಟ್ ಮಾಡುವಂತದ್ದು ಬೇಕಾಗುತ್ತೆ. ಈಗ ಕೆಲವೆಲ್ಲ ಅರ್ಧಂಬರ್ಧ ಕೆಲಸ ಮಾಡ್ತಾರೆ, ಯಾವುದೋ ಒಂದು ರೀತಿ ಕಾನ್ಸಂಟ್ರೇಷನ್ ಇರುವುದಿಲ್ಲ, ಹಾಗೆ ಕೂಡ ಮಾಡಬಾರ್ದು. ನಾವು ಏನಾದರೂ ಒಂದು ಕೆಲಸವನ್ನು ಇದು ಮಾಡಿದ್ರೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡುವುದು ಮುಖ್ಯವಾಗಿರುತ್ತದೆ. ಲಾಸ್ಟ್ ಬರುವಂತದ್ದು ಇದರಲ್ಲಿ ಸಮಾಧಿ ಅಂತ ಬರುತ್ತೆ. ಯೋಗದ್ದು ಲಾಸ್ಟ್ ಉದ್ದೇಶ ಏನಂದ್ರೆ ಸಮಾಧಿ. ಸಮಾಧಿ ಅಂದ್ರೆ ಮಣ್ಣಾಗುವುದಂತದಲ್ಲ. ಇದರಲ್ಲಿ ಏನಂತಂದ್ರೆ ಸಮ್ಯಕ್ ಆದಿ ಸಮಾಧಿ ಅಂತೇಳಿ ಪತಂಜಲಿಯವರು ಹೇಳಿದ್ದಾರೆ. ಅಂದ್ರೆ ಮನಸ್ಸಿನ ಸಮಾಧಾನಕರ ಸ್ಥಿತಿ. ಈಗ ಇದರಲ್ಲಿ ನಿಮ್ಮ ಚಿಂತನೆ, ಮಾತು, ಕರ್ಮ, ಕೆಲಸ ಮಾಡುವಂತ, ನೀವು ಏನ್ ಮನಸ್ಸಲ್ಲಿ ನಿಮ್ದು ಯೋಚನೆ ಬರ್ತದೆ ಅದೇ ತರ ಮಾತಾಡ್ತೀರಿ, ಏನು ಮಾತಾಡ್ತೀರಿ ಅದೇ ಕೆಲಸ ಮಾಡ್ತೀರಿ. ಇದು ಇಲ್ಲಿ ಇರುವಂತದ್ದು. ಅಂದ್ರೆ ಯೋಗದಲ್ಲಿ ನಮ್ಗೆ ಅಷ್ಟಾಂಗ ಯೋಗದ ಕೊನೆಯ ಸಾರ ಏನಂದ್ರೆ ಸಮಾಧಿ. ಸಮಾಧಿ ಏನಂದ್ರೆ ಮನಸ್ಸಿನ ಸಮಾಧಾನಕಾರವಾದ ಸ್ಥಿತಿ. ಯಾರೇ ಒಬ್ಬ ವ್ಯಕ್ತಿ, ಒಬ್ಬ ಯೋಗಿ ಅಂತ ನಾವು ಹೇಳಿಕೆ, ಅವನು ಯೋಗಾಸನ ಕಲ್ತಿರ್ಬೇಕಂತಲ್ಲ, ಒಳ್ಳೆ ಯೋಗಾಸನ ಮಾಡಬೇಕಂತಲ್ಲ, ಅವನ ಮನಸ್ಸಿನ ಸ್ಥಿತಿ ಸಮಾಧಾನಕಾರವಾಗಿದ್ರೆ ಅವನನ್ನು ನಾವು ಯೋಗಿ ಅಂತ ಕರಿಬಹುದು ಅಂತ ಹೇಳೋ ವಿಚಾರವನ್ನು ನಮ್ಮ ಪತಂಜಲಿ ಮಹರ್ಷಿಗಳು ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಕೇವಲ ಯೋಗ ಮಾಡಿದ್ರೆ ಅವನು ಯೋಗಿ ಅಥವಾ ಯೋಗ ಮಾಡಿದಾಗ ಆಯ್ತು ಅಂತ ಅನ್ಕೊಳ್ತೇನೆ. ಅವನ ಮನಸ್ಸಿನ ಸಮಾಧಾನಕರವಾದ ಸ್ಥಿತಿಯಲ್ಲಿ ಇರುವಂತ.
1: ಅಂದ್ರೆ ಒಟ್ಟಾರೆಯಾಗಿ ಯೋಗ ದೈಹಿಕ ಒಂದು ವ್ಯಾಯಾಮ ಆಗಿದ್ರೂ ಕೂಡ ಅದರ ಅಂತಿಮ ಉದ್ದೇಶ ಮಾನಸಿಕವಾಗಿ ನೆಮ್ಮದಿಯನ್ನು ಪಡೆಯುವಂತಹದ್ದು.
0: ಕರೆಕ್ಟ್, ಎಕ್ಸಾಕ್ಟ್ಲಿ.
1: ಡಾಕ್ಟರ್, ಈಗ ಈ ಯೋಗವನ್ನ ಪ್ರಾರಂಭಿಸುವಾಗ, ಅಂದ್ರೆ ಈಗ ಸುಮಾರು ಪುಸ್ತಕಗಳು ಬರ್ತವೆ, ಇಂಟರ್ನೆಟ್ ನಲ್ಲಿ ವಿಡಿಯೋಗಳಿವೆ, ಅದನ್ನ ನೋಡಿ ಕಲ್ತ್ರೆ ಆಗುತ್ತಾ?
0: ಬಹಳಷ್ಟು ನಮ್ಮ ಹಾಸ್ಪಿಟಲ್ ಅಲ್ಲಿ ನೋಡುವಂತ ಕೇಸುಗಳಲ್ಲಿ ತುಂಬಾ ಜನ ಬರ್ತಾರೆ, ಆ ತೊಂದರೆ ಇತ್ತು, ಹಾಗಾಗಿ ನಾವು ಅದನ್ನು ಯೂಟ್ಯೂಬ್ ಅಲ್ಲಿ, ಈಗ ನಿಮ್ಗೆ ಗೊತ್ತಿರುವ ಸೋಶಿಯಲ್ ಮೀಡಿಯಾ ಬಹಳಷ್ಟು ಆಕ್ಟಿವ್ ಇದೆ, ಯೂಟ್ಯೂಬ್ ಅಲ್ಲಿ ನೋಡಿದ್ರು ಇದು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಅಂತ. ಹಾಗಾಗಿ ಇದು ಬಹಳ ತಪ್ಪು. ಇದು ಮುಖ್ಯವಾಗಿ ಯೋಗವನ್ನು ಗುರುಮುಖನೇ ಕಲ್ತಿರಬೇಕು. ಅದೇ ರೀತಿ ಈಗ ಏನಾಗಿದೆ ಅಂತಂದ್ರೆ ಎಲ್ರಿಗೂ ಒಂದೊಂದು ಹೆಲ್ತ್ ಇಶ್ಯೂಸ್ ಇರುತ್ತೆ. ಈಗ ಒಂದು ಪ್ರಾಣಾಯಾಮ ಇರ್ಬೋದು, ಆಸನ ಇರ್ಬೋದು, ಒಬ್ರು ಮಾಡಿ ನಾವು ರೆಕಮೆಂಡ್ ಮಾಡಿದ್ರೆ ಅದನ್ನ ಎಲ್ರಿಗೆ ರೆಕಮೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವರ ದೇಹ ಸ್ಥಿತಿ ಯಾವ ತರ ಇರ್ತದೆ ಮತ್ತೆ ಅವರ ಮಾನಸಿಕ ಸ್ಥಿತಿ ಯಾವ ತರ ಇರ್ತದೆ ಅದೆಲ್ಲ ನೋಡಿ ನಾವು ಅವರಿಗೆ ಯೋಗವನ್ನು ಹೇಳಿಕೊಡ್ಬೇಕಾಗತ್ತೆ. ಈಗ ನಾವು ಹೇಳಿದಾಗೆ ಈಗ ಈ ಕ್ರಿಯೆಯಲ್ಲಿ ಈಗ ಪ್ರಾಣಾಯಾಮ ಅಂತ ಹೇಳಿ ಈಗ ಒಂದು ಕಪಾಲ ಭಾತಿ ಅಂತ ನೀವು ಕೇಳಿರ್ಬೋದು, ಫೋರ್ಸ್ಫುಲ್ ಆಗಿ ಉಸಿರನ್ನು ಹೊರಹಾಕುವಂಥದ್ದು. ಈಗ ಅದು ಟಿವಿಗಳಲ್ಲೆಲ್ಲ ಎಲ್ಲರೂ ಯೋಗದ ಸ್ವಲ್ಪ ಕಲ್ತವ್ರು ಬಂದು ಹೇಳ್ತಾರೆ ಇದನ್ನು ಮಾಡಿದ್ರೆ ಬಹಳ ಒಳ್ಳೇದು, ವೇಟ್ ಕಡಿಮೆ ಆಗುತ್ತೆ ಅಂತ. ಈಗ ಅದೇ ಕಪಾಲ ಭಾತಿಯಲ್ಲಿ ಬಹಳಷ್ಟು ಸೈಡ್ ಎಫೆಕ್ಟ್ಗಳಿವೆ. ಏನಂತಂದ್ರೆ ತುಂಬಾ ಅದನ್ನು ಮಾಡೋದ್ರಿಂದ ಈಗ ಬಿ ಪಿ ನಾರ್ಮಲ್ ಇರುತ್ತೆ, ಅದು ಬಾಡಲ್ಲಿ ಅಂದ್ರೆ ಬಿ ಪಿ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ, ಎಷ್ಟೋ ಸಲ ನಮಗೆ ಅವರಿಗೆ ಸ್ಟ್ರೋಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದೇ ರೀತಿ ನಾವು ಹೆಚ್ಚು ಕಂಟಿನ್ಯೂ ಮಾಡ್ತಾ ಹೋದ್ರೆ ಅದರಿಂದ ಅವರಿಗೆ ಹಾರ್ಟ್ ರೇಟ್ ಸಂಬಂಧಗಳು ಬರುವಂತಿರ್ತದೆ, ಹರ್ನಿಯ ಸಮಸ್ಯೆಗಳು, ಈವನ್ ಲೋ ಬ್ಯಾಕ್ ಪೇನ್, ಅದು ಕೂಡ ಈ ನಮ್ಮ ಕಪಾಲ ಭಾತಿಯನ್ನು ಮಾಡೋದ್ರಿಂದ ಅದು ಬರೋ ಚಾನ್ಸಸ್. ಆಕ್ಚುಲಿ ಕಪಾಲ ಭಾತಿ ಅನ್ನುವಂಥದ್ದು ಅದು ನಾವು ಕ್ರಿಯೆಯಲ್ಲಿ ಬರುವಂಥದ್ದು. ಇದನ್ನ ಏನ್ ಮಾಡ್ತಾರೆ, ಕೆಲವು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾಡಿದ್ರಿಂದ ತುಂಬಾ ಸಮಸ್ಯೆಗಳಾಗುವಂಥದ್ದು ಇದೆ. ಅದೇ ರೀತಿ ಕೆಲವು ಆಸನಗಳು ಏನ್ ಮಾಡಿತ ಅಂದ್ರೆ ನಮಗೆ ಬ್ಲಡ್ ಫ್ಲೋನ್ ಇಂಪ್ರೂವ್ ಮಾಡುವಂಥ ಆಸನಗಳಿರ್ತವೆ, ಅದರಿಂದ ಕೂಡ ಅವರಿಗೆ ಕೆಲವರಿಗೆ ಈಗ ಶೀರ್ಷಾಸನ ಎನ್ನುವಂಥದ್ದು ಅಥವಾ ಫಾರ್ವರ್ಡ್ ಮುಂದೆ ಬಾಗಿ ಮಾಡುವಂಥ ಆಸನಗಳು, ಅದರಿಂದ ಕೆಲವರಿಗೆ ಕಣ್ಣಿನ ಸಮಸ್ಯೆಗಳಿದ್ರೆ ಅಥವಾ ಹೈಪರ್ ಟೆನ್ಷನ್ ಇದ್ರೆ ಇದರಿಂದ ಕೂಡ ಜಾಸ್ತಿ ಆಗುವ ಚಾನ್ಸಸ್ ಇರುತ್ತೆ. ಹೀಗಾಗಿ ಯೋಗವನ್ನು ಒಬ್ಬರು ಡಾಕ್ಟರ್ ಮುಖಾಂತರ ಸರಿ ತಿಳಿದುಕೊಂಡಂತ ಗುರಿ ಮುಖಾಂತರ ಮಾಡಿದ್ರೆ ಬಹಳ ಉತ್ತಮವಾಗಿರುವಂಥದ್ದು.
1: ಈಗ ಪ್ರತಿನಿತ್ಯ ಮಾಡಬೇಕಾ ಮತ್ತು ಎಷ್ಟು ಹೊತ್ತು ಮಾಡಬೇಕಾಗುತ್ತೆ
0: ಯೋಗವನ್ನು? ನೀವು ಒಂದು ದಿನದಲ್ಲಿ ನೀವು 24 ಗಂಟೆಯಲ್ಲಿ ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆ ಮಾಡಿದ್ರೆ ಬಹಳ ಒಳ್ಳೇದು. ಅದೇ ರೀತಿ ಈಗ ಕೆಲವರಿಗೆ ಟೈಮ್ ಸಿಗುದಿಲ್ಲ, ಈಗಿನ ಬಿಸಿ ಶೆಡ್ಯೂಲ್ ಲೈಫ್ ಅಲ್ಲಿ, ಅವಾಗ ಏನಾಗುತ್ತೆ ಅಂತಂದ್ರೆ ನಾವು ನಿಮ್ಮ ಅನುಗುಣಕವಾಗಿ ಯಾವ್ದು ಸಾಧ್ಯ ಆಗುತ್ತೆ, ಒಂದು ಹಾಫ್ ಆನ್ ಅವರ್, ಈಗ ಬೆಳಿಗ್ಗೆ ಒಂದು ಹಾಫ್ ಆನ್ ಅವರ್ ಮಾಡಿದ್ರೆ, ಈವ್ನಿಂಗ್ ಟೈಮ್ ಸಿಕ್ಕಿದಾಗ ಹಾಫ್ ಆನ್ ಅವರ್ ಮಾಡಿ, ಮತ್ತೆ ಈಗ ಕೆಲವು ಆಸನಗಳನ್ನು ನೀವು ಬೆಳಿಗ್ಗೆ ಮಾಡಬೇಕಾಗತ್ತೆ, ಕೆಲವು ಪ್ರಾಣಾಯಾಮಗಳನ್ನು, ಕೆಲವು ಮುದ್ರೆಗಳನ್ನು, ಮತ್ತೆ ಕೆಲವು ರಿಲ್ಯಾಕ್ಸ್ ಟೆಕ್ನಿಕ್ಗಳನ್ನು ನೀವು ಎನಿ ಟೈಮ್ ಕೂಡ ಮಾಡಬಹುದು, ಅದಕ್ಕೆ ಏನಾದ್ರು ರಿಸ್ಟ್ರಿಕ್ಷನ್ ಇಲ್ಲ. ಈಗ ಯೋಗಾಸನಗಳು ಏನಂತಂದ್ರೆ ಆಸನಗಳೇನಂದ್ರೆ ಹೊಟ್ಟೆ ಖಾಲಿ ಇರಬೇಕು ಅಂತ ನಮ್ದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಅದಕ್ಕೆ ಅದನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಮುಖ್ಯವಾಗಿ ಅಂತಂದ್ರೆ ಒಂದು ಹೆವಿ ಊಟ ಮಾಡಿ ಆದ ನಂತರ ಒಂದು 4 ಗಂಟೆ ನೀವು ಯಾವುದೇ ಯೋಗಾಸನಗಳ ಅಭ್ಯಾಸ ಮಾಡ್ಲಿಕ್ಕಿಲ್ಲ, ಲೈಟ್ ನೀವು ತಿಂದಿದ್ರೆ ಒಂದು 45 ಮಿನಿಟ್ಸ್ ಬಿಟ್ಟು ನೀವು ಯೋಗಾಸನ ಪ್ರಾಣಾಯಾಮ ಕೂಡ ಮಾಡಬಹುದು.
1: ಯೋಗದ ಈ ಪ್ರಾರಂಭದಲ್ಲಿ ಕಲಿಬೇಕಾದ್ರೆ ಈಗ ಧ್ಯಾನ ಮತ್ತೆ ಪ್ರಾಣಾಯಾಮದ ಬಗ್ಗೆ ತಾವು ಹೇಳಿದ್ರಿ, ಈ ಧ್ಯಾನ ಮತ್ತು ಪ್ರಾಣಾಯಾಮ ಯಾಕೆ ಮುಖ್ಯ ಆಗುತ್ತೆ?
0: ಇದು ಏನಂತಂದ್ರೆ ಈ ಧ್ಯಾನ ಮತ್ತೆ ಪ್ರಾಣಾಯಾಮ ಇದು ನಮ್ಮ ಮನಸ್ಸಿನ ಏನಿದೆ ವೇಗವನ್ನು ಶಾಂತ ಮಾಡಲಿಕ್ಕೆ ಅಥವಾ ಸ್ಟ್ರೆಸ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಇದು ಬಹಳ ಪರಿಣಾಮಕಾರಿಯಾಗಿ ವರ್ಕ್ ಆಗ್ತಾ ಇದೆ. ಈಗ ನೋಡಿರ್ಬೋದು, ಈಗ ನಮಗೆ ಯಾರತ್ತಾದ್ರೂ ಕೂಡ ಒಮ್ಮೆ ಮಾತಾಡಿದ್ರೆ, ನಮ್ಗೆ ಏನಾದ್ರು ಹೇಳಿದ್ರೆ, ಯಾರಾದ್ರೂ ಕೆಟ್ಟದಾಗಿ ಬೈದ್ರೆ ಒಮ್ಮೆಲೆ ಸಿಟ್ಟು ಬಂದು ಬಿಡುತ್ತೆ, ನಮ್ಗೆ ಅಷ್ಟು ಪೇಷನ್ಸ್ ಇರುವುದಿಲ್ಲ. ಅವಾಗ ಏನಾಗುತ್ತೆ, ನಮ್ಗೆ ಸಿಟ್ಟು ಬಂದ ತಕ್ಷಣ ಇಂಟರ್ನಲ್ ಆಗಿ ನಮ್ಮ ದೇಹದಲ್ಲಿ ಕೆಲವು ಬದಲಾವಣೆ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ರೆಸ್ಪಿರೇಟರಿ ಜಾಸ್ತಿ ಆಗುತ್ತೆ, ಇದರಿಂದ ಏನಾಗುತ್ತೆ ನಮ್ಮ ದೇಹದ ಮೇಲೆ ಒಂದು ವಿಶೇಷವಾದಂತ ಒಂದು ಒತ್ತಡ ಬೀಳರಿಂದ ಆ ಮಾನಸಿಕ ಒತ್ತಡ ಏನಾಗುತ್ತೆ ದೇಹಕ್ಕೆ ಬಂದು ಅಲ್ಲಿಂದ ನಮಗೆ ಒಂದೊಂದು ಡಿಸೀಸ್ ಸ್ಟಾರ್ಟ್ ಆಗುತ್ತೆ. ಹೇಳಿದ್ರೆ ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ, ಈ ಡಯಾಬಿಟಿಸ್, ಅಸ್ತಮಾ ಅಥವಾ ಇದೇ ರೀತಿ ಅದು ಹೈಪರ್ ಟೆನ್ಷನ್ ಇದೆಲ್ಲವೂ ಕೂಡ ಇದರಿಂದ ಆಗುತ್ತೆ. ಈ ನಾವು ಯೋಗವನ್ನು ಪ್ರತಿನಿತ್ಯ ಯೋಗ ಮಾಡಲು ಏನಾಗುತ್ತಂತೆ, ಈ ನಾವು ಒಂದು ಪ್ಯಾರಾ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ, ಇದು ಆಕ್ಟಿವ್ ಆಗುತ್ತೆ. ಇದು ಆಕ್ಟಿವ್ ಆದಾಗ ಏನಾಗುತ್ತೆ ಅವರದ್ದು ಹಾರ್ಟ್ ರೇಟ್ ಇರ್ಬೋದು ಅಥವಾ ರೆಸ್ಪಿರೇಟ್ ರೇಟ್ ಇದು ಕಡಿಮೆ ಮಾಡಲಿಕ್ಕೆ ಅದು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ಗಮನಿಸಿರ್ಬೋದು, ನಮಗೆ ಒಳ್ಳೆ ಊಟ ಮಾಡಬೇಕಂತ ಅನಿಸ್ತದೆ ಅಂದ್ಕೊಳ್ಳಿ, ನೀವು ಒಳ್ಳೆ ಒಂದು ಟೇಬಲ್ ಮೇಲೆ ಒಂದು ಒಳ್ಳೆ ಬಿರಿಯಾನಿ ಇದೆ, ಒಂದು ಒಳ್ಳೆ ಫುಡ್ ಇದೆ, ನಿಮಗೆ ಇದ್ದಾಗ

0: ಊಟ ಮಾಡಬೇಕು ಅನ್ನಿಸುವಲ್ಲಿ ಒಳ್ಳೆ ಹಸಿವಾಗಿರುತ್ತೆ, ಇನ್ನು ಊಟ ಮಾಡಬೇಕು ಅನ್ನಿಸಲು ಒಂದು ಫೋನ್ ಬರ್ತದೆ, ಯಾರಾದರೂ ತಮ್ಮ ಆಪ್ತರು ತೀರ್ಕೊಂಡ್ರು ಅಂತ ಹೇಳಿ. ಅವಾಗ ಏನಾಗುತ್ತೆ, ನಮಗೆ ಊಟ ಮಾಡಬೇಕು ಅನಿಸುತ್ತೆ. ಆ ವಿಷಯ ಕೇಳಿದ ತಕ್ಷಣ ಇಮಿಡಿಯೇಟ್ ನಮಗೆ ಊಟ ಮಾಡಬೇಕು ಬೇಡ ಅನಿಸುತ್ತೆ. ಅದ್ರ ಏನಂತಂದ್ರೆ ಮತ್ತೆ ಅದೇ ವಿಚಾರ ನಮಗೆ ಮನಸ್ಸಿಗೆ ಬರ್ತಾ ಇರುತ್ತೆ. ಆದ್ರೆ ಅದು ಏನ್ ತೋರಿಸುತ್ತೆ ಅಂದ್ರೆ ನಮಗೆ ಮನಸ್ಸು ಮತ್ತು ದೇಹಕ್ಕೆ ಡೈರೆಕ್ಟ್ ಆಗಿ ಸಂಬಂಧ ಇದೆ. ಹಾಗಾಗಿ ಆ ಮನಸ್ಸು ಮತ್ತು ದೇಹವನ್ನು ಒಂದು ಮಾಡಬೇಕು ಅಂತ ಇದೆ ನಮ್ಮ ಯೋಗದ ಮುಖ್ಯ ಉದ್ದೇಶ. ಈಗ ನೋಡಿ, ಒಬ್ರು ನಾವು ಇಲ್ಲಿ ಕೂತಾಗ ಏನಾಗುತ್ತೆ ಅಂತಂದ್ರೆ, ಈ ಮನಸ್ಸಿದು ಗುಣ ಯಾವ ತರ ಇದೆ ಅಂತಂದ್ರೆ ಅದು ತುಂಬಾ ಫಾಸ್ಟ್ ಇದೆ, ಆಮೇಲೆ ಮತ್ತೆ ಬಹಳ ಸೂಕ್ಷ್ಮ. ಯಾರಾದ್ರೂ ನಮ್ಗೆ ಏನಾದ್ರು ಅಂದುಕೊಂಡ್ರೆ ನಮ್ಮ ಮನಸ್ಸಲ್ಲಿ ಅದೇ ಇರುತ್ತದೆ. ದೇಹ ಹಾಗೆ ಅಲ್ಲ, ದೇಹ ಸ್ವಲ್ಪ ಜಡ ಅಂತ ಹೇಳ್ತೇವೆ ನಾವು. ಅಂದ್ರೆ ನಾವೀಗ ನಿಂತುಕೊಂಡಿದ್ರೆ ಕೂತ್ಕೊಳ್ಬೇಕನಿಸ್ತದೆ, ಕೂತ್ಕೊಂಡ್ರೆ ಮಲಗಬೇಕನಿಸ್ತದೆ, ಮಲಗಿದ್ರೆ ನಿದ್ದೆ ಮಾಡೋ ಅಂತ ಅನಿಸ್ತದೆ. ಏನ್ ಮಾಡುತ್ತೆ ಅದು, ಎರಡಕ್ಕೆರಡು ತದ್ವಿರದೇ ಇದೆ, ದೇಹ ಮತ್ತು ಮನಸ್ಸು. ಅದನ್ನು ಒಂದು ಮಾಡಬೇಕು. ಯಾವುದೇ ಒಬ್ರು ಫೀಲ್ಡ್ ಅಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ಬೇಕಂತಂದ್ರೆ ಅವರ ದೇಹ ಮನಸ್ಸು ಒಂದೇ ರೀತಿ ಇದ್ರೆ ಮಾತ್ರ ಅವ್ರಿಗೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತು ಯೋಗ ಮತ್ತು ನಮ್ಮ ಸ್ಟ್ರೆಸ್ ಏನಿದೆ, ಸ್ಟ್ರೆಸ್ ಇರ್ಬೋದು ಅಥವಾ ಆಂಗ್ಸೈಟಿ ಇರ್ಬೋದು, ಇದನ್ನು ಕಡಿಮೆ ಮಾಡ್ಲಿಕ್ಕೆ ಯೋಗ ಮತ್ತು ಪ್ರಾಣಾಯಾಮ ಎರಡೂ ಕೂಡ ಅಷ್ಟು ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ.
1: ಈಗ ಡಾಕ್ಟರ್, ನಾನು ಜಿಮ್ಗೆ ಹೋಗ್ತೇನೆ, ಹಾಗೇನೆ ಜುಂಬಾ ಮಾಡ್ತೇನೆ, ಅದರ ಮೇಲೆ ನಾನು ಯೋಗ ಮಾಡ್ಲೇಬೇಕಾ?
0: ಈ ಜಿಮ್ ಮತ್ತೆ ಈ ಜಾಗಿಂಗ್ ಎಲ್ಲರೂ ಹೋಗ್ತಾರೆ, ಕೆಲವು ತುಂಬಾ ಫಾಸ್ಟ್ ಆಗಿ ಇದು ಮಾಡ್ತಾರೆ, ಮತ್ತೆ ಕೆಲವು ಈ ಶಾರೀರಿಕ ಆರೋಗ್ಯ ಬಹಳ ಒಳ್ಳೇದು, ಮಾಡೋದು ತಪ್ಪಂತ ಹೇಳ್ತಿಲ್ಲ. ಆದ್ರೆ ಏನಾಗುತ್ತೆ ಅಂತಂದ್ರೆ ಅದ್ರ ನಮ್ಮ ಫಿಸಿಕಲ್ ಫಿಟ್ನೆಸ್ ಕಾಪಾಡ್ಕೊಳ್ಬಹುದು. ಓಕೆ, ಆಮೇಲೆ ಅದಕ್ಕೇನಂದ್ರೆ ಅದು ಸರ್ಟನ್ ಏಜ್ ತನಕ ಮಾಡಬಹುದು. ನಮ್ಮ ಜಿಮ್ ಆಗ್ಲಿ ಬೇರೆ ಆಕ್ಟಿವಿಟೀಸ್ ನಾವು ಒಂದು ಸಣ್ಣ ಸರ್ಟನ್ ಏಜ್ ವರೆಗೆ, ನಂತರ ಅದನ್ನು ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಈ ಏನಂತ ಓನ್ಲಿ ನಮ್ಮ ಎಕ್ಸಸೈಸ್ಗಳು ಏನಿದೆ ಅದು ಏನ್ ಮಾಡ್ತದೆ, ಖಾಲಿ ಫಿಸಿಕಲ್ ಫಿಟ್ನೆಸ್ ಅಷ್ಟೇ ಕಾನ್ಸೆಂಟ್ರೇಟ್ ಮಾಡ್ತದೆ, ಮೈಂಡ್ಗೆ ರಿಲೇಟೆಡ್ ಆಗಿ ಯಾವುದೂ ಇಲ್ಲ. ಈಗ ನೀವು ಜಿಮ್ ಅಲ್ಲಿ ಇರ್ಬೋದು, ಅದು ಏನಾಗುತ್ತೆ, ನೀವು ಅದನ್ನು ಮಾಡೋದ್ರಿಂದ ನಿಮಗೆ ಜಾಸ್ತಿ ಕನ್ಸಂಪ್ಷನ್ ಬೇಕು, ಎನರ್ಜಿ ಬೇಕಾಗುತ್ತೆ. ಈಗ ನೀವು ಜಿಮ್ ಮಾಡ್ತೀರಿ ಬಾಡಿ ಲಾಸಿಗೆ ಅಂತೇಳಿ, ಆಮೇಲೆ ಏನ್ ಮಾಡ್ತಾರೆ, ನಿಮಗೆ ತುಂಬಾ ಅದು ಜಿಮ್ ಆಗಿ ಆದ ನಂತರ ತುಂಬಾ ಹಸಿವಾಗುತ್ತೆ, ಏನೋ ತಿನ್ಬೇಕನಿಸ್ತದೆ. ಅದರಿಂದ ಏನಾಗುತ್ತೆ, ನಮ್ದು ಸ್ವಲ್ಪ ಇನ್ಪುಟ್ ಜಾಸ್ತಿ ಆಗುತ್ತೆ. ಓಕೆ, ಕ್ಯಾಲೋರಿಸ್ ಬರ್ನ್ ಆಗುತ್ತೆ, ಆಮೇಲೆ ಏನಾಗುತ್ತೆ, ನಾವು ಜಾಸ್ತಿ ತಿಂತೇವೆ. ಆಮೇಲೆ ಒಬ್ಬ ಸಾಧಾರಣ ವ್ಯಕ್ತಿ ಅವನೊಂದು ಒಂದು ತಿಂಗಳು ಜಿಮ್ಗೆ ಹೋಗಿರ್ತಾನೆ, ನಂತರ ಒಂದು ತಿಂಗಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅವನು ತಿನ್ನೋದು ಕೆಪಾಸಿಟಿ ಏನಿರುತ್ತೆ ಅದಷ್ಟೇ ಇರ್ತದೆ, ಅದೇನು ಕಡಿಮೆ ಆಗುದಿಲ್ಲ, ಅದಕ್ಕೆ ಬಾಡಿ ಅದಷ್ಟಾಗಿರುತ್ತೆ ಅದು. ಹಾಗಾಗಿ ಅವ್ರದ್ದು ಏನಾಗುತ್ತೆ, ಆ ತರ ಆಗೋದ್ರಿಂದ ಕೆಲವು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ತಲೆದಿರುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಮೈಂಡ್ ಕಾನ್ಸಂಟ್ರೇಟ್ ಆಗಿ ಅವರು ರಿಲೇಟೆಡ್ ಯಾವ್ದು ಮಾಡುವುದಿಲ್ಲ. ಅವರು ಕೇವಲ ಫಿಸಿಕಲ್ ಒಂದು ಮಸಲ್ಸ್ ಡೆವಲಪ್ ಮಾಡಬೇಕು ಅಥವಾ ಒಂದು ಚೆಸ್ಟ್ ಇಗರ ಚೆಸ್ಟ್ ಬೈಸ್ ಅಥವಾ ಬೈಸ್ ಈ ತರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಯೋಗ ಯಾವತ್ತೂ ಹಾಗೆ ಮಾಡುದಿಲ್ಲ. ಅದ್ರಲ್ಲಿ ಯೋಗದಲ್ಲಿ ಏನಿರ್ತದೆ ಅಂದ್ರೆ ಹೋಲ್ ಬಾಡಿನ ಕನ್ಸಿಡರ್ ಮಾಡ್ತೇವೆ, ಮತ್ತೆ ಯೋಗದಲ್ಲಿ ಎಲ್ಲಿಯೂ ಕೂಡ ಫಾಸ್ಟ್ ಆಗಿ ಮಾಡುವಂತ ಮೂವ್ಮೆಂಟ್ ಇಲ್ಲ, ಎಲ್ಲವೂ ಕೂಡ ಅದು ವರಿ ಸ್ಲೋ ಆಗಿ ನಂತರ ವಿದ್ ಉಸಿರಾಟದೊಂದಿಗೆ ಮಾಡುವಂತದ್ದು. ಈಗ ನಿಮ್ದು ಫಿಸಿಕಲ್ ಆಗಿರ್ಬೋದು, ಮತ್ತೆ ಈ ಜಿಮ್ ಅಲ್ಲಿ ಮತ್ತೆ ಒಂದೊಂದು ವಿಶೇಷ ಏನಂತಂದ್ರೆ, ನೀವು ಅಲ್ಲಿ ಕೆಲವು ಮುಂದಕ್ಕೆ ಬಾಗುವಂತ ಆಸನಗಳು ಜಾಸ್ತಿ ಮಾಡ್ತೀರಿ, ಬೆಂಡ್ ಫಾರ್ವರ್ಡ್ ಬೆಂಡಿಂಗ್, ಹಿಂದ್ಗಡೆ ಸೈಡ್ ಬೆಂಡ್ ಮಾಡುವಂತದ್ದು, ಬ್ಯಾಕ್ ಸೈಡ್ ಬೆಂಡುವಂತದ್ದು, ಬ್ಯಾಲೆನ್ಸಿಂಗ್ ಯಾವ್ದು ಇರುದಿಲ್ಲ. ಆದ್ರೆ ಯೋಗದಲ್ಲಿ ಹಾಗೆ ಅಲ್ಲ, ನಮ್ಗೆ ಎಲ್ಲಾ ರೀತಿಯ ಒಂದು ದೇಹಕ್ಕೆ ಬೇಕಾಗುವಂತದ್ದು ಫ್ಲೆಕ್ಸಿಬಲ್, ನಮ್ಮ ದೇವರು ಯಾವ ತರ ನಮ್ಮ ದೇಹ ಬಾಡಿಗೆ ಕೊಟ್ಟಿದ್ದಾನೆ ಅದಕ್ಕೆ ಮೂವ್ಮೆಂಟ್ ಆಗುತ್ತಾರ ಈ ಯೋಗವನ್ನು ಆಸನಗಳನ್ನು ಇಲ್ಲಿ ಸಿದ್ಧಪಡಿಸಿದ್ದಾರೆ.
1: ಈಗ ಈ ಯೋಗಕ್ಕೂ ಆಯುರ್ವೇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಡಾಕ್ಟ್ರೆ?
0: ಯೋಗ ಮತ್ತು ಆಯುರ್ವೇದ ಇದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ, ಇದು ಕೂಡ ಆಯುರ್ವೇದ ಕೂಡ ಅದು ಬಹಳ ಹಿಂದಿನಲ್ಲೂ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತದ್ದು. ಯೋಗ ಕೂಡ ಇದು ಕೂಡ ಬಹಳ ಹಿಂದಿನಿಂದ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಒಂದು ಯೋಗ ಇರುವಂತದ್ದು, ಒಂದಕ್ಕೊಂದು ಇಂಟರ್ ಲಿಂಕ್ ಆಗಿದೆ. ಇದರಲ್ಲಿ ಅಂತಂದ್ರೆ ಯೋಗದಲ್ಲಿ ಯಾವುದೇ ರೀತಿಯಾದಂತ ಔಷಧಿಗಳ ಸೇವನೆಗಳನ್ನು ಮೆನ್ಷನ್ ಮಾಡಲಿಲ್ಲ. ಇದು ಕೇವಲ ಅವರು ದೇಹ ಮನಸ್ಸಿಗೆ ಸಂಬಂಧಪಟ್ಟದ್ದು ಮತ್ತು ದೇಹಕ್ಕೆ ಸಂಬಂಧಪಟ್ಟಂತ ಇರುವಂತದ್ದು. ವ್ಯಾಯಾಮಗಳಿರುವ ಆಸನಗಳಿರ್ಬೋದು, ಪ್ರಾಣಾಯಾಮಗಳಿರ್ಬೋದು, ಮೆಡಿಟೇಷನ್, ಮುದ್ರೆ, ಇದರಲ್ಲಿ ಯಾವುದೇ ಕೂಡ ಒಂದು ಔಷಧಿಗಳ ರೂಪದಲ್ಲಿ ಅದನ್ನು ಉಪಯೋಗಿಸಲಿಕ್ಕೆ ಇರಲಿರುವಂತದ್ದು.
1: ಈಗ ಇನ್ನು ಆಯುಷ್ ಬಗ್ಗೆ ಮಾತಾಡೋದಾದ್ರೆ, ಆಯುಷ್ ಇಲಾಖೆಯ ಬಗ್ಗೆ ಮಾತಾಡೋದಾದ್ರೆ, ಈ ಯೋಗದ ಪ್ರಚಾರಕ್ಕಾಗಿ ತಾವು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದೀರಾ?
0: ಈ ಸತಿ ನಾವು ಯೋಗ ದಿನಾಚರಣೆ ಅಂಗವಾಗಿ ನಮಗೆ ಬಂದ ಗೈಡ್ಲೈನ್ಸ್ ಪ್ರಕಾರ ಎಲ್ಲ ಸ್ಕೂಲ್ ಕಾಲೇಜಸ್ಗಳಲ್ಲಿ ಮತ್ತೆ ಸರ್ಕಾರಿ ಕಚೇರಿಗಳಿಗೆ, ಆಕ್ಚುಲಿ ಎಂಪ್ಲಾಯೀಸ್ಗಳಿಗೆ ಅವರೊಂದಿಗೆ ಮಾಡುವಂತ ವರ್ಕ್ ಅಲ್ಲಿ ಅವರಿಗೆ ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಅದನ್ನು ಅವರು ಸೆಪರೇಟ್ ಯೋಗ ಅಂತಲ್ಲ, ಆಫೀಸ್ ಅವರಲ್ಲಿ ಯಾವ ತರ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಅದೊಂದು ನಮಗೆ ಯೋಗ ಮಾಡಬೇಕು ಅಂತ ಒಂದು ಗೈಡ್ಲೈನ್ಸ್ ಬಂದಿದೆ. ಅದೇ ರೀತಿ ಎಲ್ಲ ಹಾಸ್ಟೆಲ್ಸ್ಗಳಲ್ಲಿ ಮತ್ತೆ NCC, ಅದೇ ರೀತಿ ನಮ್ಮ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇಂಥ ಮಕ್ಕಳಿಗೆ ಕೂಡ ಯೋಗ ಮಾಡಬೇಕಂತ ಮಾಡಿದ್ದೇವೆ. ಈಗಾಗಲೇ ನಮ್ಮ ಆಯುಷ್ ಇಲಾಖೆ ವತಿಯಿಂದ ಎಲ್ಲ ಸ್ಕೂಲ್ಗಳಲ್ಲಿ ಕಚೇರಿಗಳಲ್ಲಿ ಕೂಡ ನಾವು ಹೋಗಿ ಯೋಗನ ಕೊಟ್ಟಿದ್ದೇವೆ. ಅದೇ ರೀತಿ ಮಿನಿಸ್ಟರ್ ಆಫ್ ಆಯುಷ್ ಅವರು ಒಂದು ವೈ ಬ್ರೇಕ್ ಆ್ಯಪ್ ಅಂತ ಒಂದು ರಿಲೀಸ್ ಮಾಡಿದ್ದಾರೆ, ಕಳೆದ ವರ್ಷನೇ ಮಾಡಿದ್ದಾರೆ, ಒಂದೆರಡು ಮೂರು ವರ್ಷ ಆಯಿತು. ಅದರ ಬಗ್ಗೆ ಹೆಚ್ಚು ಮಾಹಿತಿ ಕೊಡಿ ಅಂತ ಹೇಳಿ ಎಲ್ಲ ಕಡೆ ಇದರ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದಾರೆ. ಅದು ವೈ ಬ್ರೇಕ್ ಆ್ಯಪ್ ಅಂತಂದ್ರೆ ನಿಮ್ಮ ಮೊಬೈಲಲ್ಲೇ ಒಂದು ಆ್ಯಪ್ ಇದೆ, 5 ನಿಮಿಷದ ಇರುವಂತದ್ದು, ಕೇವಲ 5 ಮಿನಿಟ್ ಯೋಗ ಅಂತ ಹೇಳಿ, 5 ಮಿನಿಟ್ಸ್ ಬ್ರೇಕ್ ಅಂತ, ವೈ ಬ್ರೇಕ್ ಅಂದ್ರೆ ಯೋಗ ಬ್ರೇಕ್ ಎನ್ನುವಂಥದ್ದು. ನೀವು ನಿಮ್ಮ ಪ್ಲೇ ಸ್ಟೋರ್ ಒಳಗೆ ಹೋಗಿ ವೈ ಬ್ರೇಕ್ ಅಂತ ನೀವು ಟೈಪ್ ಮಾಡಿದ್ರೆ ಒಂದು ಆ್ಯಪ್ ಬರ್ತದೆ ಮಿನಿಸ್ಟರ್ ಆಫ್ ಆಯುಷ್ ಅವರದ್ದು, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನಿಮಗೆ 5 ನಿಮಿಷದಲ್ಲಿ ಆಗುವಂತ ಆಸನಗಳು, ಕೂತ್ಕೊಂಡೆ ನೀವು ಚೇರಲ್ಲಿ ಕೂತ್ಕೊಂಡೆ ಮಾಡುವಂಥದ್ದು, ಅದರಲ್ಲಿ 3 ರೀತಿಯ ಆಸನಗಳಿವೆ ಮತ್ತು ಪ್ರಾಣಾಯಾಮಗಳಿದೆ ಮತ್ತೊಂದು ಧ್ಯಾನ ಇದೆ. ಇದು ಕೇವಲ 5 ನಿಮಿಷದಲ್ಲಿ ಮುಗಿತದೆ ಇದು, ಅದು ಅದ್ರ ಸ್ಟೆಪ್ ಅಂಡ್ ಸ್ಟೆಪ್ ಆಗಿ ಅದರಲ್ಲಿ ಗೈಡ್ ಮಾಡಿದ್ದಾರೆ, ಅದ್ರಲ್ಲಿ ಯಾವ ತರ ಮಾಡಬೇಕು ಅಂತೇಳಿ ಇನ್ಸ್ಟ್ರಕ್ಷನ್ ಕೂಡ ಇದೆ.
1: ಹಾಗೆ ಏನಾದ್ರೂ ಯೋಗ ದಿವಸದ ಸಂದರ್ಭದಲ್ಲಿ ಏನಾದ್ರೂ ವಿಶೇಷ ಕಾರ್ಯಕ್ರಮಗಳಿದೆಯಾ?
0: ಖಂಡಿತ ಇದೆ. ನಮ್ಮ

0: ಜಿಲ್ಲಾಡಳಿತ ವತಿಯಿಂದ ನಾವು ಈ ಸತಿ ನಮ್ಮ ಟೌನ್ ಹಾಲಲ್ಲಿ ಮಾಡಲಿಕ್ಕಿದ್ದೇವೆ. ಸಾಧಾರಣ ಒಂದು 500 ಜನ ಸೇರುವಂತ ವ್ಯವಸ್ಥೆ ಇದೆ. ಅದರಲ್ಲಿ ನಾವು ಹಲವಾರು ಪ್ರೋಟೋಕಾಲ್, ಈಗ ಕಾಮನ್ ಪ್ರೋಟೋಕಾಲ್ ಇದೆ, ಅದು 7 to 7:45 ಮಾಡಬೇಕೆಲ್ಲ ಇಡೀ ವರ್ಲ್ಡ್ ಅಲ್ಲಿ ವೈಡ್ ಅಲ್ಲಿ ಮಾಡುವಂಥದ್ದು ಆ ಪ್ರೋಟೋಕಾಲ್ ನಾವು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಹಲವಾರು ಕಾರ್ಯಕ್ರಮ ಆಮೇಲೆ ಧ್ಯಾನದ ಕ್ಲಾಸ್ ಅವೆಲ್ಲ ಅರೇಂಜ್ ಮಾಡಲಿಕ್ಕಿದ್ದೇವೆ.
1: ಡಾಕ್ಟರ್, ಕಡೆಯದಾಗಿ ಈ ಯೋಗ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಸಂದೇಶ ಕೊಡೋದಾದ್ರೆ ಏನ್ ಹೇಳ್ತೀರಾ?
0: ನಿಮಗೆ ಯೋಗವನ್ನು ಎಲ್ಲರೂ ಮಾಡಬೇಕು. ಇದು ನಾವು ನಮಗೆ ಅಲ್ಲ, ಇದು ಕೆಲವರ ಮನಸ್ಸು ಮೆಂಟಾಲಿಟಿ ಏನಿದೆ ಅಂದ್ರೆ ನಮಗೆ ಬಿಸಿ ಇದ್ದೇವೆ, ಬಿಸಿ ಲೈಫ್ ಅಲ್ಲಿ ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಕೆಲವರಿಗೆ ಟೈಮ್ ಇಲ್ಲದವ್ರು ಇದ್ದವರಿಗೆ ಮಾತ್ರ ಮಾಡಬಹುದು ಅಂತ ಆತರ ಅಲ್ಲ. ಯೋಗ ಇದು ಕೇವಲ ದೈಹಿಕವಾಗಿ ಅಂತಲ್ಲ, ದೈಹಿಕ ಮಾನಸಿಕವಾಗಿ ಆರೋಗ್ಯವಾಗಿರ್ಲಿಕ್ಕೆ ಇದು ಬಹಳ ಪರಿಣಾಮಕಾರಿ. ಮತ್ತೆ ಕೆಲವರು ಅಂದ್ಕೊಳ್ಬಹುದು ನಂಗೆ ಯಾವುದೇ ರೀತಿಯಂತ ಆರೋಗ್ಯ ಸಮಸ್ಯೆಗಳಿಲ್ಲ, ನಾನು ಹೆಲ್ದಿ ಆಗಿದ್ದೇನೆ, ನಾನು ಯಾಕೆ ಮಾಡಬೇಕು ಅಂತ. ಇದರಲ್ಲಿ ಮುಖ್ಯವಾಗಿ ಯೋಗದಲ್ಲಿ ಏನಂತಂದ್ರೆ ನಮಗೆ ಇವತ್ತು ಸಮಸ್ಯೆ ಇಲ್ಲದಿರಬಹುದು, ಮುಂದಿನ ದಿನಗಳಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಯೋಗದಿಂದ ನಮಗೆ 3 ಲಾಭ ಇದೆ. ಏನಂತಂದ್ರೆ ಒಂದು ಪ್ರಿವೆಂಟಿವ್ ಆಸ್ಪೆಕ್ಟ್, ಅಂದ್ರೆ ರೋಗ ಬಾರದಾಗಿ ನಾವು ತಡೆಗಟ್ಟಬಹುದು. ಓಕೆ, ನಂತರ ಏನಂತಂದ್ರೆ ಕ್ಯೂರೇಟಿವ್, ನಮಗೆ ಸಪೋಸ್ ಏನಾದ್ರು ಆರೋಗ್ಯ ಸಮಸ್ಯೆ ಇದ್ರೆ ನಾವು ಅದನ್ನ ಈ ಯೋಗ ಮುಖಾಂತರ ಕಡಿಮೆ ಮಾಡ್ಕೊಳ್ಬಹುದು. ಅದೇ ರೀತಿ ಪ್ರಮೋಟಿವ್, ನಾವು ಹೆಲ್ದಿ ಆಗಿದ್ರೆ ನಾವು ಇನ್ನೂ ಹೆಲ್ದಿ ಆಗಿರ್ಲಿಕ್ಕೆ ಇದು ಸಹಾಯ ಮಾಡ್ತದೆ. ಈ 3 ಆಸೆಪ್ಟ್ ಬೇರೆ ಯಾವ ಸಿಸ್ಟಮ್ ಅಲ್ಲಿ ಇಲ್ಲ, ಕೇವಲ ನಮ್ಮ ಯೋಗದಲ್ಲಿ ಮಾತ್ರ ಇದೆ. ಹಾಗಾಗಿ ಎಲ್ಲರೂ ಇದನ್ನು ಅಳವಡಿಸಿ, ನಿಮ್ಮ ಮನೆಯವರು ಇರ್ಬೋದು, ಹಿರಿಯರು ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲರೂ ಕೂಡ ಇದು ಮಾಡಿ ನಾವು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಎಲ್ಲರೂ ಮಾಡಿದ್ರೆ ಮಾತ್ರ ಇದೊಂದು ಸಫಲತೆ ಕೊಡುತ್ತೆ ಅಂತ ನನ್ನ ಅಭಿಪ್ರಾಯ.
1: ಧನ್ಯವಾದಗಳು ಡಾಕ್ಟ್ರೇ. ಈ ಯೋಗ ದಿನದ ಸಂದರ್ಭದಲ್ಲಿ ಈ ಯೋಗ ದಿನದ ಮಹತ್ವವನ್ನ ಹಾಗೆ ಯೋಗದ ಮಹತ್ವವನ್ನ ನಮಗೆ ತಿಳಿಸಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು, ನಿಮಗೂ ಕೂಡ.
2: ಇದುವರೆಗೆ ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಈ ಕುರಿತು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ಆಯುಷ್ ವೈದ್ಯಾಧಿಕಾರಿ ಡಾ ಪ್ರಕಾಶ್ ಎಜೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಲತೀಶ್ ಪಾಲ್ದಾನೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಸಮಯ 1 ಗಂಟೆ. ಈಗ ಪ್ರಗತಿ ಪಥ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ಟ್ಯಾಂಡಪ್ ಇಂಡಿಯಾ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ದೇಶದ ಜನರನ್ನ ಸ್ವಾವಲಂಬಿಗಳನ್ನಾಗಿ ಮಾಡಬೇಕು, ಭಾರತವನ್ನ ಆರ್ಥಿಕವಾಗಿ ಸದೃಢ ದೇಶವನ್ನಾಗಿ ಮಾಡಬೇಕು, ಜನರು ಉದ್ಯೋಗಿಗಳಾಗಬಾರ್ದು, ಬದಲಾಗಿ ಉದ್ಯೋಗದಾತರಾಗಬೇಕು ಎನ್ನುವಂತಹ ಆಶಯವನ್ನ ಇಟ್ಟುಕೊಂಡು ಅನೇಕ ಮಹತ್ವದ ಯೋಜನೆಗಳನ್ನ ಜಾರಿಗೆ ತಂದಿದೆ. ಸ್ವಂತ ಉದ್ಯೋಗವನ್ನ ಕೈಗೊಳ್ಳೋದಕ್ಕೆ ಯುವಜನರಿಗೆ, ಮಹಿಳೆಯರಿಗೆ ಹಲವಾರು ಮಹತ್ವದ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಯೋಜನೆ ಎಂದ್ರೆ ಸ್ಟ್ಯಾಂಡಪ್ ಇಂಡಿಯಾ. ಜನರು ಹೊಸ ಉದ್ಯೋಗವನ್ನ ಮಾಡಲು, ಸ್ಟಾರ್ಟ್ಅಪ್ಗಳನ್ನ ಆರಂಭ ಮಾಡಲು, ವ್ಯವಹಾರಗಳನ್ನ ಆರಂಭ ಮಾಡಲು ಸರ್ಕಾರ ಜಾರಿಗೊಳಿಸಿದ ಮಹತ್ವದ ಯೋಜನೆಗಳಲ್ಲಿ ಇದು ಕೂಡ ಒಂದು. ಈ ಯೋಜನೆಯಲ್ಲಿ ಸುಮಾರು 10 ಲಕ್ಷ ರೂಪಾಯಿಯಿಂದ 1 ಕೋಟಿ ರೂಪಾಯಿವರೆಗೆ ಜನರು ಸಾಲವನ್ನ ಪಡೆದುಕೊಳ್ಬಹುದು. ಸ್ಟ್ಯಾಂಡಪ್ ಯೋಜನೆಯಲ್ಲಿ ಒಂದು ಬ್ಯಾಂಕ್ನ ಬ್ರಾಂಚ್ನಿಂದ ಒಟ್ಟು 2 ಜನರಿಗೆ ಮಾತ್ರ ಸಾಲ ಸೌಲಭ್ಯವನ್ನ ಕೊಡಲಾಗತ್ತೆ. ಈ ಯೋಜನೆಯ ಅಡಿಯಲ್ಲಿ ಯಾವುದೇ ಬ್ಯಾಂಕ್ನ ಒಂದು ಬ್ರಾಂಚ್ನಿಂದ ಒಬ್ಬ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ

0: ಪಂಗಡದ ವ್ಯಕ್ತಿಗೆ ಹಾಗೂ ಓರ್ವ ಮಹಿಳೆಗೆ ವ್ಯಾಪಾರವನ್ನ ಮಾಡಲು ಸಾಲವನ್ನ ಕೊಡ್ತಾರೆ. ಒಬ್ಬ ವ್ಯಕ್ತಿ ಉತ್ಪಾದನೆ, ಸೇವೆ, ಕೃಷಿ, ವ್ಯಾಪಾರ ಹೀಗೆ ಯಾವುದಾದರೂ ಕಾರ್ಯಕ್ಕೆ ಅಥವಾ ವ್ಯಾಪಾರಕ್ಕೆ ಆ ಹಣವನ್ನ ವಿನಿಯೋಗ ಮಾಡುವುದಾದ್ರೆ ಮಾತ್ರ ಈ ಸಾಲವನ್ನ ಸರ್ಕಾರ ಅವರಿಗೆ ಕೊಡುತ್ತೆ. ಯಾವುದೇ ಒಂದು ಪಾಲುದಾರಿಕೆ ವ್ಯಾಪಾರಕ್ಕಾಗಿ ಈ ಯೋಜನೆ ಅಡಿಯಲ್ಲಿ ಸಾಲವನ್ನ ಪಡೆಯೋದಾದ್ರೆ ಈ ಸಾಲವನ್ನ ಪಡೆಯುವ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ ಅಥವಾ ಮಹಿಳೆ ಸುಮಾರು 51% ಸಂಸ್ಥೆಯ ಪಾಲುದಾರಿಕೆಯನ್ನ ಹೊಂದಿರಬೇಕು ಅನ್ನುವಂತಹ ನಿಯಮವನ್ನ ಕೇಂದ್ರ ಸರ್ಕಾರ ವಿಧಿಸಿದೆ. ಹಾಗಾದ್ರೆ ಈ ಯೋಜನೆಯಡಿಯಲ್ಲಿ ಸಾಲವನ್ನ ಪಡೆಯಲಿಕ್ಕೆ ಬೇಕಾದಂತಹ ಅರ್ಹತೆಗಳೇನು ಅದನ್ನ ನೋಡೋಣ. 18 ವರ್ಷಕ್ಕಿಂತ ಮೇಲ್ಪಟ್ಟ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ ಅಥವಾ ಮಹಿಳಾ ಉದ್ಯೋಗಿ ಈ ಯೋಜನೆಯನ್ನ ಲಾಭವನ್ನ ಪಡೆಯಲಿಕ್ಕೆ ಅರ್ಹರು. ಈ ಯೋಜನೆ ಅಡಿಯಲ್ಲಿ ಕೇವಲ ಗ್ರೀನ್ ಫೀಲ್ಡ್ ಯೋಜನೆಗಳಿಗೆ ಸಾಲವನ್ನು ನೀಡಲಾಗುತ್ತೆ. ಗ್ರೀನ್ ಫೀಲ್ಡ್ ಅಂದ್ರೆ ಉತ್ಪಾದನೆ, ಸೇವೆ, ಕೃಷಿಯಲ್ಲಿ ವ್ಯಾಪಾರ ಮಾಡೋದು ಇವುಗಳಿಗೆ ಮಾತ್ರ ಸಾಲವನ್ನ ಕೊಡ್ತಾರೆ. ಬೇರೆ ಉದ್ದೇಶಗಳಿಗಾಗಿ ಸಾಲವನ್ನ ಕೊಡಲಾಗೋದಿಲ್ಲ. ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಅಥವಾ ಮಹಿಳೆ ಸುಮಾರು 51% ಸಂಸ್ಥೆಯ ಪಾಲುದಾರಿಕೆಯನ್ನು ಹೊಂದಿರಬೇಕು ಅನ್ನುವಂತಹ ನಿಯಮ ಕೂಡ ಇದೆ. ಸಾಲ ಪಡೆಯುವವರು ಬೇರೆ ಯಾವುದೇ ಬ್ಯಾಂಕ್ನಲ್ಲಿ ಅಥವಾ ಹಣಕಾಸು ಸಂಸ್ಥೆಯಲ್ಲಿ ಸಾಲವನ್ನ ಪಡೆದಿರಬಾರದು. ಬೇರೆ ಕಡೆ ಸಾಲ ಇದ್ರೆ ಸ್ಟ್ಯಾಂಡಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಅವರಿಗೆ ಸಾಲವನ್ನ ಕೊಡ್ಲಿಕ್ಕಾಗೋದಿಲ್ಲ. ಹಾಗಾದ್ರೆ ಈ ಸಾಲಕ್ಕೆ ಬಡ್ಡಿದರ ಎಷ್ಟಿದೆ? ತುಂಬಾ ಬಡ್ಡಿದರವನ್ನ ವಿಧಿಸಿ ಅನೇಕ ಸಂಸ್ಥೆಗಳು ಅಥವಾ ಬ್ಯಾಂಕ್ಗಳು ಸಾಲವನ್ನ ಕೊಡ್ತವೆ. ಆದ್ರೆ ಈ ಯೋಜನೆಯ ವಿಶೇಷ ಏನು ಅಂದ್ರೆ ಇದು ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಜನರಿಗೆ ವ್ಯಾಪಾರವನ್ನ ಆರಂಭ ಮಾಡಲಿಕ್ಕೆ ಸಾಲವನ್ನ ಕೊಡ್ತಾರೆ. ಜನರು ವ್ಯಾಪಾರವನ್ನ ಆರಂಭ ಮಾಡಲಿಕ್ಕೆ ತುಂಬಾ ಕಷ್ಟ ಆಗಬಾರ್ದು, ಹಣಕಾಸಿನ ಅಡಚಣೆ ಆಗಬಾರ್ದು, ಹೆಚ್ಚು ನಷ್ಟ ಕೂಡ ಉಂಟಾಗಬಾರದು ಎನ್ನುವಂತಹ ಒಂದು ಉದ್ದೇಶ ಈ ಯೋಜನೆಯ ಹಿಂದಿದೆ. ಹಾಗಾಗಿ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಸ್ಟ್ಯಾಂಡಪ್ ಯೋಜನೆಯಲ್ಲಿ ಅವರಿಗೆ ಸಾಲವನ್ನ ಕೊಡಲಾಗುತ್ತೆ. ಈ ಸಾಲಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದು ಹೇಗೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಸ್ಟ್ಯಾಂಡಪ್ ಇಂಡಿಯಾ ಪೋರ್ಟಲ್ ಸಂಭಾವ್ಯ ಸಾಲಗಾರರಿಗೆ ವಿವಿಧ ಏಜೆನ್ಸಿಗಳ ಮೂಲಕ ಈ ಸಾಲದ ಮಾಹಿತಿಯನ್ನ ಕೊಡ್ತಾ ಇದೆ. ಸಾಲವನ್ನ ಪಡೆಯಲು ಬ್ಯಾಂಕ್ ಅನ್ನ ಸಂಪರ್ಕ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳಬಹುದು. ನೇರವಾಗಿ ಬ್ಯಾಂಕ್ ಅನ್ನ ಸಂಪರ್ಕ ಮಾಡಿದ್ರು ಕೂಡ ಅಲ್ಲಿ ಮಾಹಿತಿಯನ್ನ ಕೊಡ್ತಾರೆ, ಅಥವಾ ಆನ್ಲೈನ್ ಅಲ್ಲಿ ಸ್ಟ್ಯಾಂಡಪ್ ಇಂಡಿಯಾ ಪೋರ್ಟಲ್ ನ ಮೂಲಕ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಪೋರ್ಟಲ್ಗೆ ಹೋಗಿ ಅದರ ನೋಂದಣಿ ಪುಟದಲ್ಲಿ ಅರ್ಜಿದಾರರು ಮೊದಲು ರಿಜಿಸ್ಟರ್ ಅನ್ನುವಂತಹ ಪದದ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ ಬಳಿಕ ಅದು ಕೇಳುವಂತಹ ಕೆಲವು ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕಾಗುತ್ತೆ. ಉತ್ತರವನ್ನ ನೋಡಿಕೊಂಡು ಅದರ ಆಧಾರದ ಮೇಲೆ ಆ ಅಭ್ಯರ್ಥಿ ಈ ಒಂದು ಯೋಜನೆಗೆ ಸಿದ್ಧನಾ ಅಲ್ಲವಾ, ಅರ್ಹನಾ ಅಲ್ಲವಾ ಅನ್ನುವಂತಹ ನಿರ್ಣಯವನ್ನ ಆ ಪೋರ್ಟಲ್ ಕೈಗೊಂಡು ಆ ಬಳಿಕ ಅಭ್ಯರ್ಥಿಗೆ ತರಬೇತಿ ಅಥವಾ ಸಿದ್ಧ ಸಾಲಗಾರ, ಇಂಗ್ಲಿಷ್ನಲ್ಲಿ ಟ್ರೈನಿ ಆರ್ ರೆಡಿ ಬಾರೋವರ್ ಎಂದು ಪರಿಗಣನೆಯನ್ನ ಮಾಡಲಾಗುತ್ತೆ. ಅರ್ಜಿದಾರರಿಗೆ ಸ್ಟ್ಯಾಂಡಪ್ ಇಂಡಿಯಾ ಸಾಲಕ್ಕೆ ತಮ್ಮ ಅರ್ಹತೆ ಎಷ್ಟಿದೆ ಅನ್ನುವಂಥದ್ದನ್ನ ಕೂಡ ಆ ಪೋರ್ಟಲ್ ತಿಳಿಸಿಕೊಡುತ್ತೆ. ತರಬೇತಿ ಪಡೆದ ಸಾಲಗಾರರು ನಂತರ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದು ಮತ್ತು ಪೋರ್ಟಲ್ ಮೂಲಕ ಲಾಗಿನ್ ಆಗ್ಬಹುದು. ಪೋರ್ಟಲ್ಗೆ ಲಾಗಿನ್ ಆದ ನಂತರ ಸಾಲಗಾರರು ಡ್ಯಾಶ್ ಬೋರ್ಡ್ ಸೈಟ್ ಅನ್ನ ಕಾಣ್ತಾರೆ. ಹಾಗಾದ್ರೆ ಈ ಅರ್ಜಿಯ ಲಾಭ ಪಡೆಯಲಿಕ್ಕೆ ಯಾವೆಲ್ಲ ದಾಖಲೆಗಳನ್ನ ಅರ್ಜಿದಾರರು ಹೊಂದಿರಬೇಕು? ಅರ್ಜಿಯನ್ನ ಭರ್ತಿ ಮಾಡುವಾಗ ಅದಕ್ಕೆ ಲಗತ್ತಿಸಲು ಪಾಸ್ಪೋರ್ಟ್ ಸೈಜಿನ ಫೋಟೋ ಬೇಕಾಗುತ್ತೆ. ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಗುರುತಿನ ಪುರಾವೆ ಬೇಕು. ವೋಟರ್ ಐಡಿ, ಪಾಸ್ಪೋರ್ಟ್ ನಂತಹ ವಿಳಾಸದ ಪುರಾವೆ ಕೂಡ ಬೇಕು ಮತ್ತು ಪಾಲುದಾರಿಕೆಯ ವಿವರ, ಆ ಬ್ಯಾಂಕ್ನಲ್ಲಿ ನಿಮ್ಮ ಪಾಲುದಾರಿಕೆ ಇರುವ ಬಗ್ಗೆ ಅದರ ದಾಖಲೆ ಅಥವಾ ವಿವರ ಬೇಕು. ಬಾಡಿಗೆ ಒಪ್ಪಂದದ ಪತ್ರ ಬೇಕು. ಕಳೆದ 3 ವರ್ಷದ ಬ್ಯಾಲೆನ್ಸ್ ಶೀಟ್ ಎಷ್ಟಿದೆ ಅನ್ನುವಂಥದ್ದನ್ನ ಒದಗಿಸ್ಬೇಕಾಗತ್ತೆ. ನಿಮ್ಮ ಆಸ್ತಿ ಎಷ್ಟಿದೆ, ಬೇರೆ ಕಡೆ ಸಾಲ ಇದೆಯೋ ಇಲ್ವೋ, ಇದೇ ಮೊದಲ ಬ್ಯಾಂಕ್ನಲ್ಲಿ ನೀವು ಸಾಲವನ್ನ ಪಡಿತಾ ಇದ್ದೀರೋ, ಈ ಬಗ್ಗೆ ಪೂರ್ಣ ಮಾಹಿತಿಯನ್ನ ನೀವು ಒದಗಿಸ್ಬೇಕಾಗತ್ತೆ. ಬ್ಯಾಂಕ್ನಿಂದ ಕೊಡುವಂತಹ ಇತರ ಬೇರೆ ಬೇರೆ ರೀತಿಯ ದಾಖಲೆಗಳನ್ನು ಕೂಡ ನೀವು ಹೊಂದಿರಬೇಕಾಗತ್ತೆ. ಹಾಗಾದ್ರೆ ಸಾಲ ಮರುಪಾವತಿಯನ್ನ ಮಾಡೋದು ಹೇಗೆ, ಎಷ್ಟು ಅವಧಿಯಲ್ಲಿ ಸಾಲವನ್ನ ತುಂಬಬೇಕು, ಒಂದೇ ಗಂಟೆಗೆ ಅಷ್ಟು ಮೊತ್ತವನ್ನ ಪಾವತಿಸಬೇಕಾ, ಈ ರೀತಿಯ ಪ್ರಶ್ನೆಗಳು ಕೂಡ ಇರ್ತವೆ. ಸಾಮಾನ್ಯವಾಗಿ ಯಾವುದೇ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯಿಂದ ಸಾಲವನ್ನ ಪಡೆದಾಗ ಸಾಲವನ್ನ ಮರುಪಾವತಿ ಮಾಡೋದಕ್ಕೆ ನಿಗದಿತವಾದ ಒಂದು ಮರುಪಾವತಿ ಅವಧಿಯನ್ನ ಕೊಟ್ಟಿರ್ತಾರೆ. ಹಲವಾರು ಬ್ಯಾಂಕ್ಗಳು ಅಥವಾ ಹಣಕಾಸು ಸಂಸ್ಥೆಗಳಲ್ಲಿ ಈ ಸಾಲ ಮರುಪಾವತಿ ಅವಧಿಯನ್ನ ಸಾಲ ಪಡೆದಿರುವವರೇ ಗೊತ್ತು ಮಾಡಬಹುದು. ನಾವು ಅಧಿಕ ಮರುಪಾವತಿ ಪಡೆಯುವುದು ಅಥವಾ ನಾವು ಅಧಿಕ ಮರುಪಾವತಿ ಅವಧಿಯನ್ನ ಪಡೆದಿರುವುದು ಉತ್ತಮ. ಯಾಕಂದ್ರೆ ವ್ಯಾಪಾರ ಅದು ಎಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತೆ, ನಾವು ಲಾಭವನ್ನ ಪಡೆದುಕೊಳ್ಳಕ್ಕೆ ಎಷ್ಟು ಸಮಯ ಬೇಕಾಗಬಹುದು, ಬೇಗ ಲಾಭಾಂಶ ಕೈಗೆ ಬಂದು ಬಿಡುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇರುತ್ತೆ. ಹಾಗಾಗಿ ದೀರ್ಘಾವಧಿ ಸಮಯವನ್ನ ಸರ್ಕಾರ ನಮಗೆ ಕೊಟ್ಟರೆ ಸಾಲವನ್ನ ಮರುಪಾವತಿ ಮಾಡಲಿಕ್ಕೆ ಹೊಸದಾಗಿ ವ್ಯಾಪಾರವನ್ನ ಉದ್ಯೋಗವನ್ನ ಆರಂಭ ಮಾಡುವವರಿಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ಸರ್ಕಾರದ ಯೋಜನೆಗಳಿಗೆ ನಿಗದಿತ ಮರುಪಾವತಿ ಅವಧಿ ಇದ್ದೇ ಇರುತ್ತೆ. ಅದೇ ರೀತಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ, ಹೀಗೆ ದೇಶದಲ್ಲಿ ಹಿಂದುಳಿದವರು, ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದವರು, ಮಹಿಳೆಯರು, ಬಂಡವಾಳ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ತಮ್ಮ ದೊಡ್ಡ ದೊಡ್ಡ ಕನಸುಗಳಿಗೆ ನೀರು ಬಿಡುವಂತಹ ಪರಿಸ್ಥಿತಿ ಬರಬಾರದು. ಅವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಉದ್ಯೋಗವನ್ನ ಬೇರೆಯವರಿಗೆ ಉದ್ಯೋಗವನ್ನ ಕೊಡುವ ರೀತಿಯಲ್ಲಿ ಉದ್ಯೋಗದಾತರಾಗಿ ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಬೇಕು. ಸಮಾಜಕ್ಕೆ ಅವರು ಆಶ್ರಯವನ್ನ ನೆರವನ್ನ ಕೊಡುವ ರೀತಿಯಲ್ಲಿ ತಾವು ಬೆಳಿಬೇಕು, ಇತರರಿಗೂ ಸಹಾಯ ಮಾಡುವಂತಹ ರೀತಿಯಲ್ಲಿ ಅವರು ಶಕ್ತರಾಗಬೇಕು ಅನ್ನುವಂತಹ ಒಂದು ಮಹತ್ವದ ಗುರಿಯನ್ನ ಕನಸನ್ನ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯನ್ನ ಜಾರಿಗೊಳಿಸಿದೆ. ಆದಷ್ಟು ಜನರಿಗೆ ಇದರ ಮಾಹಿತಿ ಗೊತ್ತಿರಲ್ಲ. ಇಂತಹ ಒಂದು ಉತ್ತಮವಾದ ಯೋಜನೆಯನ್ನು ಸರ್ಕಾರ ನಮಗೆ ಕೊಡ್ತಾ ಇದೆ ಅನ್ನುವಂತಹ ಮಾಹಿತಿ ಇಲ್ಲದೆ ಅನೇಕ ಯುವಕರು ಮಹಿಳೆಯರು ತಮ್ಮ ಕನಸನ್ನ ನನಸು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಈ ಒಂದು ಮಾಹಿತಿಯಿಂದ ಸಾಕಷ್ಟು ಜನರಿಗೆ ಇದರ ಬಗ್ಗೆ ಅರಿವು ಮೂಡಿದ್ರೆ ಅವರು ಸರ್ಕಾರದ ಈ ಒಂದು ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯಿಂದ ಸಾಲವನ್ನು ಪಡೆದು ಅದನ್ನ ಬಳಸಿಕೊಂಡು ವ್ಯಾಪಾರವನ್ನ ಉದ್ದಿಮೆಯನ್ನ ಪ್ರಾರಂಭ ಮಾಡಿ ಸಶಕ್ತ ಭಾರತದ, ಆರ್ಥಿಕವಾಗಿ ಸದೃಢವಾದಂತಹ ಸ್ವಾವಲಂಬಿಯಾದಂತಹ ಭಾರತದ ನಿರ್ಮಾಣಕ್ಕೆ ಒಂದು ನೆರವನ್ನ ನೀಡಿದ್ರೆ, ಅದರಲ್ಲಿ ತಾವು ಭಾಗಿದಾರರಾದ್ರೆ ಕೇಂದ್ರ ಸರ್ಕಾರದ ಕನಸಿಗೆ, ನರೇಂದ್ರ ಮೋದಿ ಜಿ ಅವರು ಜಾರಿಗೊಳಿಸಿದಂತಹ ಈ ಯೋಜನೆಗೆ ಒಂದು ಸಾರ್ಥಕತೆ ಸಿಗುತ್ತೆ. ಅನೇಕ ಜನರು ಈ ಒಂದು ಮಾಹಿತಿಯನ್ನ ಪಡೆದುಕೊಳ್ಳಬೇಕು, ಸಾಲವನ್ನ ಪಡೆದು ಉದ್ದಿಮೆಗಳನ್ನ ವ್ಯಾಪಾರಗಳನ್ನ ಸ್ಥಾಪನೆ ಮಾಡಿ ಯೋಜನೆಗೆ ಸಾರ್ಥಕತೆಯನ್ನ ತಂದುಕೊಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಕೂಡ. ಹೌದು,
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ಟ್ಯಾಂಡ್ ಅಪ್ ಇಂಡಿಯಾ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಹಡಗು ನಿರ್ಮಾಣ ವಲಯದಲ್ಲಿ ಭಾರತ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ಯೋಗ ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆ ರಾಷ್ಟಪತಿ ದ್ರೌಪದಿ ಮುರ್ಮು. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಲೋಪವೆಸಗಲು ಯತ್ನಿಸುವವರಿಗೆ ಶಿಕ್ಷಣ ಸಚಿವರ ಕಠಿಣ ಎಚ್ಚರಿಕೆ, ಪರೀಕ್ಷಾರ್ಥಿಗಳಿಗೆ ಶುಭ ಹಾರೈಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಟ್ಯುನೀಷಿಯಾ ವಿರುದ್ದ ಜಪಾನ್ಗೆ 4-0 ಅಂತರದ ಭರ್ಜರಿ ಗೆಲುವು. ಮತ್ತು ತ್ರಿರಾಷ್ಟ್ರ ಏಕದಿನ ಕ್ರಿಕೆಟ್ ಪಂದ್ಯಾವಳಿ ಫೈನಲ್ನಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ದ ಬೃಹತ್ ಮೊತ್ತದತ್ತ ಭಾರತ ಎ ತಂಡ, ವೈಭವ್ ಸೂರ್ಯವಂಶಿಯಿಂದ ಅತಿವೇಗದ ಅರ್ಧಶತಕ. ವಾರ್ತೆಗಳ ವಿವರ: ಭಾರತವು ಹಡಗು ನಿರ್ಮಾಣ ವಲಯದಲ್ಲಿ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಕೋಲ್ಕತ್ತಾದಲ್ಲಿಂದು ಸ್ವದೇಶಿ ತಂತ್ರಜ್ಞಾನದ ಐಎನ್ಎಸ್ ದುನಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೈ ಯುದ್ದ ನೌಕೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಿ ಅವರು ಮಾತನಾಡಿದರು. ನೌಕಾಪಡೆಯ ಯುದ್ದ ಕಾರ್ಯಾಚರಣೆ ಹಾಗೂ ಕರಾವಳಿ ರಕ್ಷಣೆಯನ್ನು ಬಲಪಡಿಸುವ ಈ ನೌಕೆಗಳ ನಿರ್ಮಾಣ, ದುರಸ್ತಿ ಮತ್ತು ನಿರ್ವಹಣೆಯನ್ನು ಒಂದು ಪ್ರಮುಖ ರಾಷ್ಟೀಯ ಮಿಷನ್ನ ಭಾಗವಾಗಿ ಸರ್ಕಾರ ಪರಿಗಣಿಸಿದೆ ಎಂದು ಅವರು ತಿಳಿಸಿದರು. ಮುಂಬರುವ ವರ್ಷಗಳಲ್ಲಿ ಕಡಲ ವಲಯ ಲಕ್ಷಾಂತರ ಹೊಸ ಉದ್ಯೋಗಗಳನ್ನು ಸೃಷ್ಟಿಸಲಿದ್ದು, ಇದನ್ನು ಅಭಿವೃದ್ದಿ ಹೊಂದಿದ ಭಾರತದ ಉದ್ಯೋಗ ಚಾಲಕ ಶಕ್ತಿಯಾಗಿ ಪರಿಗಣಿಸಲಾಗಿದೆ ಎಂದು ಪ್ರಧಾನಿ ಹೇಳಿದರು. ದೇಶದ ರಕ್ಷಣಾ ರಫ್ತು ಅಭೂತಪೂರ್ವ ವೇಗದಲ್ಲಿ ಬೆಳೆದಿದ್ದು 2014ರಲ್ಲಿದ್ದ 700 ಕೋಟಿ ರೂಪಾಯಿಗಳಿಂದ ಇಂದು ಸುಮಾರು 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಶೇಕಡ 75ಕ್ಕೂ ಹೆಚ್ಚು ಸ್ವದೇಶಿ ಸಾಮಗ್ರಿಗಳನ್ನು ಹೊಂದಿರುವ ಈ ನೌಕೆಗಳ ನಿರ್ಮಾಣದಲ್ಲಿ 200ಕ್ಕೂ ಹೆಚ್ಚು ಎಂಎಸ್ಎಂಇಗಳು ಭಾಗಿಯಾಗಿವೆ ಎಂದು ನೌಕಾಪಡೆ ತಿಳಿಸಿದೆ. ಇಂದು ಜಗತ್ತಿನಾದ್ಯಂತ 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ. ಆರೋಗ್ಯಕರ, ಸಕ್ರಿಯ ಮತ್ತು ಘನತೆಯುಳ್ಳ ವಯೋವೃದ್ಧಿಗಾಗಿ ಯೋಗವನ್ನು ಜೀವನ ಪರ್ಯಂತದ ಅಭ್ಯಾಸವನ್ನಾಗಿ ಅಳವಡಿಸಿಕೊಳ್ಳುವುದರ ಮಹತ್ವವನ್ನು ಸಾರುವ ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಯೋಗವು ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆಯಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಬಣ್ಣಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ಮಧ್ಯಪ್ರದೇಶದ ಜಬಲ್ಪುರದಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಂದಿನ ಸವಾಲುಗಳ ಜಗತ್ತಿನಲ್ಲಿ ಯೋಗವು ಮನುಕುಲವನ್ನು ಶಾಂತಿ ಮತ್ತು ಸಾಮೂಹಿಕ ಕಲ್ಯಾಣದತ್ತ ಮುನ್ನಡೆಸುತ್ತದೆ ಎಂದರು. ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬ ಘೋಷಣೆಯಡಿ ನಡೆದ ಈ ಆಚರಣೆಯಲ್ಲಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ರಾಷ್ಟಪತಿಗಳೊಂದಿಗೆ ಭಾಗವಹಿಸಿದ್ದರು. ಇದಕ್ಕೂ ಮುನ್ನ ಪಶ್ಚಿಮ ಬಂಗಾಳದಲ್ಲಿ ಕೋಲ್ಕತ್ತಾದ ಐತಿಹಾಸಿಕ ರೆಡ್ ರೋಡ್ನಲ್ಲಿ ಇಂದು ಮುಂಜಾನೆ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡು ಯೋಗ ಪ್ರದರ್ಶನವನ್ನು ಮುನ್ನಡೆಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಯೋಗವು ಕೇವಲ ದೈಹಿಕ ಶ್ರಮದ ಸಾಧನವಲ್ಲ ಮತ್ತು ಇದು ಯಾವುದೇ ಒಂದು ವಯೋಮಾನಕ್ಕೆ ಸೀಮಿತವಾದುದಲ್ಲ, ಬದಲಿಗೆ ಅದು ಮಾನವ ಚೈತನ್ಯದ ಅಭಿವ್ಯಕ್ತಿಯಾಗಿದೆ ಎಂದು ತಿಳಿಸಿದರು. 20ನೇ ವಯಸ್ಸಿಗಿಂತ 40ರಲ್ಲಿ ಹೆಚ್ಚಿನ ದೈಹಿಕ ನಮ್ಯತೆಯನ್ನು ಹೊಂದುವುದು, 30ನೇ ವಯಸ್ಸಿಗಿಂತ 50ರಲ್ಲಿ ಹೆಚ್ಚು ಚೈತನ್ಯಪೂರ್ಣವಾಗಿರುವುದು ಹಾಗೂ 50ರ ವಯಸ್ಸಿಗಿಂತ 70ರ ವಯಸ್ಸಿನಲ್ಲಿ ರೋಗ ರುಜಿನಗಳನ್ನು ತಡೆದುಕೊಳ್ಳುವ ಶಕ್ತಿಯೊಂದಿಗೆ ಸದೃಢ ದೇಹ ಹೊಂದುವ ಗುರಿ ಇಟ್ಟುಕೊಂಡಿರಬೇಕು ಎಂದು ಅವರು ಕರೆ ನೀಡಿದರು. ಇಂದು ನಡೆಯಲಿರುವ ನೀಟ್ ಯುಜಿ 2026ರ ಮರುಪರೀಕ್ಷೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟವಾಡದಂತೆ ಹಾಗೂ ಲೋಪವೆಸಗಲು ಯತ್ನಿಸುವ ಬದ್ದತೆ ಇಲ್ಲದ ವ್ಯಕ್ತಿಗಳಿಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೀಟ್ ಯುಜಿ ಮರುಪರೀಕ್ಷೆಗೆ 22 ಲಕ್ಷ ವಿದ್ಯಾರ್ಥಿಗಳು ಹಾಜರಾಗುತ್ತಿದ್ದಾರೆ. ವಿದ್ಯಾರ್ಥಿಗಳು ಯಾವುದೇ ಭಯ ಅಥವಾ ಆತಂಕವಿಲ್ಲದೆ ಪರೀಕ್ಷೆ ಬರೆಯುವಂತೆ ಮನವಿ ಮಾಡಿ ಶುಭ ಹಾರೈಸಿದರು. ಪರೀಕ್ಷೆಯನ್ನು ಸುಗಮವಾಗಿ ನಡೆಸಲು ಅಗತ್ಯವಿರುವ ಎಲ್ಲ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಿಬಿಎಸ್ಇ ಪರೀಕ್ಷಾ ಫಲಿತಾಂಶಗಳ ಕುರಿತು ಮಾತನಾಡಿದ ಸಚಿವರು, ಉಳಿದಿರುವ ಫಲಿತಾಂಶಗಳನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು. ಒಟ್ಟು 17 ಲಕ್ಷ ಅಭ್ಯರ್ಥಿಗಳ ಪೈಕಿ ಸುಮಾರು 15.5 ಲಕ್ಷ ವಿದ್ಯಾರ್ಥಿಗಳ ಫಲಿತಾಂಶಗಳನ್ನು ಈಗಾಗಲೇ ಪ್ರಕಟಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಮತ್ತೊಂದೆಡೆ ಪರೀಕ್ಷಾ ಕೇಂದ್ರಗಳಿಗೆ 1:30 ನಂತರ ಯಾರಿಗೂ ಪ್ರವೇಶವಿರುವುದಿಲ್ಲ ಎಂದು ತಿಳಿಸಿರುವ ಎನ್ಟಿಎ, ಪ್ರವೇಶ ಪತ್ರ ಮತ್ತು ಗುರುತಿನ ಚೀಟಿಗಳೊಂದಿಗೆ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಬೇಗನೆ ತಲುಪುವಂತೆ ಸೂಚಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜಸ್ಥಾನದ ಸಂಪೂರ್ಣ ಗಡಿ ಪ್ರದೇಶವನ್ನು ಸಂಪರ್ಕಿಸುವ ರೈಲು ಜಾಲ ಸ್ಥಾಪನೆಗೆ ಮಹತ್ವಾಕಾಂಕ್ಷಿ ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಇಂದು ಬಿಕಾನೆರ್ ರೈಲು ನಿಲ್ದಾಣದಲ್ಲಿ ಲಾಲ್ಗಢ ಸಬರಮತಿ ರೈಲಿಗೆ ಚಾಲನೆ ನೀಡುವ ಮುನ್ನ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಯೋಜನೆಯು ಗಡಿ ಪ್ರದೇಶದ ಜನರಿಗೆ ರೈಲು ಸಂಪರ್ಕ ಕಲ್ಪಿಸುವುದರ ಜೊತೆಗೆ ರಾಷ್ಟೀಯ ಭದ್ರತಾ ದೃಷ್ಟಿಯಿಂದಲೂ ಅತ್ಯಂತ ಮಹತ್ವದ್ದಾಗಿರಲಿದೆ. ಈ ಯೋಜನೆಯ ವಿವರವಾದ ಯೋಜನಾ ವರದಿ ಸಿದ್ದಪಡಿಸಲಾಗುತ್ತಿದೆ ಎಂದು ತಿಳಿಸಿದರು. ದೇಶಾದ್ಯಂತ ಭಾರತೀಯ ರೈಲ್ವೆಯ ಆಧುನೀಕರಣ ಕಾರ್ಯಗಳು ವೇಗವಾಗಿ ನಡೆಯುತ್ತಿವೆ ಎಂದ ಸಚಿವರು, ರಾಷ್ಟದಾದ್ಯಂತ 1,300 ರೈಲು ನಿಲ್ದಾಣಗಳ ಪುನರ್ ಅಭಿವೃದ್ದಿ ಮತ್ತು ಆಧುನೀಕರಣ ಕಾರ್ಯ ಪ್ರಗತಿಯಲ್ಲಿದ್ದು ರಾಜಸ್ಥಾನದ ಹಲವು ನಿಲ್ದಾಣಗಳು ಇದರಲ್ಲಿ ಸೇರಿವೆ ಎಂದು ತಿಳಿಸಿದರು. ರಾಜಸ್ಥಾನದಲ್ಲಿ ಪ್ರಸ್ತುತ 76,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ರೈಲ್ವೆ ಯೋಜನೆಗಳು ಅನುಷ್ಠಾನಗೊಳ್ಳುತ್ತಿವೆ. ಕಳೆದ 12 ವರ್ಷಗಳ ಹಿಂದೆ ರಾಜ್ಯಕ್ಕೆ ಕೇವಲ 650 ಕೋಟಿ ರೂಪಾಯಿಗೂ ಸ್ವಲ್ಪ ಹೆಚ್ಚಿನ ರೈಲ್ವೆ ಅಭಿವೃದ್ದಿ ಅನುದಾನ ದೊರೆಯುತ್ತಿತ್ತು. ಆದರೆ ಇದೀಗ ರಾಜಸ್ಥಾನದಲ್ಲಿ ರೈಲ್ವೆ ಅಭಿವೃದ್ದಿ ಕಾಮಗಾರಿಗಳಿಗೆ ವಾರ್ಷಿಕವಾಗಿ 10,000 ಕೋಟಿ ರೂಪಾಯಿಗೂ ಹೆಚ್ಚು ಹೂಡಿಕೆ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಮರನಾಥ ಯಾತ್ರಿಕರ ಸುಗಮ ಮತ್ತು ತೊಂದರೆರಹಿತ ನೋಂದಣಿಯನ್ನು ಸ್ಥಳದಲ್ಲೇ ಖಚಿತಪಡಿಸಿಕೊಳ್ಳಲು 75 ಡೇಟಾ ಎಂಟ್ರಿ ಆಪರೇಟರ್ಗಳಿಗೆ ನಿನ್ನೆ ಜಿಲ್ಲಾ ಪ್ರಧಾನ ಕಚೇರಿಯಲ್ಲಿ ತರಬೇತಿ ಕಾರ್ಯಕ್ರಮ ನಡೆಸಲಾಯಿತು. ವಾರ್ಷಿಕ ಯಾತ್ರೆಯ ಸಮಯದಲ್ಲಿ ಅನುಸರಿಸಬೇಕಾದ ಇ ಕೆವೈಸಿ ಕಾರ್ಯವಿಧಾನಗಳನ್ನು ನಿರ್ವಾಹಕರಿಗೆ ಪರಿಚಯಿಸಿಕೊಡಲು ಈ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಯಾತ್ರೆಗೆ ಆನ್ಲೈನ್ ನೋಂದಣಿ ಈಗಾಗಲೇ ಆರಂಭವಾಗಿದೆ. ಸ್ಥಳದಲ್ಲೇ ನೋಂದಣಿಗಾಗಿ ಟೋಕನ್ ವಿತರಣೆ ಇದೇ 30ರಿಂದ ಪ್ರಾರಂಭವಾಗಲಿದೆ. ಸ್ಥಳದಲ್ಲೇ ನೋಂದಣಿ ಮತ್ತು ಇ ಕೆವೈಸಿ ಇಲ್ಲದ ನೋಂದಣಿಗಳನ್ನು ಇ ಕೆವೈಸಿಗೆ ಪರಿವರ್ತಿಸುವ ಪ್ರಕ್ರಿಯೆ ಜುಲೈ 1ರಿಂದ ಪ್ರಾರಂಭವಾಗಲಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 6,550 ರೂಪಾಯಿ ಪ್ರಕ್ರಿಯಾ ಶುಲ್ಕ ಪಾವತಿಸಿದರೆ 10,00,000 ರೂಪಾಯಿ ಸಾಲ ನೀಡಲಾಗುವುದು ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ಕುರಿತು ಪ್ರಸಾರವಾಗುತ್ತಿರುವ ಪತ್ರವು ನಕಲಿಯಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಇಂತಹ ಸುಳ್ಳು ಮತ್ತು ದಾರಿ ತಪ್ಪಿಸುವ ಮಾಹಿತಿಗಳ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆಯಿಂದಿರಬೇಕು. ಯಾವುದೇ ಮಾಹಿತಿಯನ್ನು ನಂಬುವ ಮುನ್ನ ಅಧಿಕೃತ ಮೂಲಗಳಿಂದಲೇ ದೃಢೀಕರಿಸಿಕೊಳ್ಳುವಂತೆ ಸಂಸ್ಥೆ ಮನವಿ ಮಾಡಿದೆ. ಒಟ್ಟು 94 ಭಾರತೀಯ ಸಿಬ್ಬಂದಿಯನ್ನು ಒಳಗೊಂಡಿರುವ ಹಾಗೂ 8.6 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಕಚ್ಚಾ ತೈಲವನ್ನು ಹೊತ್ತೊಯ್ಯುತ್ತಿರುವ 3 ಭಾರತೀಯ ಧ್ವಜದ ತೈಲ ನೌಕೆಗಳು ನಿನ್ನೆ ಹೊರ್ಮುಸ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿದ್ದು ಭಾರತದ ಪ್ರಯಾಣ ಬೆಳೆಸಿವೆ ಎಂದು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ದೇಶ್ ವೈಭವ್, ದೇಶ್ ವಿಭೋರ್ ಮತ್ತು ಸನ್ಮಾರ್ ಹೆರಾಲ್ಡ್ ಎಂಬ ಹೆಸರಿನ ತೈಲ ನೌಕೆಗಳು ಈ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಸಚಿವ ಸೋನೋವಾಲ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೃಢ ನಾಯಕತ್ವದಲ್ಲಿ ಭಾರತದ ಕಡಲ ಹಿತಾಸಕ್ತಿಗಳನ್ನು ರಕ್ಷಿಸಲು ಮತ್ತು ಭದ್ರಪಡಿಸಲು ಸರ್ಕಾರ ಅತ್ಯಂತ ಆದ್ಯತೆಯ ಮೇರೆಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ಗ್ವಾಡಾಲುಪ್ಪೆಯಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎಫ್ ಗುಂಪಿನ ಪಂದ್ಯದಲ್ಲಿ ಟ್ಯುನೀಷಿಯಾ ವಿರುದ್ದ ಜಪಾನ್ ತಂಡ 4-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸಿದೆ. ಇದಕ್ಕೂ ಮುನ್ನ ಕನ್ಸಾಸ್ ನಗರದಲ್ಲಿ ನಡೆದ ಈಕ್ವೆಡಾರ್ ಮತ್ತು ಕ್ಯುರಸೌ ನಡುವಿನ ಈ ಗುಂಪಿನ ಪಂದ್ಯ ಯಾವುದೇ ಗೋಲುಗಳಿಲ್ಲದೆ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಇಂದು ಅಟ್ಲಾಂಟಾದಲ್ಲಿ ನಡೆಯಲಿರುವ ಎಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ಮತ್ತು ಸೌದಿ ಅರೇಬಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಶ್ರೀಲಂಕಾದ ದಂಬುಲಾದಲ್ಲಿ ಇಂದು ನಡೆಯುತ್ತಿರುವ ಭಾರತ ಶ್ರೀಲಂಕಾ ಅಫ್ಘಾನಿಸ್ತಾನದ ಎ ತಂಡಗಳ ನಡುವಿನ ತ್ರಿರಾಷ್ಟ್ರ ಏಕದಿನ ಕ್ರಿಕೆಟ್ ಸರಣಿಯ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಎ ತಂಡ ಇತ್ತೀಚಿನ ವರದಿ ಬಂದಾಗ 45.3 ಓವರ್ಗಳಲ್ಲಿ 6 ವಿಕೆಟ್ನಷ್ಟಕ್ಕೆ 322 ರನ್ ಗಳಿಸಿ ಆಡುತ್ತಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹಡಗು ನಿರ್ಮಾಣ ವಲಯದಲ್ಲಿ ಭಾರತ ಹೊಸ ದೃಷ್ಟಿಕೋನದೊಂದಿಗೆ ಮುನ್ನಡೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ಯೋಗ ಜಾಗತಿಕ ಸಮುದಾಯಕ್ಕೆ ಭಾರತದ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನೀಡಿದ ಅತ್ಯಮೂಲ್ಯ ಕೊಡುಗೆ, ರಾಷ್ಟಪತಿ ದ್ರೌಪದಿ ಮುರ್ಮು. ಇಂದು ನೀಟ್ ಯುಜಿ ಮರುಪರೀಕ್ಷೆ, ಲೋಪವೆಸಗಲು ಯತ್ನಿಸುವವರಿಗೆ ಶಿಕ್ಷಣ ಸಚಿವರ ಕಠಿಣ ಎಚ್ಚರಿಕೆ, ಪರೀಕ್ಷಾರ್ಥಿಗಳಿಗೆ ಶುಭ ಹಾರೈಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಟ್ಯುನೀಷಿಯಾ ವಿರುದ್ದ ಜಪಾನ್ಗೆ 4-0 ಅಂತರದ ಭರ್ಜರಿ ಗೆಲುವು. ಹಾಗೂ ತ್ರಿರಾಷ್ಟ್ರ ಏಕದಿನ ಕ್ರಿಕೆಟ್ ಪಂದ್ಯಾವಳಿ ಫೈನಲ್ನಲ್ಲಿ ಶ್ರೀಲಂಕಾ ಎ ತಂಡದ ವಿರುದ್ದ ಬೃಹತ್ ಮೊತ್ತದತ್ತ ಭಾರತ ಎ ತಂಡ, ವೈಭವ್ ಸೂರ್ಯವಂಶಿಯಿಂದ ಅತಿವೇಗದ ಅರ್ಧಶತಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ನೀ ಬರುವ ಕ್ಷಣಕ್ಕಾಗಿ ಸಂತೋಷ್ ಚೊಕ್ಕಾಡಿಯವರ ಭಾವರಚನೆ, ಹಾಡಿದ್ದಾರೆ ಮಂಗಳಾ ರವಿ.

ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರ ಸ್ವರದಲ್ಲಿ ಈಗ ಕೇಳಿ ಹೆಚ್.ಎಸ್. ವೆಂಕಟೇಶ್ ಮೂರ್ತಿಯವರ ಭಾವಗೀತೆ ಯಾರು ತೊರೆಗೆ ಇಳಿದ ತರುಣಿ.

ಆಕಾಶವಾಣಿ ಹಾಸನ ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಸಮಯ ಸರಿಯಾಗಿ 1:30:13. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶಮಿತಾ ಮಲ್ನಾಡ್ ಮತ್ತು ಮೋಹಿತ್ ಚೌಹಾನ್ ಅವರು ಹಾಡಿರುವ ಬಿರುಗಾಳಿ ಚಿತ್ರದ ಗೀತೆ. ಗೀತೆಯನ್ನ ಬರೆದಿದ್ದಾರೆ ಕವಿರಾಜ್, ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ಅರ್ಜುನ್ ಜನ್ಯ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಬಿರುಗಾಳಿ ಚಿತ್ರದ ಈ ಗೀತೆ.

ಇದೀಗ ಕೇಳಿ ಕೆ ಕಲ್ಯಾಣ್ ಅವರು ಬರೆದಿರುವ ಕನಸುಗಾರ ಚಿತ್ರದ ಗೀತೆ. ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ರಾಜೇಶ್ ರಾಮನಾಥ್. ಗೀತೆಯ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ. ಕೇಳಿ ಕನಸುಗಾರ ಚಿತ್ರದ ಈ ಎವರ್ಗ್ರೀನ್ ಗೀತೆಯನ್ನು.

ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ ಅರ್ಜುನ್ ಜನ್ಯ ಅವರ ಸಂಗೀತವಿರುವ ಚಕ್ರವರ್ತಿ ಚಿತ್ರದ ಈ ಸುಮಧುರ ಗೀತೆ. ಡಾ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವ ಗೀತೆಗೆ ದನಿಯಾಗಿದ್ದಾರೆ ಅರ್ಮಾನ್ ಮಲ್ಲಿಕ್ ಮತ್ತು ಶ್ರೇಯಾ ಘೋಷಾಲ್.

0: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಚಿತ್ರ ಅವರ ಸ್ವರದಲ್ಲಿ ಓಮಲ್ಲಿಗೆ ಚಿತ್ರದ ಗೀತೆ. ಈ ಗೀತೆಯನ್ನ ಬರೆದು ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ವಿ ಮನೋಹರ್.

ಇದೀಗ ಕೇಳಿ ಶಂಕರ್ ಮಹದೇವನ್ ಅವರು ಹಾಡಿರುವ ಮಾಣಿಕ್ಯ ಚಿತ್ರದ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಆತ್ಮೀಯ ರೈತ ಬಾಂಧವರೇ ಹಾಗೂ ಕೇಳುಗರೇ ಗಮನಿಸಿ, ಇಂದಿನ ಹಸಿರು ಇಂಧನ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನ ತಯಾರಿಕೆಯಲ್ಲಿ ಉತ್ಪನ್ನವಾದ ಹಿಂಡಿಗಳ ಉಪಯೋಗಗಳ ಕುರಿತು ಮಡೇನೂರು ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಟಿಸಿ ಯೋಗೇಶ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ. ನಂತರ ಅರಳೀಕಟ್ಟೆ ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆ ಮೂಡಿಬರಲಿದೆ. ಮಾತುಕತೆಯಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಹೆಚ್ ಮೋಹನಾಕ್ಷಿ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಅಂಬಾರಿ ಚಿತ್ರದ ಗೀತೆ. ಎಪಿ ಅರ್ಜುನ್ ಅವರ ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ವಿ ಹರಿಕೃಷ್ಣ. ಗೀತೆಯ ಗಾಯಕರು ಶ್ರೇಯಾ ಘೋಷಾಲ್.

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಕೇಳುಗರೆ, ಈಗ ಸಮಯ 2 ಗಂಟೆಯಾಗುತ್ತಲಿದೆ. ಇನ್ಮುಂದೆ ಕೇಳಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕ್ರಮವಾಗಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಎಲ್ಲೆಡೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಸಾಮೂಹಿಕ ಯೋಗಾಭ್ಯಾಸ. ಯೋಗದ ಮೂಲಕ ಭಾರತ ಇಡೀ ಜಗತ್ತನ್ನು ಬೆಸೆದಿದೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರ ಸೇರಿದಂತೆ ಹಲವೆಡೆ ನೀಟ್ ಯುಜಿ ಮರುಪರೀಕ್ಷೆ ಪ್ರಗತಿಯಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ನೈರುತ್ಯ ಮುಂಗಾರು ಚುರುಕು, 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಣೆ. ವಿಶ್ವದಾದ್ಯಂತ ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಈ ವರ್ಷದ ಧ್ಯೇಯದೊಂದಿಗೆ ಯೋಗಪಟುಗಳು ಯೋಗಾಸಕ್ತರ ಅಮಿತೋತ್ಸಾಹದ ಮಧ್ಯೆ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಇಂದಿನ ದಿನವನ್ನು ಆಚರಿಸಲಾಯಿತು. ರಾಜ್ಯ ಆಯುಷ್ ಇಲಾಖೆ ವತಿಯಿಂದ ಬೆಂಗಳೂರಿನ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ವಿಧಾನಸಭೆ ಉಪಾಧ್ಯಕ್ಷ ರುದ್ರಪ್ಪ ಲಮಾಣಿ, ರಾಜಕೀಯ ನಾಯಕರು ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಸಚಿವ ಯುಟಿ ಖಾದರ್, ವಿಶ್ವಮಟ್ಟದಲ್ಲಿ ಮನ್ನಣೆ ಪಡೆದಿರುವ ಯೋಗವನ್ನು ನಾವು ಹೆಚ್ಚಿನ ಜನರಿಗೆ ಪರಿಚಯಿಸಬೇಕಾಗಿದೆ. ಈ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುತ್ತಿದೆ ಎಂದು ತಿಳಿಸಿದರು. ಈ ಯೋಗ ದಿನಾಚರಣೆ ಒಂದು ದಿನಕ್ಕೆ ಸೀಮಿತವಾಗದೆ ಇಡೀ ಜೀವಸಂಕುಲದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ರಾಜ್ಯದ ವಿವಿಧೆಡೆ ಇಂದು ಆಚರಿಸಲಾಯಿತು. ಬೆಳಗಾವಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಸಹಯೋಗದಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡರು. ಬಳಿಕ ಮಾತನಾಡಿದ ಅವರು, 5000 ವರ್ಷಗಳ ಇತಿಹಾಸ ಹೊಂದಿರುವ ಯೋಗಾಸನವನ್ನು 140ಕ್ಕೂ ಹೆಚ್ಚಿನ ದೇಶಗಳು ಒಪ್ಪಿಕೊಂಡಿವೆ. ಆಧುನಿಕ ಜೀವನ ಶೈಲಿಯಲ್ಲಿ ಉತ್ತಮ ಆರೋಗ್ಯ ಹೊಂದಲು ಯೋಗಾಭ್ಯಾಸ ಅಗತ್ಯ ಎಂದರು.
1: ಯೋಗಾಸನ ನಾನು ಹೇಳಿದಂಗೆ ಪ್ರಿವೆಂಟಿವ್ ಇದು. ಹೆಚ್ಚು ಎಷ್ಟು ಮಾಡ್ತಾ ಹೋಗ್ತೇವೆ ಅಷ್ಟು ದೇಹ ಮತ್ತು ಮನಸ್ಸು ಎರಡು ಸಮಚಿತ್ತದಲ್ಲಿರ್ತದೆ. ಯಾರು ದೇಹ ಮತ್ತು ಸಮಚಿತ್ತದಲ್ಲಿರ್ತಾರೆ ಅವರು ಉತ್ತಮವಾದಂತಹ ಸಾಧನೆಯನ್ನು ಮಾಡಬಲ್ಲರು. ಹಾಗಾಗಿ ನಾನು ತಮಗಿಷ್ಟ ಹೇಳೋದು, ಅಟ್ಲೀಸ್ಟ್ ಒಂದು ದಿವಸ ಅಕಸ್ಮಾತ್ ಆಗಿಲ್ಲ ಅಂದರೆ ಮಾಡಿದರೆ ಭಾಳ ಒಳ್ಳೆಯದು. ಒಂದು ವಾರಕ್ಕೊಂದು 4-5 ದಿವಸ ಆದರೂ ಯೋಗಾಸನವನ್ನು ಮಾಡಿದರೆ ಅದು ಒಂದು ಭಾಳ ದೊಡ್ಡವಾದಂತಹ ಪರಿವರ್ತನೆಯನ್ನು ನಮ್ಮ ಮನಸ್ಸಿನಲ್ಲಿ ತರ್ತದೆ.
0: ಮಂಡ್ಯ ನಗರದ ಕೆಎಸ್ಸಿಎ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ವಿಶ್ವ ಯೋಗ ದಿನಾಚರಣೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಯೋಗ ಸಹಕಾರಿ ಎಂದರು. ಯೋಗದ ಮೂಲಕ ಭಾರತವು ಇಡೀ ಜಗತ್ತನ್ನು ಬೆಸೆದಿದೆ, ಯೋಗ ಜನಸಾಮಾನ್ಯರ ಜೀವನ ಶೈಲಿಯ ಅವಿಭಾಜ್ಯ ಅಂಗವಾಗಿದೆ ಎಂದರು. ಇದೇ ವೇಳೆ ಸಚಿವರು ವಿವಿಧ ಆಸನಗಳನ್ನು ಪ್ರದರ್ಶಿಸಿದರು. ಬೆಂಗಳೂರಿನ ದೂರದರ್ಶನ ಕೇಂದ್ರದಲ್ಲಿ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡು ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಅಭಿಯಾನದಡಿ ಸಸಿ ನೆಟ್ಟರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲ ಹಾಗೂ ಹೊಸಕೋಟೆ ತಾಲೂಕುಗಳಲ್ಲಿ ಸ್ಥಳೀಯ ಆಡಳಿತ ಹಾಗೂ ವಿವಿಧ ಯೋಗ ಸಂಸ್ಥೆಗಳ ನೇತೃತ್ವದಲ್ಲಿ ಯೋಗ ದಿನ ಆಚರಿಸಲಾಯಿತು. ಮೈಸೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಯೋಗವು ಭಾರತದ ಪುರಾತನ ಪರಂಪರೆಯಾಗಿದೆ. ಯೋಗಾಭ್ಯಾಸ ಕೇವಲ ದೈಹಿಕ ಚಲನೆ ಮಾತ್ರವಲ್ಲದೆ ಸಹಿಷ್ಣುತೆ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದರು. ಬಾಗಲಕೋಟೆಯಲ್ಲಿ ಮಾತನಾಡಿದ ಸಂಸದ ಪಿಸಿ ಗದ್ದಿಗೌಡರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಯತ್ನದಿಂದ ಯೋಗಕ್ಕೆ ಜಾಗತಿಕ ಮಾನ್ಯತೆ ದೊರೆತಿದ್ದು ಜೂನ್ 21 ವಿಶ್ವ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಹೇಳಿದರು.
2: ನಾವು ಬಹಳಷ್ಟು ಚಿಕ್ಕಂದಿನಿಂದ ಆ ಒಂದು ಸಾಧನೆ ಮಾಡ್ತಾ ಬಂದ್ರೆ ಇವತ್ತು ನಮಗೆ ಆರೋಗ್ಯ ಚೆನ್ನಾಗಿರ್ತದೆ, ಮಾನಸಿಕವಾಗಿ ಸದೃಢತೆಯಿಂದಿರ್ತೇವೆ. ನಾವು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಬಹಳಷ್ಟು ಲವಲವಿಕೆಯಿಂದ ಬಹಳಷ್ಟು ಉತ್ಸಾಹದಿಂದ ಮಾಡ್ತೇವೆ, ಹಾಗೇನೆ ಒಂದು ನೆಮ್ಮದಿಯ ಬದುಕನ್ನು ಬದುಕ್ತೇವೆ ಅನ್ನೋ ಉದ್ದೇಶದಿಂದ ಈ ಒಂದು ಯೋಗ ಬಹಳಷ್ಟು ಮಹತ್ವ ಆಗ್ತದೆ. ಇವತ್ತು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯವನ್ನು ಕೋರ್ತೇನೆ. ನಾವೆಲ್ಲರೂ ಕೂಡ ಆರೋಗ್ಯದಿಂದ ಇದ್ದು ಮುಪ್ಪಿನ ಅವಸ್ಥೆಯಲ್ಲೂ ಕೂಡ ಒಳ್ಳೆ ಬದುಕನ್ನು ಬದುಕೋಣ.
0: ಬಳ್ಳಾರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಹಮ್ಮದ್ ಹ್ಯಾರಿಸ್ ಸುಮೇರ್ ಪಾಲ್ಗೊಂಡು ಯೋಗದ ಮಹತ್ವ ತಿಳಿಸಿದರು. ಇದೇ ವೇಳೆ ಸಾರ್ವಜನಿಕರು ವಿವಿಧ ಆಸನಗಳನ್ನು ಪ್ರದರ್ಶಿಸಿದರು. ಎಸ್ಐಆರ್ ಬಗ್ಗೆ ಜಾಗೃತಿ ಮೂಡಿಸುವ ಯೋಗ ಪ್ರದರ್ಶನ ಗಮನ ಸೆಳೆಯಿತು. ಹಾಸನದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಸೇರಿದಂತೆ ಹಲವರು ಯೋಗಾಸನಗಳಲ್ಲಿ ಪಾಲ್ಗೊಂಡರು. ಯೋಗ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಹಕಾರಿ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ವಿಜಯನಗರ ಜಿಲ್ಲೆಯ ವಿಶ್ವಪ್ರಸಿದ್ದ ಹಂಪಿಯ ಆನೆಲಾಯದ ಮುಂಭಾಗದಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ವತಿಯಿಂದ ಯೋಗ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಕಮಲಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು, ಪುರಾತತ್ವ ಇಲಾಖೆಯ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಸೇರಿದಂತೆ 200 ಜನರು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡರು. ಕೋಲಾರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಎಂ ಮಲ್ಲೇಶ್ ಬಾಬು, ದೈನಂದಿನ ಒತ್ತಡದ ಜೀವನದಲ್ಲಿ ಪ್ರತಿಯೊಬ್ಬರೂ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿತ್ಯವೂ ಯೋಗಾಭ್ಯಾಸ ಮಾಡುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ನೈರುತ್ಯ ರೈಲ್ವೆ ವತಿಯಿಂದ ಹುಬ್ಬಳ್ಳಿಯಲ್ಲಿ ಚಾಲುಕ್ಯ ರೈಲ್ವೆ ಇನ್ಸ್ಟಿಟ್ಯೂಟ್ನಲ್ಲಿ ನಡೆದ ಯೋಗ ಕಾರ್ಯಕ್ರಮದಲ್ಲಿ ರೈಲ್ವೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಅವರ ಕುಟುಂಬಸ್ಥರು ಪಾಲ್ಗೊಂಡಿದ್ದರು. ನೈರುತ್ಯ ರೈಲ್ವೆ ಬೆಂಗಳೂರು ವಿಭಾಗದ ವತಿಯಿಂದ ಎಂಜಿ ಕಾಲೋನಿಯ ರೈಲ್ವೆ ಮೈದಾನದಲ್ಲಿಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಯಿತು. ರೈಲ್ವೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಅವರ ಕುಟುಂಬ ಸದಸ್ಯರು ಪಾಲ್ಗೊಂಡು ಸಾಮೂಹಿಕವಾಗಿ ಯೋಗ ಪ್ರದರ್ಶಿಸಿದರು. ಈ ವೇಳೆ ಮಾತನಾಡಿದ ಬೆಂಗಳೂರು ವಿಭಾಗದ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಅಶುತೋಷ್ ಕುಮಾರ್ ಸಿಂಗ್, ದೈನಂದಿನ ಜೀವನದಲ್ಲಿ ಯೋಗದ ಮಹತ್ವದ ಬಗ್ಗೆ ವಿವರಿಸಿದರು. ಯೋಗವು ದೈಹಿಕ ಆರೋಗ್ಯಕ್ಕೆ ಮಾತ್ರವಲ್ಲದೆ ಮಾನಸಿಕ ಯೋಗಕ್ಷೇಮ ಮತ್ತು ಮನಃಶಾಂತಿಗೆ ಸಹಕಾರಿಯಾಗಿದೆ ಎಂದರು. ಆರ್ಟ್ ಆಫ್ ಲಿವಿಂಗ್ನ ಯೋಗ ತರಬೇತುದಾರ ಕಿಶೋರ್ ಮತ್ತು ಅವರ ತಂಡದ ಮಾರ್ಗದರ್ಶನದಲ್ಲಿ ಯೋಗಾಭ್ಯಾಸ ನಡೆಸಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇಂದು ನೀಟ್ ಯುಜಿ ಮರುಪರೀಕ್ಷೆ ನಡೆಯುತ್ತಿದೆ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಭದ್ರತೆಯಲ್ಲಿ ಪರೀಕ್ಷೆ ಪ್ರಗತಿಯಲ್ಲಿದ್ದು ಯಾವುದೇ ಲೋಪವಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 8 ಪರೀಕ್ಷಾ ಕೇಂದ್ರಗಳಲ್ಲಿ ಒಟ್ಟು 3374 ವಿದ್ಯಾರ್ಥಿಗಳು ನೀಟ್ ಯುಜಿ ಪರೀಕ್ಷೆ ಎದುರಿಸುತ್ತಿದ್ದು ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯವಸ್ಥೆ, ಸಿಸಿ ಕ್ಯಾಮೆರಾ ಅಳವಡಿಕೆ, ಆಂಬ್ಯುಲೆನ್ಸ್ ಸೇವೆ, ಸ್ವಚ್ಛತೆ ಮತ್ತು ಪರೀಕ್ಷೆಗೆ ಹಾಜರಾಗುವ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ವೀಲ್ಚೇರ್ ವ್ಯವಸ್ಥೆಯನ್ನು ಆರೋಗ್ಯ ಘಟಕದಿಂದ ಕಲ್ಪಿಸಲಾಗಿದೆ. ಘನತ್ಯಾಜ್ಯದಿಂದ ಹಸಿರು ಇದ್ದಿಲು ಉತ್ಪಾದಿಸುವ ದೇಶದ 2ನೇ ಘಟಕ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಶೀಘ್ರವೇ ಕಾರ್ಯಾರಂಭ ಮಾಡಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 78 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಘಟಕವನ್ನು ನಿರ್ಮಿಸಲಾಗುತ್ತಿದ್ದು ದೇಶದಲ್ಲಿ ವಾರಾಣಸಿ ಬಿಟ್ಟರೆ ಹುಬ್ಬಳ್ಳಿಯಲ್ಲಿಯೇ ಈ ಅತ್ಯಾಧುನಿಕ ಉತ್ಪಾದನಾ ಘಟಕ ಸ್ಥಾಪಿಸಲಾಗುತ್ತಿದೆ. ಇದರಿಂದ ಮಹಾನಗರದ ಕಸಕ್ಕೆ ಮುಕ್ತಿ ದೊರೆಯಲಿದೆ ಎಂದರು. ರಾಯಚೂರು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನೇರ ಸಂದರ್ಶನ ಆಯೋಜಿಸಲಾಗಿದ್ದು ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವಂತೆ ಕೋರಲಾಗಿದೆ. ನೇರ ಸಂದರ್ಶನದಲ್ಲಿ 2 ಖಾಸಗಿ ಕಂಪನಿಗಳು ಭಾಗವಹಿಸಿ ತಮ್ಮಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೇರವಾಗಿ ಭರ್ತಿ ಮಾಡಿಕೊಳ್ಳಲಿದ್ದಾರೆ. ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಎಲ್ಲಾ ಪದವೀಧರ ಆಸಕ್ತ 18-28 ವರ್ಷಗಳವರೆಗಿನ ಅಭ್ಯರ್ಥಿಗಳು ಈ ಮೇಳದಲ್ಲಿ ಭಾಗವಹಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0853223164 ಹಾಗೂ 9008211705 ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಉದ್ಯೋಗಾಧಿಕಾರಿ ನವೀನ್ ಕುಮಾರ್ ಸಂಗೇಪಾಗ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಚುರುಕುಗೊಂಡಿದ್ದು 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಉಡುಪಿ, ದಕ್ಷಿಣ ಕನ್ನಡ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು ಬೆಂಗಳೂರಿನಲ್ಲಿ ಸಾಧಾರಣ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಪ್ರಾದೇಶಿಕ ಕಚೇರಿ ಮಾಹಿತಿ ನೀಡಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ತಿಂಗಳ 28ರಿಂದ ಜುಲೈ 1ನೇ ತಾರೀಖಿನವರೆಗೆ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನ ನಡೆಯಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಕಾಶಿ ಮಾಹಿತಿ ನೀಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯ ಅಂಶಗಳು. ಎಲ್ಲೆಡೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಸಾಮೂಹಿಕ ಯೋಗಾಭ್ಯಾಸ. ಯೋಗದ ಮೂಲಕ ಭಾರತ ಇಡೀ ಜಗತ್ತನ್ನು ಬೆಸೆದಿದೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರ ಸೇರಿದಂತೆ ಹಲವೆಡೆ ನೀಟ್ ಯುಜಿ ಮರುಪರೀಕ್ಷೆ ಪ್ರಗತಿಯಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ನೈರುತ್ಯ ಮುಂಗಾರು ಚುರುಕು, 6 ಜಿಲ್ಲೆಗಳಿಗೆ ಇಂದು ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

102.2 ಮೆಗಾಹರ್ಟ್ಸ್ ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಕೇಳುಗರೆ, ಸ್ಟುಡಿಯೋದಲ್ಲಿ ಸಮಯವಾಗಿದೆ 2:40.24. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಚಿತ್ರ ಮತ್ತು ಪ್ರಿಯಾ ಹಿಮೇಶ್ ಅವರು ಹಾಡಿರುವ ಮೊಗ್ಗಿನ ಮನಸ್ಸು ಚಿತ್ರದ ಗೀತೆ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತವಿದೆ.

ಶ್ರೇಯಾ ಘೋಷಾಲ್ ಮತ್ತು ಶ್ರೀನಿವಾಸ್ ಅವರ ಸ್ವರದಲ್ಲಿ ಮೂಡಿ ಬರ್ತಾ ಇದೆ ಮೌರ್ಯ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರು ಬರೆದಿರುವ ಗೀತೆಗೆ ರಾಗ ಸಂಯೋಜಿಸಿದ್ದಾರೆ ಗುರುಕಿರಣ್.

0: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
2: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕವಿರಾಜ್ ಅವರು ಬರೆದಿರುವ ಕೃಷ್ಣ ಚಿತ್ರದ ಗೀತೆ. ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಗೆ ದನಿಯಾಗಿದ್ದಾರೆ ಸೋನು ನಿಗಮ್ ಮತ್ತು ನಂದಿತಾ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗುಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರಾಜೇಶ್ ಕೃಷ್ಣನ್ ಅವರ ಸ್ವರದಲ್ಲಿ ನಲ್ಲ ಚಿತ್ರದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ವೆಂಕಟ್ ಮತ್ತು ನಾರಾಯಣ್.

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಸಂಜೆ 5 ಗಂಟೆಗೆ ನಿಮ್ಮ ಸಂದೇಶ ಮೇಘಸಂಗೀತ ಕಾರ್ಯಕ್ರಮದಲ್ಲಿ ಆಲಿಸಬಹುದು. ಆಕಾಶವಾಣಿ ಹಾಸನ ಕೇಳುಗರೆ, ಸಮಯ 3 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಕಾರ್ಯಕ್ರಮ ಮನ್ ಚಾಹೆ ಗೀತ್.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ. ಇಂದು 2026 ಇಸ್ವಿ ಜೂನ್ ತಿಂಗಳ 21 ತಾರೀಕು ಭಾನುವಾರ. ಈಗ ಸಮಯ 5:10. ಆತ್ಮೀಯ ಶ್ರೋತೃಗಳಿಗೆಲ್ಲ ಚೈತ್ರಾವತಿ ಕೆಆರ್ ಮಾಡುವ ನಮಸ್ಕಾರಗಳು. ಈ ಸಂಜೆಯ ಪ್ರಸಾರಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ.

ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂದೇಶ ಕಳಿಸಲು ಸಂಖ್ಯೆಗಳು ಹೀಗಿವೆ: 9141686837. ಕೇಳುಗರೆ, ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳುವಂತಹ ಸಮಯ. ನಿಮ್ಮ ಮೆಚ್ಚಿನ ಗೀತೆ ಯಾವುದು, ಯಾವ ಚಿತ್ರದ್ದು, ನಿಮ್ಮ ಹೆಸರು, ನಿಮ್ಮ ಊರು ಇವಿಷ್ಟನ್ನು ಟೈಪ್ ಮಾಡಿ ಈಗ ಹೇಳಿದ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ. ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಿ ಆನಂದಿಸಿ.

ಕಾರ್ಯಕ್ರಮದ ಮೊದಲ ಸಂದೇಶ ಬಂದಿದೆ. ಹಾಸನದ ವಿದ್ಯಾನಗರದಿಂದ ಶಕುಂತಲಾ ದೇವರಾಜ್, ಕವನ ಗಣೇಶ್, ವಿವೇಕ್, ಪವಿತ್ರ ಮತ್ತು ಮಕ್ಕಳು ಇವರು ಮೆಚ್ಚಿರುವಂತಹ ಗೀತೆ ಚಲಿಸುವ ಮೋಡಗಳು ಚಿತ್ರದ್ದು. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ. ಕೇಳಿ, ನಿಮ್ಮ ಮೆಚ್ಚಿನ ಗೀತೆ ಈಗ ಮೂಡಿ ಬರ್ತಾ ಇದೆ.

ಶ್ರೀ ಉದಯಶಂಕರ್ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತವಿರುವ ದೇವತಾ ಮನುಷ್ಯ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಬಿಆರ್ ಛಾಯಾ. ಈ ಗೀತೆಯನ್ನು ಮೆಚ್ಚಿ ಸಂದೇಶವನ್ನು ನಮಗೆ ಕಳಿಸಿದ್ದಾರೆ ಚಿಕ್ಕಮಗಳೂರಿನಿಂದ ಸುಜಾತಾ, ದಿವ್ಯಾ ಮತ್ತು ಭವ್ಯ. ಕೇಳಿ, ನಿಮ್ಮ ಮೆಚ್ಚಿನ ಗೀತೆ ಈಗ ಮೂಡಿಬರ್ತಾ ಇದೆ.

0: ಕೇಳುಗರೆ, ಇದೊಂದು ಪ್ರಕಟಣೆ. ಹಾಸನ ಜಿಲ್ಲೆಯಲ್ಲಿ ಬೆಳೆಯಲಾಗುವ ಅಡಿಕೆ, ಕಾಳುಮೆಣಸು, ದಾಳಿಂಬೆ ಹಾಗೂ ಮಾವಿನ ಬೆಳೆಗಳಿಗೆ ಬೆಳೆ ವಿಮೆ ಮಾಡಿಸಿಕೊಳ್ಳಲು ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತದೆ. ಈ ಬೆಳೆಗಳಿಗೆ ಬೆಳೆ ವಿಮೆಯ ರಕ್ಷಣೆ ಒದಗಿಸಲು ಇಚ್ಛಿಸುವ ಕೃಷಿಕರು ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆಯ ಕಚೇರಿ ಸಂಪರ್ಕಿಸಬೇಕೆಂದು ಕೋರಲಾಗಿದೆ. ಮಾವಿನ ಬೆಳೆಗೆ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಪಡೆಯಲು 2026 ಜುಲೈ ತಿಂಗಳ 31ನೇ ತಾರೀಕು ಕಡೆಯ ದಿನಾಂಕವಾಗಿದ್ದು, ಉಳಿದ ಬೆಳೆಗಳಿಗೆ ಈ ತಿಂಗಳ 30ನೇ ತಾರೀಕು ಕಡೆಯ ದಿನಾಂಕ ಆಗಿರುತ್ತದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.
1: ಹಸಿರು ಇಂಧನ
2: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
2: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
1: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
1: ಪ್ರತಿ ಭಾನುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಜೈವಿಕ ಇಂಧನ ಉದ್ಯಾನ ಮಡೇನೂರು.

ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದಲ್ಲಿ ಮುಂದಿನ ಕೋರಿಕೆ ಬಂದಿದೆ. ಪುಷ್ಪ ಮಹಾಲಿಂಗಾಚಾರಿ ಹೊಂಗೇಹಳ್ಳಿಯಿಂದ ಇವರು ನಮಗಾಗಿ ಶಾನ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಹುಡುಗಾಟ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಕೇಳಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಬರೆದಿದ್ದಾರೆ ಕವಿರಾಜ್ ಅವರು, ಸಂಗೀತ ಜೆಸ್ಸಿ ಗಿಫ್ಟ್ ಅವರದು.

ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಬಡವರ ಬಂಧು ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್. ಈ ಗೀತೆಯನ್ನು ಮೆಚ್ಚಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ದೊಡ್ಡ ಮಲೆಯನ ಹಳ್ಳಿಯಿಂದ ತಾರಾ, ಶ್ವೇತಾ ಶಿವಕುಮಾರ್ ಮತ್ತು ನಿಕೇಶ್ ಕುಮಾರ್ ಅವರು ನಮಗಾಗಿ ಈ ಗೀತೆಯನ್ನು ಪ್ರಸಾರ ಮಾಡಿ, ಇಂದು ಅಪ್ಪಂದಿರ ದಿನ ಹಾಗಾಗಿ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಕೇಳಿ, ನಿಮ್ಮ ಮೆಚ್ಚಿನ ಗೀತೆ ಈಗ ಮೂಡಿ ಬರ್ತಾ ಇದೆ.

0: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ. ಕೇಳುಗರೆ, ಆಕಾಶವಾಣಿ ಹಾಸನ ಕೇಂದ್ರದಿಂದ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ನೀವು ಕೂಡ ಗೀತೆಯನ್ನು ಕೇಳಬೇಕು ಅಂತ ಅಂದರೆ ನಿಮ್ಮ ಮೆಚ್ಚಿನ ಗೀತೆ ಯಾವುದು, ಯಾವ ಚಿತ್ರದ್ದು, ನಿಮ್ಮ ಹೆಸರು ಮತ್ತು ಊರು ಇವಿಷ್ಟನ್ನು ಟೈಪ್ ಮಾಡಿ ಈಗ ಹೇಳುವಂತಹ ಸಂಖ್ಯೆಗೆ ಕಳಿಸ್ಬೋದು. 9141686837. ಮತ್ತೊಮ್ಮೆ 9141686837. ಈ ಸಂಖ್ಯೆಗೆ ನಿಮ್ಮ ಮೆಚ್ಚಿನ ಗೀತೆ ಯಾವುದು ಅಂತ ಹೇಳಿ ಕಳಿಸಿ. ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಿ ಆನಂದಿಸಿ.

ನೀವೀಗ ಕೇಳ್ತಾ ಇರುವಂತಹ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ದೇವರ ದುಡ್ಡು ಚಿತ್ರದು. ಗೀತರಚನೆ ಆರ್ ಎನ್ ಜಯಗೋಪಾಲ್ ಅವರದು, ಸಂಗೀತ ಸಂಯೋಜನೆ ರಾಜನ್ ಮತ್ತು ನಾಗೇಂದ್ರ ಅವರಿಂದ. ಈ ಗೀತೆಯನ್ನು ಮೆಚ್ಚಿ ನಮಗೆ ಕೋರಿಕೆಯನ್ನು ಕಳಿಸಿದ್ದಾರೆ ಅನಿಲಕುಮಾರ ತಡಕನಹಳ್ಳಿ, ಹಿರೇಕೆರೂರು ತಾಲೂಕು, ಹಾವೇರಿ ಜಿಲ್ಲೆ. ಇಲ್ಲಿಂದ ಇವರು ನಮಗಾಗಿ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಕೇಳಿ, ನಿಮ್ಮ ಮೆಚ್ಚಿನ ಗೀತೆ ಈಗ ಮೂಡಿ ಬರ್ತಾ ಇದೆ.

ಮುದುರ್ಕೊಂಡು ಬಾಲ ತಪ್ಪಿಸ್ಕೊಂಡೋಡು ಆಯ್ತು ಬೇಡ ಹಾಕಿದ್ ಬಲೆ ಸಿಂಹ ಸಿಕ್ಕಿದಿತು ತೋಡ ಓಡೋಯ್ತು ಸಿಂಹ ಸಿಕ್ಕಿದಿತು ಇಷ್ಟೆಲ್ಲ ಆದರೂ

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿಯಲ್ಲಿ ಜೈವಿಕ ಇಂಧನ ತಯಾರಿಕೆಯಲ್ಲಿ ಉತ್ಪನ್ನವಾದ ಹಿಂಡಿಗಳ ಉಪಯೋಗಗಳ ಕುರಿತು ಮಡೇನೂರು ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಟಿಸಿ ಯೋಗೇಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ. ಈ ಕಾರ್ಯಕ್ರಮದ ನಂತರ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋ ರಾ ರವಿಶಂಕರ್ ಮತ್ತು ಹೆಚ್ ಮೋಹನಾಕ್ಷಿ.
1: ಬದುಕಿನಲ್ಲಿ ಬೇಸರ ಯಾಕೆ? ಇವೆಲ್ಲ ಕೈತುಂಬ ಕೆಲಸಗಳು ಬಾಕಿ.
2: ದುಡಿಯೋಣ ಬನ್ನಿರಿ, ದುಡಿಯೋಣ ಬನ್ನಿ, ನಾವೆಲ್ಲ ನೀವೆಲ್ಲ ನಾಡಿನ ಜನರೆಲ್ಲ.
3: ಸಮಯವಿಲ್ಲ ಸಮಯವಿಲ್ಲ ಅನ್ನೋದು ಯಾಕೆ? ಕೊರಗದಂತೆ ಕಾರ್ಯಪಟ್ಟಿ ಹಾಕಿ
2: ಚೆಂದಾಗಿ ಕೆಚ್ಚಾಗಿ ಮೆಚ್ಚಾಗಿ ದುಡಿಯೋಣ ಬನ್ನಿ ಒಂದಾಗಿ.
1: ಹೆಚ್ಚು ಹೆಚ್ಚು ಕೆಲಸ ಮಾಡುವವರಿಗೆ ಯಥೇಚ್ಛ ಸಮಯ ಸಿಗುತ್ತದೆಯಂತೆ.

0: ಮೇಲೆ ಬೀಡು.
1: ಯೋಜಿತವಾಗಿ ಕೆಲಸ ಮಾಡಿದವರಿಗೆ ಸಮಯದ ಅಭಾವವಂತೆ
0: ಸೇರಿ ದುಡಿವಾಗ ಬೇಸರವಿಲ್ಲ ಎಂದು ನಮಗೆ ಆಯಾಸ ತೋರುವುದಿಲ್ಲ.
2: ಚುರುಕುತನವೇ ನಮ್ಮ ಬದುಕಿಗೆ ದಿಕ್ಸೂಚಿ.
1: ಆಲಸ್ಯತನವನ್ನ ತಪ್ಪದೆ ಆಚೆ ಹಾಕಿ.

ಆಕಾಶವಾಣಿ ಹಾಸನ ಕೇಂದ್ರದಿಂದ ನಿಮ್ಮ ಸಂದೇಶ ಮೇಘಸಂಗೀತ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಮೈಸೂರು ಜಿಲ್ಲೆ ಕಾಮನಕೆರೆ ಹುಂಡಿ ಗ್ರಾಮದಿಂದ ಟೈಲರ್ ಶಿವಣ್ಣ, ರೂಪಾ, ಪ್ರಭುದೇವ್ ಮತ್ತು ಪೂರ್ವಿಕಾ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಮನೆದೇವರು ಚಿತ್ರದ ಈ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಎಂದು. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ. ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ.

ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಮಣ್ಣಿನ ದೋಣಿ ಚಿತ್ರದು. ಈ ಗೀತೆಯನ್ನು ಮೆಚ್ಚಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಮಂಡ್ಯ ಜಿಲ್ಲೆ ಗಂಗೇನಹಳ್ಳಿಯಿಂದ ಮಂಜು, ಆಶಾ, ಪ್ರಥಮ್ ಮತ್ತು ಪ್ರಾರ್ಥನಾ. ಕೇಳಿ, ನಿಮ್ಮ ಮೆಚ್ಚಿನ ಗೀತೆ ಈಗ ಮೂಡಿಬರ್ತಾ ಇದೆ. ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ.

0: ಶ್ರೋತೃಗಳೇ, ಇದೊಂದು ಪ್ರಕಟಣೆ. 2026-27 ಸಾಲಿನ ಮುಂಗಾರು ಹಂಗಾಮಿನ ಬಿತ್ತನೆ ಆಲೂಗೆಡ್ಡೆ ಮಾರಾಟ ಪ್ರಕ್ರಿಯೆ ಹಾಸನ ಜಿಲ್ಲೆಯಲ್ಲಿ ಮೇ 15 ಪ್ರಾರಂಭವಾಗಿದೆ. ಕುಫ್ರಿ ಜ್ಯೋತಿ ತಳಿಯ 1 ಕ್ವಿಂಟಾಲ್ ಬಿತ್ತನೆ ಬೀಜಕ್ಕೆ 1200 ರೂಗಳನ್ನು ಹಾಸನ ಜಿಲ್ಲಾಡಳಿತ ನಿಗದಿ ಮಾಡಿದೆ. ಬಿತ್ತನೆ ಆಲೂಗೆಡ್ಡೆಯ ಅನಧಿಕೃತ ಮಾರಾಟವನ್ನು ನಿರ್ಬಂಧಿಸಲು, ಉತ್ತಮ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ತಾಲೂಕು ಮಟ್ಟದಲ್ಲಿ ತೋಟಗಾರಿಕೆ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳನ್ನು ಒಳಗೊಂಡ ತಾಲೂಕು ಜಾಗೃತಿ ಸಮಿತಿಯನ್ನು ರಚಿಸಲಾಗಿರುತ್ತದೆ. ಕೃಷಿ ಉತ್ಪನ್ನ ಮಾರಾಟ ಸಮಿತಿಗಳಲ್ಲಿ ನೋಂದಣಿ ಆಗಿರದ ಆಲೂಗೆಡ್ಡೆ ವರ್ತಕರು, ದಲ್ಲಾಳಿಗಳು ಅಥವಾ ಮಾರಾಟಗಾರರು ಅನಧಿಕೃತವಾಗಿ ಆಲೂಗೆಡ್ಡೆ ಮಾರಾಟ ಮಾಡುತ್ತಿರುವುದು ಗಮನಕ್ಕೆ ಬಂದರೆ ಕೂಡಲೇ ತಾಲೂಕು ಜಾಗೃತಿ ಸಮಿತಿಗೆ ಮಾಹಿತಿ ನೀಡಬೇಕೆಂದು ವಿನಂತಿಸಲಾಗಿದೆ. ಹಾಗೂ ನಿಗದಿಪಡಿಸಿರುವ ದರಕ್ಕಿಂತಲೂ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡುತ್ತಿರುವುದು ಗಮನಕ್ಕೆ ಬಂದರೆ ಜಾಗೃತಿ ಸಮಿತಿಗೆ ದೂರು ನೀಡಬಹುದು ಎಂದು ತೋಟಗಾರಿಕೆ ಇಲಾಖೆಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.
1: ಸಕಲ ಜೀವಿಗಳ ತಾಣ ಮಣ್ಣು.
2: ವಿಷಗಳಿಂದ ಆಗುತ್ತಿದೆ ಹುಣ್ಣು.
3: ಭೂಮಿ ಹಸಿರ ಸಂಪತ್ತಿನ ಆಗರ.
4: ಕುಂದದಿರಲಿ ನಮ್ಮ ಸಡಗರ.
5: ಹಸುರಿನ ಬನ್ನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು.
6: ಆಸೆಗಳಿಗೆ ಕಡಿವಾಣ ಇರಲಿ,
7: ಕಲ್ಮಶಗಳು ಸೇರದಂತಿರಲಿ.
8: ಕಾಣೋ

0: ಮಣ್ಣಿನಿಂದಲೇ ಆಹಾರ,
1: ಮಣ್ಣಿನಿಂದಲೇ ಆರೋಗ್ಯ,
2: ಮಣ್ಣಿನಿಂದಲೇ ಆನಂದ.
3: ಉಳುವ ಎತ್ತು ಬೆಳೆಯುವ ಭೂಮಿ, ನೇಗಿಲೆ ನಮಗೆ ಆಧಾರ.
1: ಮಣ್ಣೇ ಜೀವ, ಮಣ್ಣೇ ದೈವ.
4: ಮಣ್ಣೆ ಕೊಡುವುದು ಬದುಕನು, ಆ ಬದುಕೆ ಕೊಡುವುದು ಬೆಳಕನು.
1: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರದಿಂದ ನಿಮ್ಮ ಸಂದೇಶ ಮೇಘ ಸಂಗೀತ. ಮುಂದಿನ ಗೀತೆ ಯಾವುದು ಅಂತ ಅಂದರೆ ಅನುರಾಗ ಬಂಧನ ಚಿತ್ರದು. ಈ ಗೀತೆಯನ್ನು ಮೆಚ್ಚಿದ್ದಾರೆ ಗೀತಾ ಅವರು ಬೇಲೂರಿನಿಂದ. ಇವರು ನನ್ನ ಸ್ನೇಹಿತೆಗೋಸ್ಕರ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಈ ಹಾಡು ಯಾವುದು ಅಂತ ಅಂದರೆ ನಿನ್ನ ಸವಿನೆನಪೆ ಮನದಲ್ಲಿ ಆರಾಧನೆ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ. ವಿಜಯನರಸಿಂಹ ಅವರ ಸಾಹಿತ್ಯ, ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತವಿದೆ.

0: ದೌರ್ಜನ್ಯದ ವಿರುದ್ಧ ಸೆಟೆದು ನಿಲ್ಲುವುದು ಸ್ತ್ರೀಯರ ಹಕ್ಕು. ಹೆಣ್ಣು ಗಂಡು ಸಮಾನ, ಸಮಾನತೆ ಮತ್ತು ಸುಖಿ ಸಮಾಜದ ನಿರ್ಮಾಣಕ್ಕೆ ಕಟಿಬದ್ಧರಾಗೋಣ.
1: ಆಕಾಶವಾಣಿ ಸಮಯ 6 ಗಂಟೆ.
2: ಇದು ಆಕಾಶವಾಣಿ ಹಾಸನ.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ, ಈ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿ, ಇದರಲ್ಲಿ ಜೈವಿಕ ಇಂಧನ ತಯಾರಿಕೆಯಲ್ಲಿ ಉತ್ಪನ್ನವಾದ ಹಿಂಡಿಗಳ ಉಪಯೋಗಗಳ ಕುರಿತು ಮಡೇನೂರು ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಟಿಸಿ ಯೋಗೇಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ. ನಂತರ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆ ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಎಚ್ ಮೋಹನಾಕ್ಷಿ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
1: ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನ 2026ನೇ ಸಾಲಿನ ಇಂಜಿನಿಯರಿಂಗ್ ವಿಭಾಗದ ದಾಖಲಾತಿಗಳು ಪ್ರಾರಂಭವಾಗಿವೆ. ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯು ಎನ್ಬಿಎ ಹಾಗೂ ನ್ಯಾಕ್ನಲ್ಲಿ ಎ ಗ್ರೇಡ್ ಪಡೆದಿದ್ದು 2025ರಿಂದ ಆಟೋನಮಸ್ ಇನ್ಸ್ಟಿಟ್ಯೂಟ್ ಆಗಿ ಹೊರಹೊಮ್ಮಿದೆ. ನಮ್ಮಲ್ಲಿ ಸಿವಿಲ್, ಮೆಕ್ಯಾನಿಕಲ್, ಇ ಅಂಡ್ ಇ, ಸಿಎಸ್, ಐಎಸ್, ಎಐಎಂಎಲ್, ಎಐಡಿಎಸ್, ಸೈಬರ್ ಸೆಕ್ಯೂರಿಟಿ, ವಿಎಲ್ಎಸ್ಐ ಹಾಗೂ ಎಂಬಿಎ ವಿಭಾಗಗಳಿಗೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9018 61858.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
4: ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ.
4: ಆಲಿಸಿ ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
0: ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್.
5: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನ ಪ್ರಾಯೋಜನೆ ಮಾಡಿರುವ ಸರಣಿ ಕಾರ್ಯಕ್ರಮ ಹಸಿರು ಇಂಧನ ಪ್ರತಿ ಭಾನುವಾರ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುತ್ತಿದೆ. ಈಗಾಗಲೇ 10 ಕಾರ್ಯಕ್ರಮಗಳು ಪ್ರಸಾರಗೊಂಡು ಇಂದು 11ನೇ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನ ತಯಾರಿಕೆಯಲ್ಲಿ ಉತ್ಪನ್ನವಾದ ಹಿಂಡಿಗಳ ಉಪಯೋಗ ಕುರಿತಂತೆ ಹಾಸನ ತಾಲೂಕು ಮಡೇನೂರಿನಲ್ಲಿರುವ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಟಿಸಿ ಯೋಗೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ.
6: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಹಸಿರು ಇಂಧನದ ಸಂಚಿಕೆಯಲ್ಲಿ ನಾವು ಕೃಷಿಯಲ್ಲಿ ಜೈವಿಕ ಇಂಧನದ ಹಿಂಡಿಗಳ ಉಪಯೋಗ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಅನೇಕ ಜೈವಿಕ ಇಂಧನಗಳನ್ನು ನಾವು ಇದುವರೆಗೆ ನಿಮಗೆ ಪರಿಚಯವನ್ನು ಮಾಡಿಕೊಟ್ವಿ. ಯಾವ ಒಂದು ಬೀಜಗಳಿಂದ ಜೈವಿಕ ಇಂಧನವನ್ನು ಉತ್ಪಾದನೆಯನ್ನು ಮಾಡಬಹುದು ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಟ್ವಿ. ಹೀಗೆ ಜೈವಿಕ ಇಂಧನವನ್ನು ಉತ್ಪಾದನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಉಪ ಉತ್ಪನ್ನಗಳು ದೊರಕುತ್ತೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಹಿಂಡಿ, ಮತ್ತು ಇದು ಹೆಚ್ಚು ಪ್ರಮಾಣದಲ್ಲಿಯೂ ಕೂಡ ನಮಗೆ ದೊರಕುತ್ತೆ. ಈ ಜೈವಿಕ ಇಂಧನದ ಉಪ ಉತ್ಪನ್ನವಾದ ಹಿಂಡಿಗಳನ್ನು ನಾವು ಕೃಷಿಯಲ್ಲಿ

0: ಇಲ್ಲಿ ಹೇಗೆ ಸಮರ್ಥವಾಗಿ ಬಳಕೆಯನ್ನು ಮಾಡಬಹುದು, ಎಲ್ಲೆಲ್ಲಿ ಬಳಕೆಯನ್ನು ಮಾಡಬಹುದು, ಹೀಗೆ ಬಳಕೆಯನ್ನು ಮಾಡುವ ಮೂಲಕ ಏನೆಲ್ಲ ಉಪಯೋಗಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಮಡೆನೂರಿನ ಸಮೀಪ ಇರುವ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿಸಿ ಯೋಗೀಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಎಲ್ಲ ಅನ್ನದಾತರಿಗೆ ನಮಸ್ಕಾರ.
0: ಈ ಸಾಮಾನ್ಯವಾಗಿ ಹಿಂಡಿಗಳು ನಮ್ಮ ಅನ್ನದಾತರಿಗೆ ನೀವು ಹೇಳ ಹಾಗೆ ಎಲ್ರಿಗೂ ಕೂಡ ಪರಿಚಯ ಇದೆ ಸರ್. ಅದನ್ನ ಪಶು ಆಹಾರವಾಗಿ ಬಳಕೆ ಮಾಡುವಂಥದ್ದು ಬಹಳ ಚೆನ್ನಾಗಿ ಗೊತ್ತು. ಇದನ್ನ ಬೆಳೆಗಳ ಒಂದು ಬೆಳವಣಿಗೆಯಲ್ಲಿಯೂ ಕೂಡ ಬಹಳ ಪರಿಣಾಮಕಾರಿಯಾಗಿ ಬಳಕೆಯನ್ನು ಮಾಡಬಹುದು ಅನ್ನುವಂಥದ್ದು ಇತ್ತೀಚಿನ ಒಂದು ಸಂಗತಿ. ಈ ನಿಟ್ಟಿನಲ್ಲಿ ಈ ಹಿಂಡಿ ಅಂತ ಅಂದ್ರೆ ಏನು ಸರ್?
1: ಸರ್, ಈಗ ಹಿಂಡಿ ಅಂದ್ರೆ ನಮ್ಮಲ್ಲಿ ಏನು ಒಂದು ಎಣ್ಣೆಗಳ ಉತ್ಪಾದನಾ ಕಾರ್ಖಾನೆಗಳಿದ್ದಾವೆ ಅಥವಾ ಗಾಣಗಳಿದ್ದಾವೆ, ಅದರಿಂದ ಬಂದಂತಹ ತ್ಯಾಜ್ಯ ಅದನ್ನ ಹಿಂಡಿ ಅಂತ ಕರಿತೀವಿ. ಈ ಹಿಂಡಿಯಲ್ಲಿ ಎರಡು ತರ ಬರ್ತವೆ, ಒಂದು ತಿನ್ನುವಂಥದ್ದು, ಒಂದು ತಿನ್ನಕಾಗದಿರುವಂಥದ್ದು. ಈಗ ಏನು ನಾವು ಮನೆಗಳಲ್ಲಿ ಅಡಿಗೆಗಳಿಗೆ ಉಪಯೋಗಿಸ್ತೀವಿ ಎಣ್ಣೆಗಳು, ಅದರಿಂದ ಬಂತಹ ತಿಂಡಿಗಳನ್ನ ಪಶು ಆಹಾರಗಳಾಗಿ ಉಪಯೋಗಿಸ್ತೀವಿ. ಅದರಲ್ಲಿ ನಮ್ಗೆ ಏನಾಗುತ್ತೆ, ಪ್ರೋಟೀನ್ ಮತ್ತು ಇದು ಜಾಸ್ತಿ ಇರ್ತದೆ. ಅದೇ ನಾವು ಏನು ಈ ಜೈವಿಕ ಇಂಧನಗಳು ಅಂತ ಹೇಳ್ತೀವಿ, ಜೈವಿಕ ಇಂಧನಗಳ ಬೆಳೆಗಳಿದ್ದಾವೆ ಯಾವು, ಹಂಗೆ ಹಿಪ್ಪೆ ಬೇವು ಸುರವನ್ನೇ, ಇದರದೆಲ್ಲ ಏನಿದಾವೆ, ಇದರಲ್ಲಿ ಒಂದು ಸ್ವಲ್ಪ ಕೆಮಿಕಲ್ ಜಾಸ್ತಿ ಇರ್ತವೆ, ರಾಸಾಯನಿಕ ಕೆಮಿಕಲ್ ಜಾಸ್ತಿ ಇರ್ತವೆ. ಹೆಂಗೆ ಅಂದರೆ ಈಗ ನೈಟ್ರೋಜನ್ ಆಗ್ಬೋದು, ಫಾಸ್ಫರಸ್ ಆಗ್ಬೋದು, ಪೊಟಾಷಿಯಂ ಆಗ್ಬೋದು, ಕರಾಜಿನ್ ಅಂತ ಒಂದಿದೆ, ಅಜಡಿಕ್ಟಾ ಅಂತಿದೆ. ಈ ಕೆಮಿಕಲ್ ಜಾಸ್ತಿ ಇರೋದ್ರಿಂದ ಇದನ್ನು ಪಶುಗಳಿಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಈ ಒಂದು ಹಿಂಡಿಗಳನ್ನ ಕೃಷಿಯಲ್ಲಿ ಉಪಯೋಗಿಸ್ತೇವೆ, ಇದನ್ನು ಹಿಂಡಿಗಳು ಅಂತ ಹೇಳ್ತೀವಿ. ಈ ಹಿಂಡಿಗಳು ಬರೀ ನ್ಯೂಟ್ರಿಯೆಂಟ್ಸ್ ಕೊಡೋದು ಅಲ್ಲದೇನೆ ಸಹ ಇವು ಒಂದು ನಮ್ಮ ಮಣ್ಣಿಂದ ಬಂದಂತಹ ಕೀಟಗಳಾಗ್ಬೋದು, ರೋಗಗಳಾಗ್ಬೋದು ತಡೆಯುವಂಥ ಶಕ್ತಿಯು ಸಹ ಈ ಕೆಮಿಕಲ್ಗಳಲ್ಲಿ ಇರ್ತದೆ.
0: ಈ ಜೈವಿಕ ಇಂಧನದ ಹಿಂಡಿಗಳು ಯಾವ್ಯಾವು? ಈ ಜೈವಿಕ ಇಂಧನದಲ್ಲಿ ಬಂದಂತಹ ಹಿಂಡಿಗಳನ್ನು ಯಾವುದಾದ್ರೂ ನಾವು ಸೇವನೆಗೆ ಯೋಗ್ಯವಾಗಿರುತ್ತೆ?
1: ಇಲ್ಲ, ಜೈವಿಕ ಇಂಧನದಲ್ಲಿ ಬರುವಂತಹ ಯಾವುದೇ ಹಿಂಡಿಗಳು ಸೇವನೆಗೆ ಯೋಗ್ಯವಲ್ಲ. ಇದು ನಮ್ಮ ಏನು ಸಾವಯವ ಕೃಷಿಗಳೇನಿದೆ, ಸಾವಯವ ಕೃಷಿಗೆ ಯೋಗ್ಯವಾದಂತಹ ಒಂದು ಹಿಂಡಿಗಳು. ಯಾಕಪ್ಪ ಅಂದ್ರೆ ಈ ಹಿಂಡಿಗಳಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳು, ನಾನು ಹೇಳ್ದಂಗೆ ಆವಾಗಲೇ ಸಾರಜನಕ ಆಗ್ಬೋದು, ಫಾಸ್ಫರಸ್ ಆಗ್ಬೋದು, ಪೊಟಾಷ್ ಆಗ್ಬೋದು ಅತಿ ಹೆಚ್ಚಿರ್ತದೆ. ಎಷ್ಟರಿಂದ ಅಂದ್ರೆ ಒಂದು 3% ಇಂದ 6% ವರ್ಗೂ ಸಾರಜನಕ ಇರ್ತದೆ ಒಂದರಲ್ಲಿ, ಒಂದು ಬೇರೆ ಬೇರೆ ಥರ. ಫಾಸ್ಫರಸ್ ಬಂದು 1.2 ರಿಂದ 3.4 ವರೆಗೂ ಇರ್ತದೆ, ಪೊಟಾಷ್ ಬಂದು 1 ರಿಂದ 4.5% ವರ್ಗೂ ನಮ್ಮ ಒಂದು ಏನು ಪೋಷಕಾಂಶಗಳು ಈ ಒಂದು ಹಿಂಡಿಗಳು ಇರ್ತವೆ. ಇವು ಸಾವಯವ ಕೃಷಿಗೆ ಬೇಕಾದಂತಹ ಹಿಂಡಿಗಳು, ತಿನ್ನಲಿಕ್ಕೆ ಆಗದೇ ಇರುವಂತಹ
0: ಹಿಂಡಿಗಳಾಗಿರುತ್ತೆ. ಈ ಜೈವಿಕ ಇಂಧನದಲ್ಲಿ ಬರುವಂತಹ ಹಿಂಡಿಗಳಿದೆಯಲ್ಲ, ಇದರಲ್ಲಿ ಕೃಷಿ ಬಳಕೆಗೆ ಯೋಗ್ಯವಾದಂತಹ ಹಿಂಡಿಗಳು ಯಾವ್ಯಾವು?
1: ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಇದು ಎರಡು ಈಗ ಅತಿ ಬೇಡಿಕೆಯಲ್ಲಿ ಇರುವಂತಹ. ಅದರಲ್ಲೂ ಯಾವ್ದ್ರಲ್ಲಪ್ಪ ಅಂತ ಹೇಳಿದ್ರೆ ನಮ್ಮ ಏನು ತೋಟಗಾರಿಕೆಗಳು ಅಥವಾ ಬಹುವಾರ್ಷಿಕ ಬೆಳೆಗಳಿದಾವೆ ಆ ಬೆಳೆಗಳಿಗೆ ಅತಿ ಹೆಚ್ಚು, ಮತ್ತೆ ಸಾವಯವದಲ್ಲಿ, ಸಾವಯವ ಈಗಿನ ಒಂದು ಇದರಲ್ಲಿ ನೈಸರ್ಗಿಕ ಕೃಷಿ ಎಲ್ಲ ಏನ್ ಬರ್ತಾ ಇದೆ ಈಗಿನ ಒಂದು ಕಾಲದಲ್ಲಿ ಆರೋಗ್ಯಕರ ಇದಕ್ಕೋಸ್ಕರ ಬರ್ತಾ ಇದೆ, ಆ ಒಂದು ನಿಟ್ಟಿನಲ್ಲಿ ಈ ಹಿಂಡಿಗಳು ಮಹತ್ವವನ್ನು ಹೊಂದಿದ್ದಾವೆ, ಎಲ್ಲಾ ಬೆಳೆಗಳಲ್ಲೂ ಮಹತ್ವ ಹೊಂದಿದ್ದಾವೆ.
0: ಬೇರೆ ಹಿಂಡಿಗಳನ್ನು ಕೂಡ ಬಳಕೆ ಮಾಡಬಹುದು,
1: ಬೇರೆ ಹಿಂಡಿಗಳು ಎಲ್ಲಾನು ಮಾಡಬಹುದು ಸರ್. ಅಗಸ್ಯದ ಆಗ್ಬೋದು, ಸಿಮರುಬ ಆಗ್ಬೋದು, ಜತ್ರೂಪ ಆಗ್ಬೋದು, ಎಲ್ಲ ಆಗ್ಬೋದು. ಏನಪ್ಪಾ ಅಂದ್ರೆ ಈ ಒಂದು ಬೆಳೆಗಳು ಪ್ರೊಡಕ್ಷನ್ ಕಡಿಮೆ, ಉತ್ಪಾದನೆ ಕಡಿಮೆ, ಸಿಗುವಂತಹ
0: ಪ್ರಮಾಣಗಳ
1: ಪ್ರಮಾಣ ಕಡಿಮೆ. ಆದ್ರೆ ಈ ಹೊಂಗೆ ಬೇವು ಇವೆಲ್ಲ ಏನಂದ್ರೆ ಉತ್ಪಾದನೆ ಜಾಸ್ತಿ ಇರೋದ್ರಿಂದ ನಿಮ್ಗೆ ಈ ಒಂದು ಹಿಂಡಿಗಳು ಜಾಸ್ತಿ ದೊರೆಯೋದ್ರಿಂದ ನಾವು ಆರಾಮಾಗಿ ಯೂಸ್ ಮಾಡಬಹುದು, ಎಲ್ಲಾ ಬೆಳೆಗಳಿಗೂ ಉಪಯೋಗಿಸ್ಬೋದು.
0: ಬೇವು ಮತ್ತೆ ಹೊಂಗೆ ಇದೆಯಲ್ಲ, ಈ ಬೇವು ಮತ್ತೆ ಹೊಂಗೆಯ ಹಿಂಡಿ ಏನಿದೆಯೋ ಈ ಹಿಂಡಿಯಲ್ಲಿ ಯಾವೆಲ್ಲ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ.
1: ಸರ್, ಈಗ ಬೇವಿನಲ್ಲಿ ನಾವು ಸಾರಜನಕ ಬಂದಾಗ 5.2% ಅಂತ ಹೇಳ್ತೀವಿ. ಅಂದ್ರೆ 100 ಕೆಜಿ ಬೇವಿನ ಹಿಂಡಿ ಹಾಕಿದ್ರೆ 5.2 ಕೆಜಿ ಅಷ್ಟು ಸಾರಜನಕ ಸಿಗುತ್ತೆ. ಈಗ ನಾವು ಒಂದು ಯಾವ್ದಾದ್ರು ಒಂದು ಬೆಳೆ, ಈಗ ನಾವು ಒಂದು ಉದ್ದು ಅಂತ ತಗೊಂಡ್ರೆ ಉದ್ದಗೆ ಬೇಕಾಗಿರೋದು 20 ಕೆಜಿ ಸಾರಜನಕ ಬೇಕು. ನಾವು 400 ಕೆಜಿ ಒಂದು ಹೊಂಗೆ ಹಿಂಡಿ ಹಾಕಿದ್ರೆ ನಾವು ಅದರಲ್ಲಿ ಅದಕ್ಕೆ ಎಷ್ಟು ಸಾರಜನಕ ಬೇಕು ಆ ಬೆಳೆಗೆ ಅಷ್ಟು ಕೊಡಬಹುದು. ಅದೇ ತರ ಅದರಲ್ಲಿ ಬೇವಿನ ಹಿಂಡಿಯಲ್ಲಿ 1% ಅಷ್ಟು ಫಾಸ್ಫರಸ್ ಇರುತ್ತದೆ, ಹಾಗೆ 1.5% ಅಷ್ಟು ಪೊಟಾಷಿಯಂ ಇರುತ್ತೆ. ಅದೇ ನಾವು ಹೊಂಗೆ ಹಿಂಡಿಯಲ್ಲಿ ಬಂದಾಗ 3% ಅಷ್ಟು ನೈಟ್ರೋಜನ್ ಮತ್ತೆ 0.9% ಅಷ್ಟು ಫಾಸ್ಫರಸ್ ಮತ್ತು 1.8% ಅಷ್ಟು ಪೊಟಾಷಿಯಂ ಇರ್ತದೆ. ಅದರ ಜೊತೆಗೆ ಬರೀ ಇಷ್ಟೇ ಇರೋದಿಲ್ಲ, ಇದರ ಜೊತೆಗೆ ನಮಗೇನು ಲಘು ಪೋಷಕಾಂಶಗಳು ಬೇಕು ನಮ್ಮ ಬೆಳೆಗೆ, ಆ ಲಘು ಪೋಷಕಾಂಶಗಳು ಸಹ ಈ ಒಂದು ಬೆಳೆಗಳಲ್ಲಿ ಇರ್ತದೆ. ಈ ಒಂದೇ ಒಂದು ಹಿಂಡಿ ಕೊಟ್ಟೋದ್ರಿಂದ ನಾವು ಲಘು ಪೋಷಕಾಂಶಗಳು ಮತ್ತು ಮೇಜರ್ ನ್ಯೂಟ್ರಿಯೆಂಟ್ಸ್ ಏನಂತೀವಿ ಆ ಎಲ್ಲ ಪೋಷಕಾಂಶಗಳನ್ನು ಒಟ್ಟಿಗೆ ಕೊಡ್ಬೋದು. ಮತ್ತೇನಪ್ಪ ಅಂದರೆ ಈ ವಂಗೆ ಹಿಂಡಿಯಲ್ಲಿ ಕರಜಿನ ಒಂದು

0: ಕೆಮಿಕಲ್ ಇರೋದ್ರಿಂದ ನಮ್ಮ ಭೂಮಿಯಲ್ಲಿ ಒಂದು ನೈಟ್ರಿಫಿಕೇಶನ್ ಅಂದರೆ ಸಾರಜನಕೀಕರಣ ಅಂತ. ಅದೇನಪ್ಪ ಅಂದರೆ ನಾವು ಒಂದು ಭೂಮಿಗೆ ಹಾಕುವಂಥ ಒಂದು ಕೆಮಿಕಲ್ ಆಗ್ಬೋದು ಯಾವುದೇ ಆಗ್ಬೋದು, ಈ ನೈಟ್ರೋಜನ್ನು ಅಮೋನಿಯಂ ಫಾರ್ಮೆಟಲ್ಲಿ ಇರ್ತದೆ. ಈ ಅಮೋನಿಯಂ ಫಾರ್ಮೆಟ್ನ ನೈಟ್ರೇಟ್ ಫಾರ್ಮೆಟಾಗಿ ಕನ್ವರ್ಟ್ ಮಾಡ್ತವೆ ಏನು ಭೂಮಿಯಲ್ಲಿರುವಂಥ ಜೀವಿಗಳು. ಅದು ಎಷ್ಟು ಬೇಗ ಕನ್ವರ್ಟ್ ಆಗುತ್ತೆ ಅಷ್ಟು ವೇಸ್ಟ್ ಆಗುತ್ತೆ. ಅದೇ ಈ ವಂಗೆ ಇಂಡಿಯನ ಹಾಕಿದಾಗ ಅಥವಾ ಯೂರಿಯಾನ ವಂಗೆ ಇಂಡಿಯ ಪುಡಿಯಿಂದ ಲೇಪನ ಮಾಡಿದಾಗ ಈ ಒಂದು ನೈಟ್ರಿಫಿಕೇಶನ್ನು ನಿಧಾನ ಆಗುತ್ತೆ. ನಿಧಾನ ಆಗೋದ್ರಿಂದ ಈ ಒಂದು ನೈಟ್ರೋಜನ್ ರಿಲೀಸಿಂಗ್ ಅಂದರೆ ಬಿಡುವಂಥ ಶಕ್ತಿ ನಿಧಾನಕ್ಕೆ ಬಿಡೋದ್ರಿಂದ ಬೆಳೆಗೆ ನಿಧಾನವಾಗಿ ಸಿಗುತ್ತೆ. ಅದೇ ಇದು ನೀವು ನೋಡಿರ್ಬೋದು, ಈಗ ಮೊದಲೆಲ್ಲ ಯೂರಿಯಾ ನಮಗೆ ಡೈರೆಕ್ಟಾಗಿ ಬಿಳಿ ಬಿಳಿ ಪೌಡರ್ ಥರ ಸಿಗ್ತಿತ್ತು, ಇವಾಗ ಉಂಡೆ ಥರ ಹರಳು ಸಿಗ್ತಿದೆ. ಅದರಲ್ಲಿ ಈ ವಂಗೆ ಎಣ್ಣೆ ಬೇವಿನ ಹಿಂಡಿಯನ್ನು ಲೇಪನ ಮಾಡಿರ್ತಾರೆ. ಅದರಿಂದ ನಾವು ಮೇಲ್ಗೊಬ್ಬರವಾಗಿ ಕೊಟ್ಟರೆ ನಿಧಾನಕ್ಕೆ ಪೋಷಕಾಂಶಗಳು ಬಿಡೋದ್ರಿಂದ ಈ ಒಂದು ಬೆಳೆಗೆ ಯಾವಾಗ ಬೇಕು ಎಷ್ಟು ಬೇಕು ಪೂರ್ತಿ ಅದರ ಬೆಳವಣಿಗೆ ಟೈಮಲ್ಲಿ ನಮಗೆ ಒಂದು ಪೋಷಕಾಂಶಗಳು ಸಿಗುತ್ತೆ. ಅದರಿಂದ ಇದು ಒಳ್ಳೆಯದು.
1: ಈ ಹಿಂಡಿಗಳಲ್ಲಿ ರೋಗ ಮತ್ತು ಕೀಟಗಳನ್ನು ನಿರೋಧಿಸತಕ್ಕಂಥ ಶಕ್ತಿಯು ಕೂಡ ಇರುತ್ತೆ ಅಂತ ಹೇಳಿ ಹೇಳ್ತಾರೆ. ಇದು ಸರಿಯಾದಂಥ ಒಂದು ಹೇಳಿಕೆ,
0: ಒಳ್ಳೆಯ ಮಾಹಿತಿ. ಏನಪ್ಪ ಅಂದರೆ ನಮ್ಮ ಒಂದು ಏನು ಈಗ ಸಾವಯವ ಕೃಷಿ ಅಂತ ಬಂದಾಗ ಮತ್ತು ನೈಸರ್ಗಿಕ ಕೃಷಿ ಅಂತ ಬಂದಾಗ ನಾವು ಕೆಮಿಕಲ್ನ ಉಪಯೋಗಿಸೋಂಗಿಲ್ಲ. ಕೆಮಿಕಲ್ ಉಪಯೋಗಿಸಿದ್ರೆ ಅದು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಆಗೋದಿಲ್ಲ. ಅದೇ ಈ ಹಿಂಡಿಗಳನ್ನ ನಾವು ಮಣ್ಣಲ್ಲಿ ಹಾಕಿದರೆ ಅದರಲ್ಲಿರುವಂತಹ ಕೆಮಿಕಲ್, ಈಗ ನಾನು ಹೇಳ್ದಂಗೆ ಬೇವಿನಲ್ಲಿ ಅಜಡಿಕ್ಟಾ ಇದೆ, ವಂಗೆಯಲ್ಲಿ ಕೊರೋಜಿನ್ ಇದೆ, ಈ ಕೆಮಿಕಲ್ಸ್ ಏನು ಮಾಡ್ತವೆ ಮಣ್ಣಿನಿಂದ ಬರುವಂತಹ ಕೀಟಗಳು ಅಥವಾ ರೋಗಗಳಾಗ್ಬೋದು, ಆ ಒಂದು ಬೇರಿನ ಜೋನ್ ಏನಿರುತ್ತೆ ಬೇರಿನ ಇದು ಅಲ್ಲಿ ಬರುವಂತಹ ಅಷ್ಟು ಕೀಟಗಳನ್ನ ಬರದೇ ಇರೋಂಗೆ ತಡೀತವೆ ಮತ್ತು ಸಾಯಿಸ್ತವೆ. ಅದಕ್ಕೋಸ್ಕರ ನಾವು ಈಗ ತೆಂಗಲ್ಲಾಗ್ಬೋದು ಅಡಕೆಲ್ಲಾಗ್ಬೋದು ನಾವು ಬೇರೆ ಹಿಂಡಿಗಳ ಜೊತೆ ಅಥವಾ ಬೇರೆ ಗೊಬ್ಬರ ಜೊತೆಗೆ 5 kg ತೆಂಗಲ್ಲಿ 2 times ಅಂದರೆ 2.5 kg 2.5 kg ಮಳೆ ಸ್ಟಾರ್ಟ್ ಆದಾಗ ಮಳೆ ಇದರಲ್ಲಿ ಹಾಕಲಿ ಅಂತ ಹೇಳ್ತೀವಿ. ಯಾಕೆಂದರೆ ಇದು ಬರೀ ಗೊಬ್ಬರ ಅಲ್ಲ, ಗೊಬ್ಬರ ಜೊತೆಗೆ ಮಣ್ಣಿಂದ ಬರುವಂಥ ಬೇರ್ ತಿನ್ನುವಂಥ ಹುಳಗಳಾಗ್ಬೋದು ಬೇರೆ ಹುಳಗಳನ್ನ ತಡೀತದೆ. ಬೇವಿನಲ್ಲಿ ಅಜಡಿಕ್ಟ್ ಇರೋದ್ರಿಂದ ಅಲ್ಲಿಂದ ಬರೋ ಶಿಲೀಂಧ್ರಗಳನ್ನ ಅದು ಸಾಯಿಸುತ್ತೆ. ನೀವು ನೋಡಿರ್ಬೋದು ಸಾವಯವ ಕೃಷಿ ಅಂದಾಗ ಯಾವುದೇ ಒಂದು ರೋಗ ಬರಲಿ ಕೀಟ ಬಂದರೆ ನಾವು ಮೊದಲೇ ಹೇಳುವಂಥದ್ದು ಬೇವಿನ ಎಣ್ಣೆ ಸ್ಪ್ರೇ ಮಾಡಿ, ಅದು ಮೇಲ್ಗಡೆ ಬಂದಾಗ ಕೆಳಗಡೆದ ಭೂಮಿಯಲ್ಲಿ ನಮಗೆ ಕಾಣೋದಿಲ್ಲ. ಅದಕ್ಕೆ ಈ ಒಂದು ಹಿಂಡಿಗಳನ್ನ ಹಾಕೋದ್ರಿಂದ ಈ ಒಂದು ರೋಗಗಳಾಗಲಿ ಕೀಟಗಳು ತಡೀಬೋದು.
1: ಯಾವುದೇ ಜೈವಿಕ ಇಂಧನದ ಹಿಂಡಿ ಆಗಲಿ ಇದನ್ನು ನಾವು ಕೃಷಿಯಲ್ಲಿ ಬಳಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವ್ಯಾವ ಬೆಳೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಯಾವ ಕಾಲದಲ್ಲಿ ಹೇಗೆ ಬಳಕೆಯನ್ನು ಮಾಡಬಹುದು ಅದರ ಬಗ್ಗೆ ತಿಳಿಸ್ಕೊಡಿ.
0: ಸೊ ಈಗ ಯಾವುದೇ ಬೆಳೆ ಆಗಲಿ ನಮ್ಮ ಒಂದು ವಾರ್ಷಿಕ ಬೆಳೆಗಳು ನಾವೇನು ಭೂಮಿ ಸಿದ್ಧತೆ ಮಾಡ್ತೀವೋ ಭೂಮಿ ಸಿದ್ಧತೆ ಮಾಡೋಕ್ಕಿಂತ ಒಂದು 15 days ಮುಂಚಿತವಾಗಿ ಈ ಒಂದು ಹಿಂಡಿಗಳನ್ನು ಭೂಮಿಗೆ ಸೇರಿಸ್ಬೇಕು. ಯಾಕಪ್ಪ ಅಂದರೆ ಈ ಬೇವಿನ ಹಿಂಡಿಗಳು ಅದರಲ್ಲಿರೋ ಪೋಷಕಾಂಶಗಳು ಏನಿರ್ತವೆ ಅದು ಸಾವಯವ ರೂಪದಲ್ಲಿರ್ತದೆ. ಯಾವುದೇ ಬೆಳೆ ಆಗಲಿ ಪೋಷಕಾಂಶಗಳನ್ನ ಸಾವಯವ ರೂಪದಲ್ಲಿ ತಗೊಳ್ಳೋದಿಲ್ಲ, ರಾಸಾಯನಿಕ ರೂಪದಲ್ಲೇ ತಗೊಳ್ಳೋದು. ಈ ಸಾವಯವ ರೂಪದಿಂದ ರಾಸಾಯನಿಕ ರೂಪಕ್ಕೆ ಪರಿವರ್ತನೆ ಆಗಬೇಕಂದ್ರೆ ಅವು ಕೊಳಿಬೇಕು. ಕೊಳಿಬೇಕಂದ್ರೆ ಭೂಮಿಗೆ ಸೇರೋದ ಮೇಲೆ ಆ ಭೂಮಿಯಲ್ಲಿರುವ ಜೀವಾಣುಗಳು ಮಾತ್ರ ಅದನ್ನು ಕೊಳಸುವಂಥದ್ದು. ಅದಕ್ಕೆ ಒಂದು 15 days ಮುಂಚೆ ನೀವು ಭೂಮಿಗೆ ಸೇರಿಸಿದ್ರೆ ಅದು ಚೆನ್ನಾಗಿ ಕೊಳತು. ನಿಮ್ಮ ಏನು ಆವಾಗ ಬಿತ್ತನೆ ಆದ 10 days 5 days 2 or 3 ಸಮಯದಲ್ಲಿ ನಿಮಗೆ ಒಂದು ಪೋಷಕಾಂಶಗಳು ಲಭ್ಯವಾಗ್ತದೆ. ಈಗ ಶುಂಠಿ ಮತ್ತು ಈ ಥರ ಬೆಳೆಗಳಲ್ಲಿ ಬಂದರೆ ಎಕರೆಗೆ ಒಂದು 600-700 kg ಎಕರೆಗೆ ಅಕ್ಕಿ ಅಂತ ಹೇಳ್ತೀವಿ. ಅದೇ ನಮ್ಮ ಬೇರೆ ಬೆಳೆಗಳು ಬಂದರೆ ಯಾವುದು ಈಗ ದ್ವಿದಳ ಧಾನ್ಯಗಳು ಬಂದರೆ 300 kg ಎಷ್ಟು ಅಂತ ಹೇಳ್ತೀವಿ. ಏಕದಳ ಧಾನ್ಯಗಳು ಬಂದಾಗ ಸ್ವಲ್ಪ ಜಾಸ್ತಿ 400-450 kg ಹಿಂಡಿಗಳನ್ನ ಹಾಕ್ಬೇಕು ಅಂತ ಹೇಳ್ತೀವಿ. ಅದೇ ಈ ತೋಟಗಾರಿಕಾ ಬೆಳೆಗಳು ಬಂದರೆ ಈಗ ನಾನು ಹೇಳಿದಂಗೆ ತೆಂಗು, ನಮ್ಮ ಈ ಹಾಸನ ಭಾಗದಲ್ಲಿ ತೆಂಗು ಜಾಸ್ತಿ. ಈ ತೆಂಗಿಗೆ ಬಂದಾಗ ನಾವು 5 kg ಒಂದು ವರ್ಷಕ್ಕೆ ಅಂತ, ಅದರಲ್ಲಿ 2 times ಒಂದು ಮಳೆ ಸ್ಟಾರ್ಟ್ ಆದಾಗ ಏನು ಮಾರ್ಚು ಏಪ್ರಿಲ್ ಮೇ ಅಲ್ಲಿದ್ದೀವಿ ಅಲ್ಲಿ ಒಂದು, ಇನ್ನೊಂದು ದೀಪಾವಳಿ ಸಮಯದಲ್ಲಿ 2nd ಲಾಸ್ಟ್ ಮಳೆಗಳಾಗಬೇಕಾದ್ರೆ 2.5 kg 2.5 kg ಹಾಕ್ಲಿಕ್ಕೆ ಹೇಳ್ತೀವಿ. ಅದೇ ಅಡಿಕೆಯಲ್ಲಿ ಬಂದಾಗ 2 kg, 1 kg ಮೊದಲು 1 kg 2nd. ಈ ಥರ ಬೆಳೆಗಳಿಗೆ ಹೇಳ್ತೀವಿ. ಅದೇ ತೋಟಗಾರಿಕೆ ಹಣ್ಣುಗಳ ಬೆಳೆಗಳು ಬಂದಾಗ ವರ್ಷಕ್ಕೆ 1-1.5 kg ಅಷ್ಟು ಹಿಂಡಿಗಳನ್ನ ಹಾಕ್ಬೇಕು ಅಂತ ನಾವು ರೆಕಮೆಂಡ್ ಮಾಡ್ತೀವಿ.
1: ಹಿಂಡಿಗಳ ಬಳಕೆಯನ್ನ ಮಾಡಿ ಯಶಸ್ಸನ್ನು ಕಂಡವರು ಸಾಕಷ್ಟು ಜನ ಇದಾರಲ್ವಾ?
0: ಇದ್ದಾರೆ ಸರ್, ಯಾರು ಸಾವಯವದಲ್ಲಿದ್ದಾರೆ, ಸಾವಯವ ಕೃಷಿಗಳನ್ನ ನಂಬ್ಕೊಂಡಿದ್ದಾರೆ, ಕೃಷಿಗಳು ಮಾಡ್ತಾ ಇದ್ದಾರೆ, ಅವ್ರಿಗೆ ಇದು ಒಂಥರ ಬೂಸ್ಟರ್ ಇದ್ದಂಗೆ. ಹಿಂಡಿಗಳಿಂದನೇ ಅವರು ಒಂದು ಪೋಷಕಾಂಶಗಳಾಗ್ಬೋದು ಮತ್ತು ಕೀಟಗಳ ನಿರ್ವಹಣೆ ಆಗ್ಬೋದು ಎರಡು ಮಾಡಿ ಒಳ್ಳೆ ಇದನ್ನು ತಗೊತಾಯಿದ್ದಾರೆ. ಯಾಕಪ್ಪ ಅಂದರೆ ಈಗ ಮೊದಲು ಎಲ್ಲ ನಮ್ಮ ಒಂದು ತಾತ್ರ ಕಾಲದಲ್ಲಾಗಲಿ ಅಪ್ಪಂದಿರ ಕಾಲದಲ್ಲಿ ಮನೇಲಿ 5-6 ಹಸುಗಳಿರ್ತಿತ್ತು, ಗೊಬ್ಬರ ಸಿಗ್ತಿತ್ತು. ಇವಾಗೇನಾಗಿದೆ, ಹಸುಗಳು ಸಾಕಾಣಿಕೆ ಹಳ್ಳಿಗಳಲ್ಲಿ ಕಡಿಮೆ ಆಗಿದೆ. ಅಂದರೆ ಹಸುಗಳು ಸಾಕಾಣಿಕೆ ಇರೋದು ಇದರಲ್ಲಿ ಸಿಗೋದಿಲ್ಲ. ಈ ಒಂದು ಏನು ಕೊಟ್ಟಿಗೆ ಗೊಬ್ಬರ ಸಿಗದೇ ಇರೋ ಕಾಲದಲ್ಲಿ ಹಿಂಡಿಗಳು ಮಹತ್ವದ ಒಂದು ಸಾವಯವ ಕೃಷಿಯಲ್ಲಿ ವಹಿಸಿರ್ತವೆ.
1: ಈ ಜೈವಿಕ ಇಂಧನದ ಹಿಂಡಿಗಳಿಗೆ ಸಂಬಂಧಪಟ್ಟ ಹಾಗೆ, ಅವುಗಳ ಬಳಕೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ?
0: ನನ್ನ ಒಂದು ದೂರವಾಣಿ ಸಂಖ್ಯೆ 944-81-9-3-4-1, ಇದರಲ್ಲಿ ಸಂಪರ್ಕ ಮಾಡಬಹುದು. ಅಥವಾ
1: ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ.
0: 944-81-9-3-4-1.
1: ಒಳ್ಳೆಯದು ಡಾಕ್ಟರ್ ಟಿ ಸಿ ಯೋಗೇಶ್ ಅವರೇ, ಇದುವರೆಗೆ ಕೃಷಿಯಲ್ಲಿ ಜೈವಿಕ ಇಂಧನದ ಹಿಂಡಿಗಳ ಉಪಯೋಗ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಎಲ್ರಿಗೂ ಧನ್ಯವಾದಗಳು.
2: ಇದುವರೆಗೆ ಜೈವಿಕ ಇಂಧನ ತಯಾರಿಕೆಯಲ್ಲಿ ಉತ್ಪನ್ನವಾದ ಹಿಂಡಿಗಳ ಉಪಯೋಗ ಕುರಿತಂತೆ ಹಾಸನ ತಾಲೂಕು ಮಡೇನೂರಿನಲ್ಲಿರುವ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿಸಿ ಯೋಗೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನ ಉಪ ಉತ್ಪನ್ನಗಳ ಮಹತ್ವ ಕುರಿತಂತೆ ಹಾಸನ ತಾಲೂಕು ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಯೋಜನಾ ಸಂಯೋಜಕರಾದ ಡಾಕ್ಟರ್ ಎಸಿ ಗಿರೀಶ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಕೃಷಿಕ ಮಿತ್ರರೇ, ನಾವು ಕಳೆದ ಸಂಚಿಕೆಯಲ್ಲಿ ಅಂದರೆ 10ನೇ ಸರಣಿಯಲ್ಲಿ ಕೇಳಿದಂತಹ ಪ್ರಶ್ನೆ, ಎಥೆನಾಲ್ ಯಾವ ಬೆಳೆಗಳಿಂದ ತಯಾರಿಸಲ್ಪಡುತ್ತದೆ ಅಂಥೇಳಿ. ಸರಿಯಾದಂತಹ ಉತ್ತರ, ಸಕ್ಕರೆ ಅಂಶ ಅಥವಾ ಸ್ಟಾರ್ಚ್ ಇರುವ ಬೆಳೆಗಳಿಂದ ತಯಾರಿಸಲ್ಪಡುತ್ತದೆ. ಪ್ರಶ್ನೆ ಹಾಗೂ ಉತ್ತರವನ್ನು ಗಮನಿಸ್ಕೊಳ್ಳಿ. ಎಥೆನಾಲ್ ಯಾವ ಬೆಳೆಗಳಿಂದ ತಯಾರಿಸಲ್ಪಡುತ್ತದೆ? ಸರಿಯಾದಂತಹ ಉತ್ತರ, ಸಕ್ಕರೆ ಅಂಶ ಅಥವಾ ಸ್ಟಾರ್ಚ್ ಇರುವ ಬೆಳೆಗಳಿಂದ ತಯಾರಿಸಲ್ಪಡುತ್ತದೆ. ಸಾಕಷ್ಟು ಜನ ರೈತ ಬಾಂಧವರು ಸರಿಯಾದಂತಹ ಉತ್ತರವನ್ನು ಬರೆದು ನಮ್ಮ ನಿಲಯಕ್ಕೆ ಕಳುಹಿಸಿಕೊಟ್ಟಿದ್ದೀರಿ. ನಿಗದಿತ ದಿನದ ಒಳಗಾಗಿ ನಮ್ಮ ಕೈ ಸೇರಿ ಲಾಟರಿ ಮೂಲಕ ವಿಜೇತರಾದ ಶ್ರೋತೃ ಹಾಸನ ತಾಲೂಕು ನಿಟ್ಟೂರು ಗ್ರಾಮದ ತೀರ್ಥಾವತಿ ಅವರಿಗೆ ಅಭಿನಂದನೆಗಳು. ರೈತ ಬಾಂಧವರೇ, ಇನ್ನು ಇಂದಿನ ಸಂಚಿಕೆಗೆ ಪೂರಕವಾದಂತಹ ಪ್ರಶ್ನೆ ಹೀಗಿದೆ. ಬೇವಿನ ಹಿಂಡಿಯಲ್ಲಿ ಸಾರಜನಕದ ಅಂಶ ಎಷ್ಟಿರುತ್ತದೆ? ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ. ಬೇವಿನ ಹಿಂಡಿಯಲ್ಲಿ ಸಾರಜನಕದ ಅಂಶ ಎಷ್ಟಿರುತ್ತದೆ? ಸರಿಯಾದಂತಹ ಉತ್ತರವನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನಿಮ್ಮ ಪತ್ರಗಳು ನಮ್ಮನ್ನು ಸೇರಲು ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ಹಸಿರು ಇಂಧನ ಬಾನುಲಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಮೆ ರಸ್ತೆ, ಹಾಸನ 573-202. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.
1: ಇದುವರೆಗೆ ಹಸಿರು ಇಂಧನ ಹಸಿರು ಇಂಧನ ಹಸಿರು ಇಂಧನ ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ ಆಲಿಸಿದಿರಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್.

0: ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ.
1: ನೋಡು, ಕಳೆದ ಬಾರ ಹೊಸಿ ಬೇಸರದಲ್ಲಿದ್ದೆ, ಈ ವಾರ ಅಂದ್ರೆ ಫುಲ್ ಖುಷಿ ಆಗೋಯ್ತು ನನಗೆ. ಕಳೆದ ವಾರ ಮಳೆ ಇಲ್ಲ ಅಂತ ಅನ್ಕೊಂಡು ಕೊರಗಾಡ್ಕೊಂಡು ಒಳ್ಳೆ ಬೆರಗ್ ಬಂದಿತ್ತು ಅಂತ ಹಾಕ್ಬಿಟ್ಟಿದ್ದೆ
2: ಜೋಳವ.
1: ಈಗ ನೋಡು, ಒಂದ್ 3-4 ದಿನದಿಂದವ ಒಳ್ಳೆ ಮಳೆ ಆಯ್ತೈತೆ.
2: ಹೌದು, ಅದು ಕಳೆದ ವಾರ ನಾನು ಹೆದರೋಗ್ಬಿಟ್ಟಿದ್ದೆ, ಏನ್ ಒಳ್ಳೆ ಬ್ಯಾಸ್ಕೆ ಬಿಸಿಲಾದಂಗ ಅನ್ಕೊಂಡು ಹೆಂಗೋ ಏನೋ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಗುರುವಾರದಿಂದವ ಶಿವ ಕಂಡ್ಬಿಟ್ಟವ್ ನೋಡಪ್ಪ.
1: ಅದೇ ಬಾಳ ಅನುಕೂಲ ಆಯ್ತು, ಎಲ್ಲಿ ಈ ಸಲ ಮಳೆನೇ ಹೋಗ್ಬಿಡ್ತದಪ್ಪ ಅಂತೇಳಿ ಬಾಳ ಭಯ ಹುಟ್ಬಿಟ್ಟಿತ್ತು.
2: ಹೌದೌದು.
1: ಅದ್ರಲ್ಲಿ ಬೇರೆ ಈ ಅದು ಇದು ಅಲ್ಲಿ ಇಲ್ಲಿ ಎಲ್ಲ ದುಡ್ಡು ಗಿಡ್ಡು ಎಲ್ಲ ಹೊಂದಿಸ್ಕೊಂಡು ಮಾಡಿತ್ತಲ್ವಾ, ಹಂಗಾಗಿ ಹೊಸಿ ಭಯನೇ ಆಗೋಗಿತ್ತು. ಹಂಗ ಸದ್ಯ ನೀನ್ ಹೇಳಂಗೆ ಶಿವ ಕಂಡ್ಬಿಟ್ಟವನೇ, ಇನ್ನು ಎಲ್ಲಿವರೆಗೂ ಈ ತರ ಕಂಡ್ಬಿಟ್ಟಿರ್ತಾನ ನಮ್ಮನ್ನ ಕಾಪಾಡಕ್ಕೆ ನೋಡ್ತಾ ಇರ್ಬೇಕಾಗೈತೆ.
2: ಹೌದೌದು.
1: ಆಮೇಲೆ ಅಣ್ಣಯ್ಯ,

0: ನಾಳೆ ನಡಲ್ಲ ಪುರ್ಸೋದ್ ಮಾಡ್ಕತ್ತ.
1: ನಾಳೆ ನಡೆದ್ರಲ್ಲಿ ಏನಂತ ಕೆಲಸ ನಿಂಗೆ?
0: ಏನಿಲ್ಲ, ಒಂಚೂರು ಪೇಟೆಗೆ ಹೋಗಿ ಬರ್ಬೇಕಾಗಿತ್ತು. ಅದಕ್ಕೆ ಅದು ಮೊನ್ನೆಂಗೆ ಮಾತಾಡ್ತಾ ನಮ್ಮ ಅಕ್ಕನ ಮಗ ಹೇಳ್ತಾ ಇದ್ದ, ಏನೋ ಅವ್ರ ಅಪ್ಪಂಗೇನೋ ದುಡ್ಬತ್ತು ದುಡ್ಬತ್ತು ಅಂತ ಹೇಳಿ ಅಂತವ. ಅದೇ ನಮ್ಮ ಪ್ರಧಾನ ಮಂತ್ರಿಗಳು ಮಾಮೂಲಿ ಹಾಕ್ತಾರಲ್ಲ
1: ಪಿಎಂ ಕಿಸಾನ್,
0: ಅದೇನೋ ಬಂತು ಅನ್ನಂಗಾಯ್ತು.
1: ನೆನ್ನೆ ದಿವಸ ಹಾಕಿದ್ರಲ್ಲ
0: ಶನಿವಾರವೇ
1: ಮೆಸೇಜ್ ಬಂದೈತೆ ನೋಡಿಲ್ಲ ನಂಗೆ ಆಗಲೇ ಮೊಬೈಲ್ಗೆ.
0: ಹೌದಾ?
1: 2000 ರೂಪಾಯಿ ಏನ್ ಕೊಡ್ತಾರ ಬಂದೆ ಬಿಡ್ತು ನೋಡು. ನೆನ್ನೆ ದಿವಸ ಬಂತು
0: ಮೆಸೇಜ್ ಬಂದೈತೆ
1: ನಿನಗೂ ಬಂದಿರ್ತದ ನೋಡಿದ್ ಮೆಸೇಜ್ ಬರಕಲ್ವಲ್ಲ ನಿಂಗೆ.
0: ಅದೇ ಆಗಿ ಸಮಸ್ಯೆ ನೋಡಿಗ ಪೇಟೆಗೆ. ಈಗ ನಾನಿನ್ ಇಬ್ರೆ ಹೋಗೋದ್ರ ಬದಲು ಮೀನಕ್ಕನ ಕರ್ಕೊಳ್ಳನಂತೆ.
1: ಮೀನಕ್ಕೂ ಬಂದಿರ್ತದಲ್ಲ ಬಿಡಿಸ್ಬಿಟ್ಟು ಎಲ್ಲ ಖರ್ಚು ಮಾಡಿಸ್ಕೊಂಡು ಕರ್ಕೊಂಡ್ ಬಂದ್ಬಿಡೋದ ಮೇಲೆ
0: ಬಾ ಮೀನಕ್ಕ.
2: ನೋಡೋ ಮೀನಕ್ಕನ್ ಸುದ್ದಿ ಬತ್ತಿದಂಗ್ಲೇ ದುಡ್ಡಿನ ವಿಷಯನೇ ಮಾತಾಡ್ತಿರಪ್ಪ ನೀವು.
1: ಅಲ್ಲ ದುಡ್ಡು ಬೇಕಾದಲ್ಲ ಮತ್ತೆ ನೆನಪಾಗದ್ ನಿಂದು.
0: ಮೀನಕ್ಕನ್ ಒಂಥರ ಲಕ್ಷ್ಮಿ ಇದ್ದಂಗಲ್ವ ನಮ್ಗೆ. ನೋಡ್ ಮೀನಕ್ಕ
2: ಏನಪ್ಪ ಅಣ್ಣಯ್ಯ ನೀನು ಒಗ್ಲೊಗ್ಲಿ ಲಕ್ಷ್ಮಿ ಇಷ್ಟೊಂದು ಬತ್ತಾದೋ ಶಿವ ಕಂಡ್ಬಿಟ್ಟವನೋ ಗೊತ್ತಿಲ್ಲ, ಲಕ್ಷ್ಮಿ ಅಂತೂ ಬತ್ತಾವಳೆ.
1: ಎರಡು ಇರ್ತದ ಬಿಡೋ ಮೀನಕ್ಕ. ಆಮೇಲೆ ನಿಮ್ಗೇನ್ ಮೊದ್ಲಿಂದ ಹಂಗೆ ಅಲ್ವಾ, ಏನ್ ಈಗೇನ್ ಅಲ್ವಲ್ಲ, ಯಾವಾಗ್ಲೂ ಇಟ್ಕೊಂಡೇ ಇರ್ತೀಯ.
0: ಆಮೇಲೆ ಅವಳು ಖರ್ಚು ಕಡಿಮೆ ಅಂದ್ರೆ ನಮ್ಮಂತವ್ರಿಗೆ ಕೊಡ್ತಾಳೆ ಸಾಲ ಪಾಲ ಅಂತ
1: ಕೊಡ್ತಾಳೆ. ಬಾರಿ ಯೋಚನೆ ಮಾಡೋದು ಖರ್ಚು ಮಾಡುವಾಗ್ಲವೇ.
0: ಹೌದೌದು,
1: ಮಾಡ್ಲೋ ಬೇಡ್ಲೋ, ಇದು ಮಾಡಿದ್ರೆ ಬತ್ತದೋ ಇಲ್ವೋ ಅಲ್ಲ, ಈ ತರ ಇರ್ಬೇಕು ಕಂಚಂಕರಣ. ಸುಮ್ನೆ ದುಡ್ಡೈತೆ ಅಂತ
0: ಅನ್ಕೊಂಡು
1: ಇದ್ದಾಗ ಖರ್ಚು ಮಾಡ್ಕೊಳ್ಳೋದು, ಇಲ್ದೆ ಇದ್ದಾಗ ಹಲ್ಕರ್ಗೋದು ಅಂತಾರೆ
0: ಕೊರಗಾಡೋದು.
1: ಅದಕ್ಕೆ ಅವೆಲ್ಲ ಯಾಕ್ಬೇಕು
0: ಅಲ್ವಾ? ಈ ತರ ನೀನ್ ಹೇಳೋದ್ ನೋಡಿದ್ರೆ ನಾವೀಗ ಮೀನಕ್ಕನ್ ನೋಡಿ ಕಲಿಯೋದು ಬೇಕಾದಷ್ಟು ಐತೆ.
1: ಅಲ್ಲ ಭಾರಿ ಐತೆ ಏನು ಅಂದ್ರೆ ಮೀನಕ್ಕ ದುಡ್ಡೈತ್ ನೋಡು. ದುಡ್ಡು ಅನ್ನೋದು ಜಗತ್ನಲ್ಲಿ ಇವತ್ತು ಈ ಜಗತ್ ನಡೀತಾ ಇರೋದೇ ಅದ್ರ ಮೇಲೆ. ದುಡ್ಡು ಇರ್ಬೇಕು ಎಲ್ಲದಕ್ಕೂ, ದುಡ್ಡು ಇರ್ಬೇಕು. ಈಗ ಮೊದಲು ನಂಗಲ್ಲ, ಈಗ ನಾನು ಅದ್ ಕೊಡ್ತೀನಿ ಇದ್ ಕೊಡು ಇದ್ ಕೊಡ್ತೀನಿ ಅತ್ತಗ ಅಂತ
0: ಹೇಳ್ಬಿಟ್ಟು
1: ವ್ಯವಹಾರ ಇಲ್ಲ ಆಯ್ತಾ. ಈಗ ಏನೇ ಇದ್ರು ದುಡ್ಡು ಕಾಸಿನ ಮೇಲೆ. ಆಮೇಲೆ ದುಡ್ಡು ನಾವ್ ಅಂತೀವಿ ದುಡ್ಡು ದುಡ್ಡು ಅಂತ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ದುಡ್ಡು ಬೇಕು ಮೀನಕ್ಕ, ದುಡ್ಡು ಇದ್ರೆ ಮತ್ತೆ ಎಲ್ಲ ನಡೆಯೋದು
0: ಅಲ್ವಾ. ದುಡ್ಡು ಇಲ್ಲ ಅಂತಂದ್ರೆ ಏನು ಬಂಗ್ ಹಾಕಲ್ವಲ್ಲ,
1: ಬಂಗ್ವೆ ಹಾಕಲ್ಲ.
2: ದುಡ್ಡಿರ್ಬೇಕು, ದುಡ್ಡು ದುಡಿಯೋ ಛಲ
1: ಬೆಳೆಸ್ಕೋಬೇಕು,
0: ನಮ್ಮಲ್ಲ ತಾಕತ್ ಇರ್ಬೇಕು ಫಸ್ಟ್.
1: ಆಮೇಲೆ ನಮ್ಮ ದೇಶದ ಸಮಸ್ಯೆ ಏನು ಅಂತಂದ್ರೆ ಮೀನಕ್ಕ, ದುಡ್ಡ ದುಡಿತಾರೆ ಆಯ್ತಾ, ದುಡಿದಂಗೇನು ಯಾರು ಇರಕ್ಲ, ಆದ್ರೆ ಉಳಿತಾಯ ಮಾಡ್ತಾ ಇಲ್ಲ. ಉಳಿತಾಯ ಅಂತ ಅಂತ ಅಂದ್ರೆ ನೀನ್ ಇಟ್ಕೊಂಡೆಲ್ಲ ಕೂಡಿ ಇಟ್ಕೊಂಡು ಇದ್ ಮಾಡ್ಕ ಅಂತ ಅಲ್ಲ, ಮುಂದಿನ ದಿವಸಗಳಿಗೆ ಯಾವ್ದಕ್ಕ ಬೇಕಾಗುತ್ತೆ. ಈಗ ಏನ್ ದುಡಿತೀಯೋ ಅದಷ್ಟುವೇ ಖರ್ಚು ಮಾಡ್ಕೊಳ್ಳ ಅಂತದಲ್ಲ, ಬರೀ ಉಣ್ಣಕ್ಕೆ ತಿನ್ನಕ್ಕೆ ಬಟ್ಟೆಗೆ ಖರ್ಚು ಮಾಡೋದಲ್ಲ, ದುಡ್ಡು ಇಟ್ಕೊಂಡಿರ್ಬೇಕು ಯಾವಾಗ್ಲೂ.
2: ಈಗ ನಮ್ಮ ಅಮ್ಮನೆ ತಗೋ, ನಮ್ಮ ಅಜ್ಜಿನೇ ತಗೋ, ಸಾಸಿವೆ ಡಬ್ಬ ಅದ್ರಲ್ಲಿ ಇದ್ರಲ್ಲಿ ಮಡಗಿರ್ತಿದ್ರು ಅಷ್ಟಕ್ ಬೇಕಾಯ್ತದೆ ಅಂತ. ತಲೆ ಮೇಲೆ ಕೈ ಇತ್ಕೊಂಡು ಕೂತಾಗ ಅಯ್ಯೋ ಅದ್ಯಾಕೆ ಹಂಗ್ ಕೂತಿದೀಯ ತಗಳಿ ಅಂತ ಒಂಚೂರ್ ತಂದು ಕಣ್ ಮುಂದೆ ಇಡೋರ.
1: ದುಡ್ಡು ಉಳಿಸೋದೈತಲ್ಲ ಶಂಕರಣ, ದುಡ್ಡು ಗಳಿಸೋದಕ್ಕೆ ಸಮ ಅಂತದ್. ನಾವು ಗಳಿಸಕ್ ಎಷ್ಟು ಶ್ರಮ ಪಟ್ಟು ದುಡಿತೀವೋ ಅದಕ್ಕಿಂತಲೂ ಹೆಚ್ಚು ಶ್ರಮ ಬೇಕಿದ್ಕೆ ಉಳಿಸಕ್ಕೆ.
0: ಕೈ ತೂತಲ್ವಾ ಸೋರೋಯ್ತದೆ, ಹಂಗಾಗಿ ಉಳಿತಾಯ ಮಾಡೋದು ಬಹಳ ಕಷ್ಟ. ನೀನ್ ಹೇಳ್ದಂಗೆ
1: ಎಲ್ಲಾನು ಬಿಟ್ಬಿಡೋ ಶಂಕರಣ, ಹಳೆವೆಲ್ಲನು ಕೈ ಸೋರೋಯ್ತದೆ, ಆಮೇಲೆ ನನಗೆ ನಸೀಬಿಲ್ಲ, ಅವೆಲ್ಲ ಅವೆಲ್ಲ ಇವತ್ತಿನ ಕಾಲಕ್ಕಲ್ಲ ಶಂಕರಣ. ಈಗ ಈಗ ನೋಡು, ಬಡತನ ಅನ್ನೋದು ಈಗ ಒಂದು 20-30 ವರ್ಷ
0: ಹಿಂದೆ
1: 40 ವರ್ಷದ ಹಿಂದೆ ಭಾರಿ ಬಡತನ ಇತ್ತು. ನಾನು ನೀನು ಕಾರಣ ಹಂಗೆ ಭಾರಿ ಬಡತನ, ಊಟ ತಿಂಡಿಗೂ ಎಷ್ಟು ಕಷ್ಟ ಆಗೋದು, ಏನಾದ್ರು ಒಂದ್ ತರಬೇಕು, ಒಂದ್ ಬಟ್ಟೆ ತಗಬೇಕು, ವರ್ಷಕ್ಕೊಂದ್ ಜೊತೆ ಬಟ್ಟೆ
0: ತಗೊಳ್ಳೋದು ಯುಗಾದಿ ಹಬ್ಬಕ್ಕೆ ತಗೊಂಡ್ರೆ ಹೆಚ್ಚು
1: ಆಯ್ತಾ. ಈ ಮತ್ ಇವತ್ತು ಹೆಂಗ್ ಬಂತು? ಇವತ್ ನೋಡಿ ಎಷ್ಟು ವೆಹಿಕಲ್ ಗಳವೆ, ಯಾರ್ಯಾರ ಮನೇಲಿ ಏನೇನವೆ, ಎಷ್ಟೆಷ್ಟು ಬಟ್ಟೆ ತರ ಉಡ್ತಾರೆ, ಹೇಗೆ ಏನ್ ತಿಂಗಳಿಗೆ ಒಂದ್ ಜೊತೆ 2 ತಿಂಗಳಿಗೆ ಒಂದ್ಸಲ ಜೊತೆ ಬಟ್ಟೆ ತಗತಾರೆ
2: ಆಯ್ತಾ.
1: ಅದಂಗ್ ಬಂದ್ಬಿಡ್ತು ನಸೀಬು ಅಲ್ವಾ. ಹಂಗಾಗಿ
0: ಉಳಿತಾಯ ಮಾಡ್ಬೇಕು ಅಂತೀಯ
1: ಅವೆಲ್ಲವ ನೋಡು, ಉಳಿತಾಯ ಮಾಡ್ತೇ ಇರೋದಕ್ಕೆ ನೆಪ ಅವೆಲ್ಲವ ಮೀನಕ್ಕ. ಅವು ಹುಡುಕೊಳಕ್ಕೆ ಹೋಗ್ಬಾರ್ದು ನಾವು, ಹುಡುಕೊಳಕ್ ಹೋಗದಂಗೆ ನಾವೇನ್ ಗಳಿಸಿರ್ತೀವೋ ಅದ ಉಳಿಸ್ಕೊಂಡು ಮಾಡ್ಕೊಂಡು ಹೋದ್ರೆ ಜೀವನ ಚೆನ್ನಾಗಿರ್ತದೆ. ಆಮೇಲೆ ದುಡ್ಡು ಕಾಸು ಇಂಥವೆಲ್ಲ ಅವಲ್ಲ, ಒಬ್ಬರನ್ನ ಕೇಳಂಗ್ ಮಾಡ್ಕೋಬಾರ್ದು ಯಾವಾಗ್ಲೂ. ನಂಗೆ ಅದಕ್ ಬೇಕು ಇದಕ್ ಬೇಕು, ನನ್ನ ಹತ್ರ
0: ಐತೆ
1: ಏನಿಲ್ಲ ಅಂತ ಅಂದ್ರು ಮನೆ ಖರ್ಚು ಮತ್ತೆ ನಮ್ಮ ಹೊಲ ಜಮೀನಿನ ಖರ್ಚು ಕಾರುವೆ
0: ಇಟ್ಕೊಂಡಿರ್ಬೇಕು,
1: ದುಡ್ಡು ಇಟ್ಕೊಂಡಿರ್ಬೇಕು ಯಾವಾಗ ಅಷ್ಟು ಇಟ್ಕೊಂಡಿದ್ರೆ ಚೆನ್ನಾಗಾಯ್ತದ ನೋಡು.
0: ನಾನು ಹೇಳೋದು ಏನ್ ಗೊತ್ತಾಣಿಯ, ಉಳಿತಾಯ ಉಳಿತಾಯ ಅಂತ ನೀನು ಹೇಳೋದಕ್ಕೆ ನಮಗೂ ಓಸಿ ಖುಷಿ ಆಯ್ತೈತೆ. ನಾನು ಆಗ್ಲಿಂದ ಯಾಕೆ ಮಾಡ್ಕೊ ಬರ್ಲಿಲ್ಲ ಅಂತ ಜೊತೆಗೆ ಬೇಸರನು ಆಯ್ತೈತೆ. ಈಗ ನಾನು ಹೇಳೋದು ಅಣಿಯ, ಈಗ ನಿನಗೆ ನಿನ್ನೆ ಮೆಸೇಜ್ ಬಂದೈತೆ, ಆದ್ರೆ ನನಗೆ ಮೆಸೇಜ್ ಬಂದೈತಲ್ಲೋ ಗೊತ್ತಾಗಿಲ್ಲ.
1: ಅದೇ ಈಗ ಈ PM ಕಿಸಾನ್ ದುಡ್ಡು ಬರ್ತದಲ್ಲ ಮೀನಕ್ಕ, ಅದು ಅದ್ರದ್ದು ಮೆಸೇಜ್ ಬಂದೈತೆ ಈಗ ಆಯ್ತಾ.
0: ಅಣ್ಣ ಈಗ ಅದು ಎಷ್ಟನೇ ಕಂತಾಯ್ತು, ಈಗ ಎಷ್ಟು ಕೊಟ್ರು ಏನ್ ಕತೆ? ನಾನು ಹೊಸಿ ಈ ಪೇಪರ್ ಗೀಪರ್ ಓದೋದು ಮತ್ತೆ ರೇಡಿಯೋ ಕೇಳೋದು ಹೊಸಿ ಕಡಿಮೆ ಆಗ್ಬಿಡ್ತು. ಯಾಕೆಂದ್ರೆ ನೀ ಕಣಗೆ ಒಳ್ಳೆ ಬೆರಗ್ ಬಂದಿತ್ತು ಅಂತ ಹೇಳಿ ಜೋಳ ಬೇರೆ ಹಾಕಂದಿದ್ನ ಹೊಸಿ. ಆಗೊಮ್ಮೆ ಈಗೊಮ್ಮೆ ಆಗೊಮ್ಮೆ ಈಗೊಮ್ಮೆ ಜಮೀನ್ ಕಡೆ ಹೋಗ್ಬಾರ್ದೇ ಆಗೋಯ್ತು. ನಾನು ಪೇಪರ್ ಕಡೆಗೂ ಕಣ್ಣಾಡಿಸ್ಲಿಲ್ಲ, ಜೊತೆಗೆ ರೇಡಿಯೋದು ಕಿವಿ ಕೊಟ್ಟು ಕೇಳಲಿಲ್ಲ, ನಿಗಾ

0: ಕೊಟ್ಟು.
1: ಹಾ
0: ಹಾ, ಹಂಗಾಗಿ ಮತ್ತೊಮ್ಮೆ ಅವ್ರು ನೋಡು ಒಳ್ಳೆ ಪಿಲ್ಲಾನ ಮಾಡ್ಕೊಂಡು ಸರಿಯಾದ ಟೈಮ್ಗೆ ಹಾಕೋರು ನೋಡ್ ದುಡ್ಡ.
1: ಹೌದು ಅಲ್ಲ, ಅದು ಇದು ನೋಡು ಸುಮಾರು ಇದು 23ನೇ ಕಂತು ಶಂಕರಣ್ಣ. ಆಯ್ತಾ, ನಿನ್ನೆ ದಿವಸ ಏನು ಬಿಡುಗಡೆ ಆಯ್ತು, ಜೂನ್ ತಿಂಗಳು 20ನೇ ತಾರೀಕು, ಇದು 23ನೇ ಕಂತು. ಆಯ್ತಾ, ಈ ಕಂತಿನಲ್ಲಿ ಸುಮಾರು 9.5 ಕೋಟಿ ರೈತರಿಗೆ, ಆಯ್ತಾ, ಅವ್ರವ್ರ ಬ್ಯಾಂಕ್ ಖಾತೆಗಳಿಗೆ 19,000 ಕೋಟಿ ದುಡ್ಡು ಹಾಕಿರೋದು. 19,000 ಕೋಟಿ ನೋಡು, ಈ ಒಂದು ಯೋಜನೆ ಆಯ್ತಲ್ಲ ಶಂಕರಣ್ಣ, ಇದು ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಯೋಜನೆ ಅಂತೆ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಅನುಕೂಲ ಆಗಲಿ ದುಡ್ಡು ಕೊಡ್ತಾರೆ ಅಂತ. ಪಿ ಎಂ ಕಿಸಾನ್ ಯೋಜನೆ ಏನಾಯ್ತು, ಇದು ಇಡೀ ವಿಶ್ವದಲ್ಲಿ ಅತಿ ದೊಡ್ಡದಾಗಿದ್ದು ನೇರವಾಗಿ ದುಡ್ಡು ಕೊಡುವಂತದ್ದು. ಅಲ್ಲಿಗೆ ಬಂತು, ಅಲ್ಲಿಂದ ಇಲ್ಲಿಗೆ ಬಂತು, ಇಲ್ಲಿಗೆ ಬಂತು ಅಲ್ಲ,
0: ಸೋರ್ಕೇನ ಇಲ್ಲ ಬಿಡೋ.
1: ನೇರವಾಗಿ ಏನ್ ಪ್ರಧಾನಮಂತ್ರಿಗಳು ಕೊಡಬೇಕು ಅಂತ ಒಂದು ಆಶಯ ಇಟ್ಕೊಂಡವ್ರು ಅಲ್ಲಿಂದ ಒಂದು ಸ್ವಿಚ್ ಅಮುಕ್ಬಿಟ್ರೆ ಎಲ್ಲಾರ ಅಕೌಂಟ್ಗೂ ಡಿಬಿಟಿ ಮೂಲಕ ಬರ ಅಂತ ಒಂದು ದುಡ್ಡು. ಆಯ್ತಾ, ನಮ್ಮ ರೈತರಿಗೆ ಆರ್ಥಿಕವಾಗಿ ಏನ್ ಸ್ವಲ್ಪ ದುರ್ಬಲರಾಗಿದ್ರು, ಈಗ ನೀನ್ ಹೇಳ್ದಂಗೆ ಒಳ್ಳೆ ಟೈಮ್ಗೆ ಬಿತ್ತನೆ ಬೀಜ ತಗೋಬೇಕು, ರಸಗೊಬ್ಬರ ತಗೋಬೇಕು, ಕೀಟನಾಶಕ ತಗೋಬೇಕು, ಆಯ್ತಾ, ಇನ್ ಬೇರೆ ಏನಾರು ಪರಿಕರ ಅವು ಇರ್ತಾವ, ಇಂಥವೆಲ್ಲ ತಗೊಂಡು ಅಂದ್ರೆ ಒಬ್ಬರು ತವ ದುಡ್ಡು ಕೇಳ್ದಂಗೆ ಅವರೇ ತಗೊಂಡು ಮಾಡ್ಕೊಳಕ್ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇರೋ ಅಂತ ಒಂದು ದುಡ್ಡು ಇದು. ಆಯ್ತಾ, ಒಂದು ವರ್ಷಕ್ಕೆ ಒಬ್ಬ ರೈತನಿಗೆ 6,000 ರೂಪಾಯಿ ಅಂದ್ರೆ 4 ತಿಂಗಳಿಗೆ ಒಂದ್ ಸರಿಯ
0: 2,000 ರೂಪಾಯಿ
1: ನಂಗೆ ಒಂದು ವರ್ಷದಲ್ಲಿ 3 ಸರಿ ಕೊಡ್ತಾರೆ. ನಾನಾಗ್ಲೇ ಹೇಳ್ದಂಗೆ ನೇರವಾಗಿ ಅವರ ಒಂದು ಇದಕ್ಕೆ ಬರ ಅಂತದ್ದು. ಆಯ್ತಾ, ಈಗ 22 ಕಂತು ಇಷ್ಟು ಕೊಟ್ರಲ್ಲ, ನೆನ್ನೆ ಕೊಟ್ಟಿರೋದು ಬಿಟ್ಬಿಟ್ಟು ಹಳೆ ಬಿತ್ತಲ್ಲ, 4,50,000,000 ರೂಪಾಯಿಗಳಿಗೂ ಜಾಸ್ತಿ ಹಣನ ಸುಮಾರು 22 ಕಂತುಗಳಲ್ಲಿ, ಆಯ್ತಾ,
0: ರೈತರುಗಳಿಗೆ ಕೊಟ್ಟವ್ರೆ.
1: 9.5 ಕೋಟಿ ಜನರಿಗೆ ಅಂದ್ರೆ ರೈತರಿಗೆ ಕೊಟ್ಟರೆ ಅಂತದ್ದು. ಆಯ್ತಾ, ಇದುವರೆಗೆ ಶಂಕರಣ ಸುಮಾರು 18,895 ಕೋಟಿ ರೂಪಾಯಿಗಳನ್ನ ವಿತರಣೆ ಮಾಡೋರು ಅಂತ.
0: ಒಂದು ಒಳ್ಳೆ ಅದ್ಭುತವಾದ ಯೋಜನೆ, ಕಷ್ಟ ಟೈಮ್ ಕರೆಕ್ಟ್ ಬಂದ್ಬಿಡ್ತದ ನೋಡ್ ದುಡ್ಡು
1: ಬರ್ಬೇಕು.
0: ಯಾಕೆಂತಂದ್ರೆ ಈಗ ನೋಡು, ನನಗೆ ಗೊಬ್ಬರ ಇಡಬೇಕಾಗಿತ್ತ, ಈಗ ದುಡ್ಡು ಸಿಗ್ತಾ, ಈಗ ಅಥವಾ ದುಡ್ಡೆಲ್ಲ ಅತ್ಲಾಗಿ 1 ಚೀಲ 2 ಚೀಲ ಗೊಬ್ಬರ ತಂದು ಹಾಕತ್ತಿನ, ಒಂದು ವಾರ 15 ದಿನಕ್ಕೆ ತೊಂದರೆ ಇಲ್ಲದಂಗೆ ಆಯ್ತದೆ. ಆಮೇಲೆ ಅಷ್ಟೇ ಅದೇ ತರ ಇದೇ ತರ ಮಳೆ ಏನಾದ್ರು ಬರ್ತಾ ಇದ್ರೆ ಅನುಕೂಲ ಆಯ್ತದೆ, ಬೆಳೆ ನೋಸಿ ಚೆನ್ನಾಗಿ ಬರ್ತದೆ, ಕೈ ಹಿಡಿತದೆ ಅಂತ ಅನ್ಕೋಬಹುದು ನೋಡು.
1: ಆಮೇಲೆ ನೋಡು, ಇದ್ರದ್ದು ಇನ್ನೊಂದ್ ಏನು ಅಂತ ಅಂದ್ರೆ, ಈಗೇನು ಇಷ್ಟೊಂದೆಲ್ಲ ದುಡ್ಡು ಕೊಡ್ತಾವ್ರ, 9.5 ಕೋಟಿ ಜನಕ್ಕೆ ನಾನು ಹೇಳಿದ್ನಲ್ಲ ಕೊಡ್ತಾವ್ರಲ್ಲ, ಇದರಲ್ಲಿ 85% ಎಲ್ಲ ಬರೀ ಸಣ್ಣ ರೈತರು ಮತ್ತೆ ಅತಿ ಸಣ್ಣ ರೈತರು ಅಂತ.
0: 1 ಎಕರೆ 1.5 ಎಕರೆ 2 ಎಕರೆ ಒಳಗಡೆ 2.5 ಎಕರೆ ಒಳಗಡೆ
1: ಇರೋ ಅಂತ ರೈತರು. ಆಯ್ತಾ, ಅದರಲ್ಲೂ ಪ್ರತಿ 4 ಜನರಲ್ಲಿ ಒಬ್ಬರು
0: ಮಹಿಳೆಯರು.
1: ಇಂತರ್ನ ಗುರ್ತು ಮಾಡಿ ಇದು ಕೊಡ್ತಾ ಇರೋ ಅಂತ ಒಂದು ಯೋಜನೆ ಶಂಕರಣ್ಣ. ಹಂಗಾಗಿ ಈಗ ಕೊಟ್ಟವ್ರೆ, ನೀನ್ ಬೇರೆ ಬಂದಿಲ್ಲ ಅಂತಿದ್ಯಾ, ಮೆಸೇಜ್ ಬಂದಿರ್ತದೆ, ನನಗೆ ಮೊಬೈಲ್ ಕೊಡು ಆಮೇಲೆ.
0: ಇಲ್ಲ, ಅದು ನಾನು ಹೇಳಿದ್ನಲ್ಲ, ನಮ್ಮ ಅಕ್ಕನ ಮಗ ಹೇಳ್ತಿದ್ದ, ಅವರಪ್ಪಂಗೇನೋ ದುಡ್ಡು ಬಂತು ಅಂತ ಹೇಳ್ತಿತ್ತಂತೆ. ಅದಕ್ಕೆ ನಾನು ಹೆಂಗಾರಾಗ್ಲಿ ನಿನ್ನ ಕೇಳ್ಕೊಂಡು ಜೊತೆಲೆ ಕರ್ಕೊಂಡೆ ಹೋಗ್ಬಿಡೋಣ ಅಂತ ಪ್ಯಾಟೆಗೆ ಅತ್ಲಾಗಿ ದುಡ್ಡು ತಗೊಂಡ್ ಅಥವಾ ಗೊಬ್ಬರ ತಂದ್ಬಿಡಕ್ ಆಯ್ತದೆ ಅಂತನ್ಬಿಟ್ಟು.
1: ಹೌದೌದು,
0: ಅದಕ್ಕೆ ಹಂಗಂದೆ.
1: ಆಮೇಲೆ ನೋಡು, ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ ಶಂಕರಣ, ಒಂದು KYC ಮಾಡಿಸ್ಬೇಕು. ಆಮೇಲೆ ನಿಂದ ಆಧಾರ್ ನಂಬರ್ ಏನಿರ್ತದ ಅದ ಬ್ಯಾಂಕ್ ಅಕೌಂಟ್ಗೆ ಜೋಡಿಸಿರ್ಬೇಕು. ಇದು ಆದ್ರೆ ಮಾತ್ರವ ದುಡ್ಡು ಬರ್ತದೆ. ಏನಾದ್ರೂ KYC ಮಾಡಿಸಿಲ್ಲ ಅಂತ ಅಂದ್ರೆ, ಆಧಾರ್ ಲಿಂಕ್ ಮಾಡಿಲ್ಲ ಅಂತ ಅಂದ್ರೆ ಬಂದಿರೋದಿಲ್ಲ.
0: ಅಂದ್ರೆ ಮೆಸೇಜ್ ಬಂದಿರಕಲ್ಲ, ದುಡ್ಡು ಬಂದಿರ್ತದೆ, ನನಗೆ ಮೆಸೇಜ್ ಬಂದಿರಕಲ್ಲ, ಕೇಳ್ಬೇಕಾಯ್ತದೆ.
1: ಇದಕ್ ಸಂಬಂಧಪಟ್ಟಂಗೆ ನಿಂಗೆ ಏನಾದ್ರು ಡೌಟ್ ಇತ್ತು ಅಂತ ಅಂದ್ರೆ, ಯಾವಾಗ ಕೊಟ್ರು, ಯಾಕೆ ಕೊಟ್ರು, ಆಮೇಲೆ ಈಗ ನನಗೆ ಬಂದೈತೋ ಇಲ್ವೋ, ಈ ತರದ್ದೆಲ್ಲ ಮಾಡ್ಬೇಕು ಅಂತ ಅಂದ್ರೆ, ಈ ಕಿಸಾನ್ ಇ ಮಿತ್ರ ಅಂತ ಹೇಳ್ಬಿಟ್ಟು ಒಂದು AI ಮಾಡ್ಬಿಟ್ರು ಅಂತೆ, ಇದಕ್ಕೋಸ್ಕರವ ಅದು ಚಾಟ್ ಬಾಟ್ ಅಂತ ಹೇಳ್ಬಿಟ್ಟು ಅಂತ ಅಂದ್ರೆ, ನೀನು ಹಾಯ್ ಅಂತ ಕಳ್ಸ್ಬಿಟ್ರೆ ನಿಂಗೆ ಯಾವ ತರದ ಸಹಾಯ ಮಾಡ್ಬೇಕು ಅಂತ
2: ಕೇಳ್ತದೆ.
1: ಆಯ್ತಾ, ಇದು 24 ಗಂಟೆನೂ ಕೂಡ ಎಲ್ಲಾ ಭಾಷೆಲ್ವೇ, ಎಲ್ಲಾ ಭಾಷೆನಲ್ಲೂ ನಿಮಗೆ ಬೇಕಾದಂತ ಮಾಹಿತಿನ ಈ PM ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂಗೆ ಕೂಡ ಅಂತ ಒಂದು ವ್ಯವಸ್ಥೆನ ಮಾಡವ್ರೆ ಶಂಕರಣ. ಆಮೇಲೆ ನೋಡು, ಇಷ್ಟು ದಿವಸ ದುಡ್ಡು ಕೊಟ್ವಲ್ಲ, ಆ ದುಡ್ಡು ಏನ್ ಮಾಡಿದ್ರು, ಎಲ್ಲಿಗೆ ಬಳಕೆ ಮಾಡಿದ್ರು ಇಲ್ಲೋ ಅಂತ ಹೇಳ್ಬಿಟ್ಟು ಒಂದು ಅಧ್ಯಯನನೇ ಮಾಡ್ಬಿಟ್ರಂತೆ. ಒಂದು ಅಧ್ಯಯನನೇ ಮಾಡಿ ಶಂಕರಣ ನೋಡಿದ್ರೆ, ಇದುವರೆಗೂ ನೋಡು ಏನ್ ದುಡ್ಡು ಕೊಟ್ಟವ್ರು, ಅದರಲ್ಲಿ 92% ಜನ ರೈತರು ಅದನ್ನ ನೇರವಾಗಿ ಕೃಷಿ ಉದ್ದೇಶಕ್ಕೆ ಬಳಸ್ಕೊಂಡವ್ರೆ, ಆಚೆ ಈಚೆ ಮಾಡ್ಕೊಂಡು 92% ಜನ ಮಾಡವ್ರೆ ಅಂತ ಅಂದ್ರೆ, ಈ ಒಂದು ಯೋಜನೆ ಮಾಡಿದಕ್ಕು ಸಾರ್ಥಕ ಆಯ್ತು ಅಂತ
0: ಹೇಳಿ
1: ಆಯ್ತಾ. ನೋಡು, ಹಿಂಗೆ ಈ ತರ ಇದು ಆಗಿರೋ ಅಂತದ್ದು ಶಂಕರಣ. ಈಗ 23ನೇ ಕಂತು ನಡೀಲಿ 9.5 ಕೋಟಿ ರೈತರಿಗೆ ಸುಮಾರು 19,000 ಕೋಟಿ ಗಿಂತಲೂ ಹೆಚ್ಚು ದುಡ್ಡನ್ನ ದಿನ ದಿವಸ ಕೊಟ್ಟವ್ರೆ ಈಗ ಯಾರ್ಯಾರಿಗ್ ಬಂದೈತೆ ಅಂತ ನೋಡ್ಕೊಂಡು ಬಂದಿಲ್ಲ ಅಂತ ಅಂದ್ರೆ ಅದೇ ನಾನು ಹೇಳಿದ್ನಲ್ಲ
0: ಕೆವೈಸಿ
1: ಮಾಡ್ಸೋ ಅಂತದ್ದು ಆಧಾರ್ ಕಾರ್ಡ್ ಜೋಡಣೆ ಮಾಡೋ ಅಂತದ್ದು ನಮ್ಮ ಒಂದು ಬ್ಯಾಂಕ್
0: ಖಾತೆಗೆ
1: ಇವೆಲ್ಲಾನು ಮಾಡ್ಕೊಂಡ್ರೆ ಅದ್ರ ಪಾಡ್ಗದು ಬತ್ತಾ ಇರ್ತದೆ.
0: ಇಲ್ಲ ನೀನು ಕಳೆದಪ್ಪ ಹೇಳಿದ ನನಗೆ ನೆನಪೈತೆ, ಹಂಗಾಗಿ ನಂದೇನು ಆತರದೇನು ಸಮಸ್ಯೆ ಆಗಿರಕ್ಕಿಲ್ಲ ಅಂತ ಅನ್ಕೊಂಡಿದೀನಿ. ಆದ್ರೆ ನನಗೆ ಈ ಮೆಸೇಜ್ ಓದೋದು ಗೊತ್ತಾಗಿಲ್ವಲ್ಲ, ಹಂಗಾಗಿ ಬಂದೈತೋ ಇಲ್ವ ಅನ್ನೋದು.
1: ಇಲ್ಲ ಇಲ್ಲ ಬಂದಿರ್ತದೆ, ಸೇರ್ಕೊಂಡಿರ್ತದೆ ಬಿಡು, ಆಮೇಲೆ ಚೆಕ್ ಮಾಡ ಬಿಡು.
2: ಮೊಬೈಲ್ ತಂದಿಲ್ಲಪ್ಪ, ಚೆಕ್ ಮಾಡಿ ಹೇಳ ಅಣ್ಣ ಆಮೇಲೆ ಅಂದ್ರೆ ಎಷ್ಟು ದೊಡ್ಡ ಯೋಜನೆ ಮಾಡವ್ರೆ ಬಿಡು. ರೈತರಿಗೂ ಅನುಕೂಲ ಆಯ್ತದೆ ಇದು.
0: ಅಣ್ಣ ಈಗ ಒಳ್ಳೆ ಮುಂಗಾರು ಬೇರೆ ಶುರು ಆಯ್ತು, ಈಗ ನಮ್ಗ ರೈತರುಗಳಿಗೆ ಬಹಳ ಅನುಕೂಲ ಆಗಂತ ಸಮಯನೂ ಹೌದು, ಮತ್ತೆ ಸಾಕಷ್ಟು ನಾವು ತರಾತೂರಿಂದಲ್ಲಿ ಏನೇನೋ ಮಾಡ್ದಂಗೆ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಮಾಡಬೇಕಾದಂತ ಪದ್ಧತಿನ ಈಗ ಅನುಸರಿಸಬೇಕಾಗೈತೆ. ಈಗ ನೋಡು, ನನಗೆ ಒಂದಷ್ಟು ತೋಟಗಾರಿಕೆ ಏನಾದ್ರು ವಿಚಾರ ಐತ ನಿನ್ನ ಕೇಳಕ್ಕೆ ಅಂತ ಅನ್ಕೊಂಡು ಬಂದಿತ್ತು. ಯಾಕೆ ಅಂತಂದ್ರೆ ಈಗ ಫಸ್ಟ್ನೇದು ದುಡ್ಡು
1: ದುಡ್ಡು
0: ಯಾಕೆ ಅಂತಾರ ಗೊಬ್ಬರ ಇಡ್ಬೇಕು, ನಾನು ಗೊಬ್ಬರ ಇಡಬೇಕು. ಜೊತೆಗೆ ಏನಾದ್ರೂ ಈಗ ಇನ್ನೇನು ಮುಂಗಾರು ಶುರು ಆಯ್ತಲ್ಲ, ಅದು ಇದು ಏನಾದ್ರು ನಾವು ಬೆಳೆಗಳಿಗೆ ವಿಮೆ ಕಟ್ಟೋದು ಅವು ಏನಾದ್ರು ಇರ್ತಾವ ಹೆಂಗೆ?
1: ವಿಮೆ ಎಲ್ಲ ಮಾಡೋರೆ ಶಂಕರಣ್ಣ. ಈಗ ನೋಡೋದ್ ನೀನ್ ಹೇಳ್ದಂಗೆ ತೋಟಗಾರಿಕೆ ಇಲಾಖೆದು ಅದೊಂದು ಇದೈತಲ್ಲಪ್ಪ, ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಅಂತ
0: ಹೇಳ್ಬಿಟ್ಟು
1: ಆಯ್ತಾ, ಅದ ಈಗಾಗಲೇ ಅಧಿಸೂಚನೆ ಮಾಡೋರೆ
0: ಈ ದಪ್ಪಕ್ಕೂ ಕೊಟ್ಬಿಟ್ರ
1: ಈ ಸರಿಗೆ 26-27 ಸಾಲಗುವೆ. ಬಾರಿ ಮುಖ್ಯವಾಗಿ ಈ ಮಾವಿನ ಬೆಳೆ ಐತಲ್ಲ, ಮಾವು, ದಾಳಿಂಬೆ, ಅಡಕೆ, ಕಾಳುಮೆಣಸು, ಇವಿಷ್ಟು ಬೆಳೆಗಳಿಗೆ ಈ ಪ್ರಕೃತಿ ವಿಕೋಪಗಳಿಂದವ. ಈಗ ಪ್ರಕೃತಿ ವಿಕೋಪ ಅಂದ್ರೆ ಮಳೆ ಬಂದು ಆಗಿರೋ ಅಂತದ್ದಾಗ್ಬೋದು, ಮಳೆ ಬಂದನೆ ಆಗಿರೋ ಅಂತದ್ದಿರ್ಬೋದು, ಹವಾಮಾನ ವೈಪರೀತ್ಯ ಅಂತ ಹೇಳಿ ಕರಿತೀವಲ್ಲ, ಅತಿವೃಷ್ಟಿ, ಅನಾವೃಷ್ಟಿ, ಬಿರುಗಾಳಿ, ಆನೆಕಲ್ಲಿನ ಮಳೆ. ನೋಡಿ ಮೊನ್ನೆ ಮಾವಗೆಲ್ಲವ ಈ ಕಡೆ ಅಡುಗೂರು, ಹಳೆಬೀಡು ಈ ಕಡೆ ಎಲ್ಲವ ಸಿಕ್ಕಾಪಟ್ಟೆ ಆನೆಕಲ್ಲಿನ ಮಳೆ ಎಲ್ಲ ಬಂದು ಮಾವನಣ್ಣೆ ಇಲ್ವಂತೆ. ಅಡುಗೂರು ಮಾವು ಬಾರಿ ಫೇಮಸ್ ಅಂತ ಅನ್ಕೊಂಡು ನಾನ್ ಮನದ ಹುಡಿಕೊಂಡು ಹೋದ್ನ, ಬೇಕು ಅಡುಗೂರ್ ಮಾವು ಅಂತ ಅನ್ಕೊಂಡು ಧರ್ಮೇಂದ್ರಪ್ಪ ಅವರಲ್ಲ ಫೋನ್ ಮಾಡ್ಕೊಂಡು ಹೋಗಿದ್ದೆ. ಅಲ್ಲಿಗೆ ಹೋದ್ರೆ ಇಲ್ಲ ಈ ತರ ಎಲ್ಲ ಆನೆಕಲ್ಲು ಬಂದ್ಬಿಟ್ಟು ಎಲ್ಲ ಇದಾಗ್ಬಿಟ್ಟು ಅಂತ ಅನ್ಕೊಂಡು ಈ ದೂರದಿಂದ ಬಂದಿದ್ಯಲ್ಲ ಅಂತ ಹೇಳ್ಬಿಟ್ಟು ಒಂದ್ 4 ಕೊಟ್ಟು ಕಳ್ಸಿದ್ರು ಶಂಕರಣ್ಣ.
0: ಆದ್ರೆ ಬಹಳ ರುಚಿ ಇರ್ತದ ಬಿಡ ಆ ಭಾಗದ ಮಾವಿನಣ್ಣೆ ಐತಲ್ಲ, ಎಂತ ರುಚಿ ಅಂತಾರೆ ಮೀನಕ್ಕ.
1: ಹೌದು,
0: ಏ ಬಾಯಲ್ಲಿ ನೀರ್ ಬರ್ತದೆ.
1: ಏ ಹಾಸನದಲ್ಲೆಲ್ಲ ಅದೇ ಫೇಮಸ್ ಅಲ್ಲ, ಅಡುಗುರ್ದು ಅಂತ ಕೇಳ್ತಾರೆ.
0: ಹೌದು
1: ಆಯ್ತಾ, ಮಾರ್ತಾ ಇರೋರು ಹೂನ ಇಲ್ವಾ ಅಂತ ತಗೊಳ್ಳಿ ಅಂತ ಅನ್ಕೊಂಡು ಹೂ ಅನ್ಬಿಡ್ತಾರೆ. ಅದಕ್ಕೋಸ್ಕರವ ನನ್ಗೆ ಇಲ್ಲ ಎಲ್ಲ ಬೇಡ ಅಂತ ಅಂತ ಅನ್ಕೊಂಡು ಅಡುಗೆ ಹೋಗಿದ್ದೆ ನಾನು. ಆಯ್ತಾ, ಆಮೇಲೆ ಹಿಂಗೆ ಈ ಆಲಿಕಲ್ ಮಳೆ, ಮಳೆ, ಪ್ರವಾಹ, ಸಿಡಿಲು, ಗುಡುಗು, ಮತ್ತೇನಾದ್ರು ಬೆಂಕಿ ಅವಘಡ ಆದ್ರೆ ಇಂತ ಕಾರಣಗಳಿಂದ ಏನಾದ್ರು ಬೆಳೆ ಹಾನಿ
0: ಆದ್ರೆ
1: ಅದರದ ಏನ್ ನಷ್ಟ ಆಗಿರ್ತದ ಅದ್ರ ಪರಿಹಾರವನ್ನ ಈ ಬೆಳೆ ವಿಮೆಗಳನ್ನ ಯಾರು ಮಾಡಿಸ್ಕೊಂಡಿರ್ತಾರೋ ಅವ್ರಿಗೆ ಕೊಡ್ತಾರೆ ಶಂಕರಣ. ಆಯ್ತಾ, ಈ ನಾನು ಹೇಳ್ದಂಗೆ ನೋಡು, ಈಗ ಅಡಕೆ, ಕಾಳುಮೆಣಸು, ದಾಳಿಂಬೆ, ಮಾವು ಏನಿದೆಯೋ ಇದೆಲ್ಲದನ್ನು ಬೆಳೆ ವಿಮೆ ಯೋಜನೆ ಒಳಪಡಿಸಕ್ಕೋಸ್ಕರವ ಅಗ್ರಿಕಲ್ಚರ್ ಜನರಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಇವ್ರಿಗೆ ಹಾಸನ ಜಿಲ್ಲೆಯಲ್ಲಿ
0: ಕೊಟ್ಟಾರೆ.
1: ನೋಡಿ ಯಾರ್ಯಾರು ಇದು ಮಾಡಿಸ್ಕೋಬಹುದು ಅಂತ ಅಂದ್ರೆ ಈ ಫಸಲು ಈಗಾಗಲೇ ಕೊಡ್ತಾ ಇರಬೇಕು. ನಾನೀಗ ನೆನ್ನೆ ಮೊನ್ನೆ ನೆಟ್ಟಿದ್ದೀನಿ ನಾನು ಮಾಡ್ತೀನಿ ಅಂತ ಅಂದ್ರೆ ಆಗಲ್ಲ. ಆಯ್ತಾ, ಫಸಲು ಕೊಡ್ತಾರೆ ಅಂತ ಕಾಳುಮೆಣಸು, ಅಡಿಕೆ, ದಾಳಿಂಬೆ, ಮಾವು ಈ ಬೆಳೆಗಳನ್ನ ಬೆಳೆದಿರ್ತಕ್ಕಂಥ ಎಲ್ಲಾ ರೈತರು ಕೂಡ ಫಸಲು ಕೊಡ್ತಾ ಇರ ಅಂತವ್ರು ಬೆಳೆ ವಿಮೆಯ
0: ಮಾಡಿಸ್ಬೋದು.
1: ಆಯ್ತಾ, ಆಮೇಲೆ ನೋಡು ಬೆಳೆ ಸಾಲ ಏನಾದ್ರೂ ಪಡ್ಕೊಂಡಿದ್ರೆ ಈ ರೈತರು ವಿಮೆಗೆ
0: ಒಳಪಡ್ತಾರೆ,
1: ನೋಂದಾಯಿಸ್ಕೋಬಹುದು.
0: ಅಂದ್ರೆ ಅನುಕೂಲ ಆಯ್ತು ಅಂತ
1: ಅವ್ರಿಗೆ ಏನಾದ್ರು ಬೇಡ ಅಂತ ಅಂದ್ರೆ, ಇಲ್ಲೇನು ಕಡ್ಡಾಯ ಮಾಡಿಲ್ಲ, ಬೇಡ ಅಂತ ಅಂದ್ರೆ ಒಂದು ಲೆಟರ್ ಬರೆದ್ಬಿಟ್ಟು ಕೊಟ್ಬಿಡ್ಬೇಕು.
0: ನನಗೆ ಈ ಸಲ ವಿಮೆ ಕಟ್ಟಕಲ್ಲ ನಾನು ಅಂತ
1: ಈ ಸರಿ ನನ್ಗೆ ಬೇಡ ಅಂತ ಹೇಳ್ಬಿಟ್ಟು ಕೊಡ್ಬೇಕು. ಆಯ್ತಾ, ಈಗ ಏನೇನು ಬೇಕು ಇದಕ್ಕೆ ದಾಖಲಾತಿ ಮಾಡ್ಕೊಳಕ್ಕೆ ಅಂತ
0: ಫಸ್ಟ್ ಅದನ್ನ ಹೇಳಿಲ್ಲ.
1: ಈಗ 2024 ಮತ್ತೆ 25 ಆ ಸಾಲಿನಲ್ಲಿ ಬೆಳೆ ಸಮೀಕ್ಷೆ ಮಾಡಿದ್ದು ಈ ನಾವ್ ಯಾವ ಬೆಳೆ ಹೇಳಿದ್ವ ಆ ಬೆಳೆ ಅಲ್ಲಿ ನೋಂದಾವಣೆ ಆಗಿರ್ಬೇಕು.
0: ಕಳೆದ ವರ್ಷನೇ ನಾನು ನೋಂದಣಿ ಮಾಡಿಸ್ಕೊಂಡಿರ್ಬೇಕು.
1: ಅದರಿಂದಿನ ವರ್ಷ, ಕಳೆದ ವರ್ಷ ಅಲ್ಲ, ಅದರಿಂದ
0: ಹಿಂದಕ್ಕೆ.
1: ಯಾಕೆ ಹೇಳ, ಫಸಲು ಕೊಡ್ತಾ ಇರ್ಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಇವೆಲ್ಲ. ನೀನ್ ನೆನ್ನೆ ಮೊನ್ನೆ ಹಾಕ್ಬಿಟ್ಟು ಬೆಮ್ಮೆ ಕೊಡಿ ನಂಗೆ ಲಾಸ್ ಆಯ್ತು ಅಂತ ಅಂತಂದ್ರೆ ಆಗೋದಿಲ್ಲ. ಫಸಲು ಕೊಡ್ಬೇಕು ಅಂತ ಅಂದ್ರೆ 2 ಬೇಕಲ್ಲ, ಅದಕ್ಕೋಸ್ಕರವ ಆ ವರ್ಷದಲ್ಲಿ
0: 25
1: ಬೆಳೆ ಸಮೀಕ್ಷೆಯಲ್ಲಿ ನೋಂದಣಿ ಆಗಿರ್ಬೇಕು. ಆಯ್ತಾ, ಇನ್ನ FID ಗೊತ್ತೇ ಗೊತ್ತಲ್ಲ,
0: ಫ್ರೂಟ್ಸ್
1: ತಂತ್ರಾಂಶದಲ್ಲಿ ಅಲ್ಲಿ ಬೆಳೆ ಸರ್ವೆ ಮಾಡಿ ಆ ಒಂದು ಸರ್ವೆ ನಂಬರ್ಗೆ
0: ಸೇರಿದೆ
1: ಇದೆ ಅಂತ ಹೇಳ್ಬಿಟ್ಟು ಅದ್ರದ್ದು ಒಂದು ಕೊಡ್ಬೇಕು. ಆಮೇಲೆ ಮಾಮೂಲಿ ಅರ್ಜಿ, ಆಮೇಲೆ ಪಾಣಿ, ಖಾತೆ ಪುಸ್ತಕ, ಕಂದಾಯದ ರಸೀದಿ, ಆಧಾರ್ ಇವೆಲ್ಲನೂ ಕೊಡ್ಬೇಕು. ಆಯ್ತಾ, ಆಮೇಲೆ ಯಾವ್ದಾದ್ರು ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಇಂತ ಕಡೆ ಹೋಗ್ಬಿಟ್ಟು ವಿಮಾ ಯೋಜನೆಗೆ ನೋಂದಣಿ ನಾವು ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವ್ ಎಲ್ಲಿ ಸಾಲ ಪಾಲ ತಗತ್ತಿರ್ತೀವೋ ವ್ಯವಹಾರ ಮಾಡ್ತಾ ಇರ್ತೀವೋ ಅಂತ ಕಡೆ ಹೋಗ್ಬಿಟ್ಟು ಮಾಡ್ಬಿಟ್ರೆ ಶಂಕರಣ್ಣ, ಇದು
0: ನಮ್ಗೆ ಅನುಕೂಲ ಆಯ್ತದೆ.
1: ಅನುಕೂಲ ಆಯ್ತದೆ. ಆಯ್ತಾ, ಇಲ್ಲಿ ಕೆಲವೊಂದಷ್ಟು ಕಂಡೀಷನ್ ಅವೆ. ಏನು 26-27 ಸಾಲಿನಲ್ಲಿ ಈಗ ಅಡಕೆ ಯಾವ ಒಂದು ತಾಲೂಕೆ ಅಂತ ಅಂದ್ರೆ ಈಗ ಆಲೂರು ತಾಲೂಕ್ಗೆ ಕಾಳುಮೆಣಸು ಅಡಕೆ ಆಯ್ತಾ, ಎಲ್ಲಾ ಗ್ರಾಮ ಪಂಚಾಯತಿಲಿ ಇರೋಂತವ್ರು ಕೂಡ ಬೆಳೆದಿರೋಂತವ್ರು ಕೂಡ ಕಾಳುಮೆಣಸು ಮತ್ತೆ ಅಡಕೆಗೆ ಸಂಬಂಧಪಟ್ಟಂಗೆ
0: ಆಲೂರು ತಾಲೂಕಿಗೆ
1: ನೋಂದಣಿ ಮಾಡಿಸಬಹುದು. ಅರ್ಕಲಗೂಡಲ್ವೇ ಕಾಳುಮೆಣಸು ಅಡಕೆ, ಕಾಳುಮೆಣಸು ಅಡಕೆ ಅರ್ಕಲಗೂಡು ತಾಲೂಕಿನ ಯಾವ ಗ್ರಾಮ ಪಂಚಾಯತಿಲಿ ಬೆಳೆದಿದ್ರು ಇದು ನೋಂದಣಿ ಮಾಡಬಹುದು. ಇನ್ನು ದಾಳಿಂಬೆ ಮಾವು ಅಂತ ಹೇಳಿದ್ನಲ್ಲ, ಇದು ಅರಸಿಕೆರೆ, ಯಾಕಂದ್ರೆ ಅಲ್ಲೇ ಜಾಸ್ತಿ ಬೆಳೆಯೋದು, ಅಲ್ಲಿ ಜಾಸ್ತಿ ಬೆಳೆಯೋದ್ರಿಂದ ಅಲ್ಲಿ ಇರೋಂತ ಎಲ್ಲಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬೆಳೆದಿರೋಂತ ಬೆಳೆಗಾರರು ದಾಳಿಂಬೆ ಮತ್ತೆ ಮಾವುಗೆ ಅರಸಿಕೆರೆ ತಾಲೂಕಲ್ಲಿ ಈ ಒಂದು ಒಂದು ಇದನ್ನ ತಗೋಬಹುದು, ಬೆಳೆ ವಿಮೆ ಮಾಡಿಸ್ಕೋಬಹುದು. ಇನ್ನು ಬೇಲೂರು ತಾಲೂಕಿಗೆ ಬಂದ್ರೆ ಕಾಳುಮೆಣಸು ಆಯ್ತಾ, ಕಾಳುಮೆಣಸು ಯಾರು ಬೆಳೆದವರು ಬೇಲೂರು ತಾಲೂಕು ಅವರು
0: ಅಲ್ಲಿ ಎಲ್ಲ ಹೋಬಳಿಗೂ ಬರ್ತದ,
1: ಅಲ್ಲಿ ಎಲ್ಲ ಹೋಬಳಿಗೂ ಬರ್ತದೆ, ಅಲ್ಲಿ ಎಲ್ಲ ಹೋಬಳಿಗೂ ಕಾಳುಮೆಣಸು ಮಾಡ್ಕೋಬಹುದು ಆಯ್ತಾ, ಅಡಕೆನೂ ಮಾಡ್ಸ್ಕೋಬಹುದು ಗ್ರಾಮ ಪಂಚಾಯತಿ ಆಯ್ತಾ. ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಒಂದು ಕಾಳುಮೆಣಸು ಮತ್ತೆ ಅಡಕೆ ಮಾಡ್ಸ್ಕೋಬಹುದು. ಸಕಲೇಶ್ಪುರದಲ್ಲೂ ಕಾಳುಮೆಣಸು ಮತ್ತೆ ಅಡಕೆ, ಇದು ನನಗೆ ಗೊತ್ತಾಗ್ಲಿಲ್ಲ ಮಾಡ್ಲಿಲ್ಲ ಅದು ಇದು ಮತ್ತೆ ಎಷ್ಟು ಪ್ರೀಮಿಯಂ ಕಟ್ಟಬೇಕು ಅಂತ ಅಂದ್ರೆ, ಎಲ್ಲಿ ಹತ್ರದಲ್ಲಿ ತೋಟಗಾರಿಕೆ ಇಲಾಖೆ ಇರ್ತದೋ ಮೀನಕ್ಕ ಅಲ್ಲಿಗೆ ಹೋಗ್ಬಿಟ್ಟು ವಿಚಾರಿಸ್ಬಿಟ್ಟು ಇದೆಷ್ಟು ಬರ್ತದೆ ಏನು ಅಂತ ಕೇಳಿದ್ರೆ ಅವರು ಎಲ್ಲ ಕರೆಕ್ಟ್.
0: ಈಗ ನೀನು ಎಲ್ಲಾ ತಾಲೂಕು ಹೇಳ್ಕ ಬಂದೆ, ಈಗ ಹಾಸನವೇ ಹೇಳ್ದಂಗಾಗ್ಲಿಲ್ವಲ್ಲ,
1: ಹಾಸನಕ್ಕಿಲ್ಲ
0: ಅಂದ್ರೆ ಹಾಸನದಲ್ಲಿ ಈಗ ಹೆಚ್ಚಿಗೆ ಕಾಳುಮೆಣಸು ಬೆಳೆಯಕ್ಕಲ್ಲ,
1: ಹೌದು
0: ಆಯ್ತಾ, ಅಡಿಕೆನೂ ಬೆಳೆಯಲ್ಲ, ಮಾವು ಇಲ್ಲ, ಈ ಕಡೆಗೆ
1: ದಾಳಿಂಬೆನೂ ಇಲ್ಲ, ದಾಳಿಂಬೆನೂ ಇಲ್ಲ,
0: ಹಂಗಾಗಿ ಹಾಸನ ತಾಲೂಕಿಗೆ ಬರೋಕಲ್ಲ.
1: ಹೌದು ಹೌದು ಹೌದು ಹೌದು, ಹಂಗಾಗಿ ಈ ತರ ಮಾಡಿರೋಂಥದ್ದು ನೋಡಿ. ಅಡಕೆ ಏನಾದ್ರು ಒಂದ್ ಹೆಕ್ಟರ್ ಲಾಸ್ ಆಯ್ತು ಅಂತ ಅಂದ್ರೆ 128,000 ಪರಿಹಾರ ಕೊಡೋ ಅಂತದ್ದು
0: ಆಯ್ತಾ.
1: ಕಾಳುಮೆಣಸು ಲಾಸ್ ಆಯ್ತು ಅಂತ ಅಂದ್ರೆ 47,000, ದಾಳಿಂಬೆ ಲಾಸ್ ಆಯ್ತು ಅಂತ ಅಂದ್ರೆ 127,000, ಮಾವು ಲಾಸ್ ಆಯ್ತು ಅಂತ ಅಂದ್ರೆ 80,000 ಕೊಡ್ತಾರೆ.
0: ಅಂದ್ರೆ ಈಗ ಅದಕ್ಕೆ ಪ್ರೀಮಿಯಂ ಎಲ್ಲ ಕಟ್ಟೋದಿರ್ತದಲ್ಲ, ಅದೆಷ್ಟೆಷ್ಟು ಕಟ್ಟಬೇಕು ಅಂತವ?
1: ಅದೇ ಅದಲ್ಲಿ ಹೋಗಿ ಕೇಳಿದ್ರೆ ನಾನು ಹೇಳಿದ್ನಲ್ಲ,
0: ನಾವೀಗ ಆಫೀಸ್ಗೆ ಹೋಗ್ಬೇಕು,
1: ಆಫೀಸ್ಗೆ
0: ಹೋಗ್ಬಿಟ್ಟು ಯಾವ ಯಾವ ಬೆಳೆಗೆ ಅಂತ ಎಷ್ಟೆಷ್ಟು ಅಂತ ಪ್ರೀಮಿಯಂ ಹೇಳ್ತಾರೆ, ಅದ ನಾವು ಕಟ್ಬಿಟ್ಟು ನಾವೀಗ ನಮ್ದು ನೋಂದಣಿ ಮಾಡಿಸ್ಕೊಂಡು ಬಂದ್ಬಿಟ್ರೆ ನನ್ನ ಬೆಳೆ ಏನಾದ್ರು ನುಕ್ಸಾನ ಆಯ್ತು ಅಂತಂದ್ರೆ ನನಗೆ ವಿಮೆ ಅನ್ನೋದು ಕೊಡ್ತಾರೆ.
1: ನೋಡಿ ಅಡಕೆಗಾದ್ರೆ ಶಂಕರಣ್ಣ, ಒಂದ್ ಎಕರೆಗೆ 2,560 ರೂಪಾಯಿ ಕಟ್ಬೇಕು ಆಯ್ತಾ. ಕಾಳುಮೆಣಸ್ಗಾದ್ರೆ 940 ರೂಪಾಯಿ, ಇದು ಒಂದ್ ಎಕರೆಗೆ ನಾನು ಹೇಳ್ತಾರೆ. ದಾಳಿಂಬೆದಾದ್ರೆ 2,540 ರೂಪಾಯಿ, ಮಾವಾದ್ರೆ 1,600 ರೂಪಾಯಿ.
0: ನೋಡು ಮತ್ತೆ ಎಲ್ಲ ಇಲ್ಲೇ ವಿಚಾರ ಇಟ್ಕೊಬಿಟ್ಟು ನೀನು ಆಫೀಸ್ಗೆ ಹೋಗಿ ಆಫೀಸ್ಗೆ ಹೋಗಿ ಅನ್ಬಿಟ್ಟಲ್ಲ ಅಣ್ಣಯ್ಯ.
1: ಅಯ್ಯೋ ಹಂಗಂದ್ರೆ ನೀನ್ ಎಲ್ಲಾದ್ನು ಇಲ್ಲೇ ಬೇಕು ಅಂತೇಳಿ ಮತ್ತೆ ಇನ್ನೇನ್ ಮಾಡೋದು?
0: ಅಲ್ಲ ಈಗ ನಾನು ಹೆಂಗಿರೋ ನಾಳೆಗೆ ಹೋಯ್ತಾ ಇದ್ದು ಆ ವಿಚಾರ ಬೇರೆ ಬಿಡು, ಹಂಗೆ ಹೋಗಿ ಎಲ್ಲ ಸುತ್ತಾಡ್ಕೊಂಡು ವಿಚಾರ ಮಾಡ್ಕೊಂಡು
1: ಸ್ವಲ್ಪ ಗೊತ್ತಾಗ್ಲಿ, ನಾಲ್ಕಾರು ಜನ ಪರಿಚಯ ಆಗ್ಲಿ, ಹೋಗ್ಬಿಟ್ಟು ಸ್ವಲ್ಪ ಅಡ್ಡಾಡ್ಲಿ ಅಂತ ಹೇಳ್ಬಿಟ್ಟು ಹೇಳದ್ ನಾನು
2: ಹೆಂಗೋ ಮಾಹಿತಿ ಕೊಡ್ತದೆ ಅಂತ ನಮ್ ಸಂಕ್ರಣ ಎರಡು ಕಿವಿನು ಅರಳಿಸ್ಕೊಂಡು ಕೇಳ್ತಾ
1: ಕೂತ್ಕೊಂಡ್ಬಿಟ್ಟಿರ್ತೀಯ
0: ಹೆಂಗ ಗೊತ್ತಾ ಮೀನಕ್ಕ, ಹಣೆಯನ್ ಹತ್ರ ಕೂತ್ಕೊಂಡು ವಿಚಾರವಾಗಿ ತಿಳ್ಕೊತಾ ಇದ್ರೆ ಆಮೇಲೆ ಒಂದ್ ವಿಚಾರ ಹೇಳ್ಬಿಟ್ಟು ಸುಮ್ನಾಕಲ್ಲ ಅವನು, ನಮಗೆ ಯಾವ್ದು ಅನುಕೂಲ ಆಯ್ತದೆ ಅದನ್ನ ಒತ್ತಿ ಒತ್ತಿ ಹೇಳ್ತಾನೆ, ಮತ್ತೆ ಒಸಿ ನಮ್ಗೆ ಜವಾಬ್ದಾರಿ ಬರಂಗೂ ಕೂಡ ವಿಚಾರಗಳಿಗೆ ತಲುಪಿಸ್ತಾನೆ.
2: ಮತ್ತೆ ಈ ದುಡ್ಡಿಂದೆಲ್ಲ ಗೊತ್ತಾದಾಗ ಕರೆಕ್ಟ್ ಆಗಿ ನಾವು ದುಡ್ಡು ಮಡ್ಕೊಂಡು ಹೋಗ್ಬೋದಾ ಕಟ್ಲಿಕ್ಕೆಲ್ಲ, ಅದು ಒಂದ್ ರೀತಿ ಒಳ್ಳೆ.
1: ಆಮೇಲೆ ಈ ಸಾಂಬಾರ್ ಪದಾರ್ಥದ್ದೆಲ್ಲವ ಏಲಕ್ಕಿ ಪಾಲಕ್ಕಿ ಅವೆಲ್ಲಾನು ಹಾಕಬೇಕು ಅಂತ ಅನ್ಕೊಂಡಿದ್ದಲ್ಲ ಶಂಕರಣ್ಣ, ನೀನು ಒಂದ್ಸರಿ ಹೇಳಿದ್ದ ನೋಡು, ಈ ಸಾಂಬಾರ್ ಮಂಡಳಿಯಿಂದಲೇ ಸಕಲೇಶ್ಪುರದಲ್ಲಿತ್ತಲ್ಲ ಅಲ್ಲಿಂದಲೇ ಒಳ್ಳೆ ಗುಣಮಟ್ಟ ಮತ್ತೆ ಒಳ್ಳೊಳ್ಳೆ ಇಳುವರಿ ಕೂಡ ಅಂತ ಸಾಂಬಾರ ಸಸಿಗಳನ್ನ ಮಾಡೋರಂತೆ. ಈಗ ಅವರವೇ ಕ್ಷೇತ್ರಗಳವಲ್ಲಪ್ಪ ಅಲ್ಲಿ ಮಾಡೋರಂತೆ.
0: ಅಲ್ಲಿಂದ ಬೇಕಾದ್ರೆ ನಾವು ಬೇಕು ಅಂದ್ರೆ ಈ ಕರೆಕ್ಟ್ ಮುಂಗಾರು ಟೈಮಲ್ಲಿ ಹೋಗಿ ತಂಕ ಹಾಕಬಹುದು.
1: ಈಗೆಲ್ಲ ಕೊಡ್ತಾವ್ರಂತೆ, ಏಲಕ್ಕಿ, ಕಾಳುಮೆಣಸು ಆಯ್ತಾ, ಲವಂಗ, ಈ ಪುನರ್ಪಳಿ, ಚಕ್ಕೆ ಸಸಿ, ಇಂಥವೆಲ್ಲನು ರೆಡಿ ಮಾಡಿ ಇಟ್ಟವ್ರಂತೆ ಶಂಕರಣ ಆಯ್ತಾ. ಈಗ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಲ್ಲಿ ಬಿಳಿಗೆರೆ ಅಂತ ಹೇಳಿ ನೋಡು, ಅಲ್ಲೊಂದು ಅವ್ರದ್ದು ಪಾರಂ ಐತೆ,
0: ಸಸ್ಯಕ್ಷೇತ್ರ
1: ಸಸ್ಯ ಪಾಲನಾ ಕೇಂದ್ರ ಅಂತ ಹೇಳಿ ಕರಿತೀವಲ್ಲ, ಅಲ್ಲಿ ತಗೋಬಹುದು. ಈ ಸೋಮರ್ಪೇಟೆ ಅಥವಾ ವೈಗೂರು ಅಂತ ಐತಲ್ಲಪ್ಪ, ಅಲ್ಲೊಂದೈತಂತೆ, ಅಲ್ಲೂ ತರಬಹುದು. ಇನ್ನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಸಕಲೇಶ್ಪುರ ತಾಲೂಕು ಯಸ್ಲೂರು, ಅಲ್ಲೊಂದು ಸಸ್ಯಪಾಲನಾ ಕೇಂದ್ರ ಇದೆ, ಅಲ್ಲಿ ತಗೊಂಡ್ಬರ್ಬೋದು. ಚಿಕ್ಕಮಂಗಳೂರು ಜಿಲ್ಲೆಯಲ್ಲಿ ಮೂಡಿಗೆರೆ ತಾಲೂಕಲ್ಲಿ ಬೆಟ್ಟದ ಮನೆ ಅಂತ ಕರಿತೀವಲ್ಲ, ಅಲ್ಲೊಂದು ಫಾರಂ ಐತೆ, ಅಲ್ಲೂ ಇಟ್ಟವ್ರಂತೆ. ಆಮೇಲೆ ಕೊಪ್ಪತ್ತವ ಬೆಳಗೋಳ ಅಂತ ಒಂದು ಊರೈತೆ, ಅಲ್ಲೊಂದು ಫಾರಂ ಐತಂತೆ, ಅಲ್ಲೂ ಮಾಡೋರಂತೆ. ನಿನ್ಗೆ ಎಲ್ಲಿ ಅನುಕೂಲ
0: ಯಾರಿಗೆ ಹತ್ರ ಆಯ್ತದೆ ಅಲ್ಲಿಗೆ ಬೇಕು ಅಂತ
1: ಅವ್ರವ್ರಿಗೆ ಎಲ್ಲೆಲ್ಲ ಹತ್ರ ಆಯ್ತದೆ. ಈಗ ನೋಡಿ ನಿಮ್ಗೆ ಇದು ಯಸ್ಲೂರ್ ಹತ್ರ ಆಯ್ತದೆ, ಯಸ್ಲೂರ್ಗೆ ಹೋಗ್ಬಿಟ್ಟು ನಿಮ್ಗೆ ಏಲಕ್ಕಿ ಬೇಕು, ಕಾಳುಮೆಣಸು ಬೇಕು, ಲವಂಗದ ಸಸಿ ಬೇಕು, ಕುಂದರ್ಪಳ್ಳಿ ಬೇಕು, ಚಕ್ಕೆ ಬೇಕು, ತರಬಹುದು. ಆಮೇಲೆ ಎಲ್ಲ ಗೌರ್ಮೆಂಟ್ ರೇಟು, ಏನ್ ಜಾಸ್ತಿನೂ ಇರಕ್ಕಿಲ್ಲ, ಗೌರ್ಮೆಂಟ್ ಇಷ್ಟು ಅಂತ ಹೇಳಿ ಫಿಕ್ಸ್ ಮಾಡಿರ್ತದ, ಆ ದುಡ್ಡು ಕಟ್ಟೋದು ಹೋಗ್ಬಿಟ್ಟು ತಗೊಂಡು ಬರೋದು.
0: ಒಳ್ಳೆ ವಿಚಾರಗಳ ಹೇಳ್ದೆ, ಮೊದಲನೇದಾಗಿ ದುಡ್ಡಿನ ಇಸೆ ಹೇಳ್ದೆ, ನನಗೆ ಗೊಬ್ಬರ ತರಕ್ಕೆ ಅನುಕೂಲ ಆಯ್ತು ಆಯ್ತಾ. ಜೊತೆಗೆ ಈಗ ನಾವೀಗ ವಿಮೆ ಗಿಮೆ ಮಾಡೋದಕ್ಕೆ ಅದನ್ನು ಹೇಳ್ದೆ. ಜೊತೆಗೆ ನೋಡಿದ್ರೆ ನನಗೆ ಬೇಕಾಗಿದ್ದು ಸಂಬಾರ ಪದಾರ್ಥದ್ದು ನೀನೇ ಜಪ್ತಿ ಮಾಡ್ಕೊಂಡು ಹೇಳ್ದಲ್ಲ ಅಣ್ಣ.
1: ಅಂದ್ರೆ ನೀನು ಯಾವಾಗಲೂ ಹೇಳಿದ್ದಲ್ಲ ಸ್ಟೋರ್ ಆಗಿರ್ತದ
0: ನಿಂದು ಹಾರ್ಡ್ ಡಿಸ್ಕ್ ಸಿಕ್ಕಾಪಟ್ಟೆ ದೊಡ್ಡದು. ಹಂಗಾಗಿ
1: ಅದೇನಿಲ್ಲ, ಎಕ್ಸ್ಟ್ರಾ ಹಾಕ್ಸ್ಕೊಂಡೆ ಮೊನ್ನೆ.
0: ಓ ಈಗ ಅದನ್ನ ಟಿಬಿ ಜಿಬಿ ಅಂತೆಲ್ಲ ಬರ್ತಾವಲ್ಲ ಅವ,
1: ಟಿಬಿ ಹಾಕ್ಸ್ಕೊಂಡಿದ್ದೀನಿ
0: ಅಣ್ಣಯ್ಯ. ಈಗ ನೋಡು ಹಿಂಗೆ ಜಗತಿ ಮೇಲೆ ನಿಂತ್ಕೊಂಡು ಈ ತಂಡಿ ಹವಾದಲ್ಲಿ ಮಾತಾಡಿ ಮಾತಾಡಿ ಯಾಕೋ ಸೊಂಟ್ ನೋಯ್ತೈತೆ. ಏನಾದ್ರು ಒಂಚೂರು ಬಿಸಿ ಬಿಸಿ ಏನಾದ್ರು ಕೊಟ್ಟು ಒಂಚೂರು ಸಮಾನ ಮಾಡಕ್ಕೆ ಏನಾದ್ರು ವ್ಯವಸ್ಥೆ ಮಾಡು.
1: ಕಾಫಿ ಫಿಲ್ಟರ್ ಕಾಫಿ ನಾನೇ ಮಾಡಿದ್ದೀನಿ ಇವತ್ತು.
0: ಹೌದಾ,
1: ಕುಡಿ ನಡಿ.
0: ಮೀನಕ ನಡಿ ಮತ್ತೊಳಿಕೆ
2: ನಡಿ ನಡಿ.
3: ಇದುವರೆಗೂ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಎಚ್ ಮೋಹನಾಕ್ಷಿ.

ಇದೊಂದು ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪಿಎಂ ಕಿಸಾನ್ ಯೋಜನೆಯ 23ನೇ ಕಂತಿನ ಹಣವನ್ನು 2026ರ ಜೂನ್ ತಿಂಗಳ 20ರ ಶನಿವಾರದಂದು, ಅಂದರೆ ನಿನ್ನೆ, ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಹೂಗ್ಲಿ ಸಮೀಪದಲ್ಲಿರುವ ತಾರಕೇಶ್ವರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಈ ಕಂತಿನಡಿ 9.5 ಕೋಟಿಗೂ ಅಧಿಕ ರೈತರ ಬ್ಯಾಂಕ್ ಖಾತೆಗಳಿಗೆ ಸುಮಾರು 19,000 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾವಣೆ ಮಾಡಲಾಗಿದೆ. ಈ ಯೋಜನೆಯಡಿ ಅರ್ಹ ರೈತ ಕುಟುಂಬಗಳಿಗೆ ವರ್ಷಕ್ಕೆ 6,000 ರೂಪಾಯಿಗಳ ಆರ್ಥಿಕ ನೆರವನ್ನು 3 ಸಮಾನ ಕಂತುಗಳಲ್ಲಿ, ಅಂದರೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿಗಳಂತೆ ನೀಡಲಾಗುತ್ತದೆ. ಈ ಮೊತ್ತವನ್ನು ಆಧಾರ್ ಜೋಡಣೆಯಾದ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾಯಿಸಲಾಗುತ್ತದೆ. ಯೋಜನೆ ಆರಂಭವಾದಾಗಿನಿಂದ ಇದುವರೆಗೆ 22 ಕಂತುಗಳ ಮೂಲಕ 4.28 ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಹಣವನ್ನು ರೈತರಿಗೆ ವಿತರಿಸಲಾಗಿದೆ. 22ನೇ ಕಂತಿನಲ್ಲೇ 9.44 ಕೋಟಿಗೂ ಅಧಿಕ ರೈತರು ಪ್ರಯೋಜನ ಪಡೆದಿದ್ದು, ಸುಮಾರು 18,895 ಕೋಟಿ ರೂಪಾಯಿಗಳನ್ನು ವಿತರಿಸಲಾಗಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.

ಆಕಾಶವಾಣಿ ಹಾಸನ ಸಮಯ 7:34 ಆಗುತ್ತಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳು.

0: ನೀರಿನ ಅಭಾವವನ್ನು ಕಡೆಗಾಣಿಸಲು ನಾವೆಲ್ಲ ಪಣ ತೊಡಬೇಕು. ನೀರಿಲ್ಲದೆ ಜೀವಿಗಳು ಇರಲಾರವು, ಜೀವ ಉಳಿಯಲಾರದು.
1: ರೈತನ ನೋವಿಗೆ ಕರಗಿತು ಮೋಡ, ಸುರಿಯುತ ನೆಲದಲ್ಲಿ ಹರಿದಿದೆ ನೋಡ.
0: ನೀರನ್ನು ಮಿತವಾಗಿ ಬಳಸಿರಿ. ತ್ಯಾಜ್ಯ ವಸ್ತುಗಳನ್ನು ಕೆರೆ ಬಾವಿ ನದಿಗಳಿಗೆ ಎಸೆಯದಿರಿ. ಕೈಗಾರಿಕೆಯ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿರಿ. ಮಳೆಗಾಲದಲ್ಲಿ ಭೂಮಿಗೆ ಬಿದ್ದ ನೀರು ವ್ಯರ್ಥ ಹರಿದು ಹೋಗದಂತೆ ನೋಡಿಕೊಳ್ಳಿ. ಜೀವನಾಧಾರವಾದ ನೀರಿನ ಮತ್ತು ಜಲಮೂಲದ ರಕ್ಷಣೆ ಪ್ರತಿಯೊಬ್ಬನ ಕರ್ತವ್ಯ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಭಿವೃದ್ಧಿಯ ಫಲ ಸಮಾಜದ ಎಲ್ಲಾ ವರ್ಗಕ್ಕೂ ತಲುಪಿದಾಗ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಸ್ವಿಟ್ಜರ್ಲೆಂಡ್ನಲ್ಲಿಂದು ಪಶ್ಚಿಮ ಏಷ್ಯಾ ಸಂಘರ್ಷ ಕೊನೆಗೊಳಿಸುವ ನಿಟ್ಟನಲ್ಲಿ ಅಮೆರಿಕ ಇರಾನ್ ಮಾತುಕತೆ ಆರಂಭ. ದೇಶ ವಿದೇಶಗಳಲ್ಲಿ ವಿಜೃಂಭಣೆಯಿಂದ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ತಮಿಳುನಾಡಿನ ಸಮುದ್ರಾಹಾರ ಕಾರ್ಖಾನೆಯಲ್ಲಿ ಅಮೋನಿಯಾ ಅನಿಲ ಸೋರಿಕೆ, 7 ಸಾವು, 70 ಮಂದಿ ಅಸ್ವಸ್ಥ. ಹಾಗೂ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿ ಫೈನಲ್ನಲ್ಲಿ ಆತಿಥೇಯ ಶ್ರೀಲಂಕಾ ವಿರುದ್ದ 66 ರನ್ಗಳಿಂದ ಗೆದ್ದ ಭಾರತ ಎ ತಂಡ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಮಧ್ಯಪ್ರದೇಶದ ಜಬಲ್ಪುರನಲ್ಲಿರುವ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ವಿವಿಧ ವಿಭಾಗಗಳಲ್ಲಿ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿದರು. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅವರು, ವಿಶ್ವವಿದ್ಯಾಲಯಕ್ಕೆ ಹೆಸರಾಗಿರುವ ರಾಣಿ ದುರ್ಗಾವತಿ ಅವರು ಧೈರ್ಯ, ಶೌರ್ಯ ಮತ್ತು ಪರಾಕ್ರಮದ ಪ್ರತೀಕವಾಗಿದ್ದರು. ಭಾರತೀಯ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದು ಮುಂದಿನ ಪೀಳಿಗೆಗೂ ಪ್ರೇರಣೆಯಾಗಿದ್ದಾರೆ ಎಂದು ತಿಳಿಸಿದರು. 2047ರೊಳಗೆ ವಿಕಸಿತ ಭಾರತ ನಿರ್ಮಾಣದ ಗುರಿ ಸಾಧಿಸಬೇಕಾದರೆ ಅಭಿವೃದ್ಧಿಯ ಫಲಗಳು ಸಮಾಜದ ಪ್ರತಿಯೊಂದು ವರ್ಗ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕು. ಶಿಕ್ಷಣವು ವ್ಯಕ್ತಿ ಹಾಗೂ ಸಮಾಜದ ಅಭಿವೃದ್ಧಿಗೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದ್ದು ಆದಿವಾಸಿ ಸಮುದಾಯಗಳ ಶಿಕ್ಷಣ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ನಿರಂತರ ಪ್ರಯತ್ನಗಳು ನಡೆಯಬೇಕು ಎಂದು ಅವರು ಒತ್ತಿ ಹೇಳಿದರು. ನಾಳೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಕುನ್ಹೋ ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದು, ಸಹರಿಯ ಬುಡಕಟ್ಟು ಸಮುದಾಯದ ಸದಸ್ಯರು, ಚೀತಾ ಟ್ರ್ಯಾಕ್ಟರ್ಗಳು ಹಾಗೂ ಉದ್ಯಾನವನದ ಕ್ಷೇತ್ರ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಧ್ಯಂತರ ಒಪ್ಪಂದವನ್ನು ಬಲಪಡಿಸುವ ಮತ್ತು ಪಶ್ಚಿಮ ಏಷ್ಯಾ ಸಂಘರ್ಷವನ್ನು ಕೊನೆಗೊಳಿಸುವ ಪ್ರಯತ್ನಗಳನ್ನು ಪರಿಗಣಿಸುವ ಗುರಿಯನ್ನು ಹೊಂದಿರುವ ಮಾತುಕತೆಗಳು ಇಂದು ಸ್ವಿಟ್ಜರ್ಲೆಂಡ್ನ ಬರ್ಗೆನ್ ಸ್ಟಾಕ್ನಲ್ಲಿ ಪ್ರಾರಂಭವಾದವು. ಕತಾರ್ ಮತ್ತು ಪಾಕಿಸ್ತಾನ ಈ ಮಾತುಕತೆಯ ಮಧ್ಯಸ್ಥಿಕೆ ವಹಿಸುತ್ತಿದೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅಮೆರಿಕದ ನಿಯೋಗವನ್ನು ಮುನ್ನಡೆಸುತ್ತಿದ್ದರೆ, ಇರಾನ್ನ ನಿಯೋಗವನ್ನು ಸ್ಪೀಕರ್ ಮೊಹಮ್ಮದ್ ಬಕರ್ ಗಾಲಿಬಾಬ್ ಮತ್ತು ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ ನೇತೃತ್ವ ವಹಿಸಿದ್ದಾರೆ. ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿದ ನಿರಂತರ ದಾಳಿಯಿಂದಾಗಿ ಟೆಹರಾನ್ ಮತ್ತೆ ಹಾರ್ಮೂಜ್ ಜಲಸಂಧಿಯನ್ನು ಮುಚ್ಚಿದ ನಂತರ ಈ ಸಭೆ ನಡೆದಿದೆ. ಆದಾಗ್ಯೂ ಜಲಮಾರ್ಗವು ಎಲ್ಲಾ ಹಡಗುಗಳಿಗೆ ಮುಕ್ತವಾಗಿದೆ ಎಂದು ಯುಎಸ್ ಮಿಲಿಟರಿ ಹೇಳಿದೆ. ಕತಾರ್ ಮತ್ತು ಪಾಕಿಸ್ತಾನದ ಪ್ರತಿನಿಧಿಗಳೊಂದಿಗೆ ಟೆಹರಾನ್ ಮತ್ತು ವಾಷಿಂಗ್ಟನ್ ನಂತರದಲ್ಲಿ ಚತುರ್ಭುಜ ಮಾತುಕತೆಗಳು ಭಾಗವಹಿಸಲಿವೆ. ಕ್ಷಮಿಸಿ, ಕತಾರ್ ಮತ್ತು ಪಾಕಿಸ್ತಾನದ ಪ್ರತಿನಿಧಿಗಳೊಂದಿಗೆ ಟೆಹರಾನ್ ಮತ್ತು ವಾಷಿಂಗ್ಟನ್ ನಂತರದಲ್ಲಿ ಚತುರ್ಭುಜ ಮಾತುಕತೆಗಳಲ್ಲಿ ಭಾಗವಹಿಸಲಿವೆ. 4 ಪಕ್ಷಗಳ ಮಾತುಕತೆಗೆ ಮುಂಚಿತವಾಗಿ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಅವರನ್ನು ಒಳಗೊಂಡ ಅಮೆರಿಕ ನಿಯೋಗ ಮತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಳಿಯ ಜೆರೆಡ್ ಕುಷ್ನರ್ ಪಾಕಿಸ್ತಾನದ ಮಧ್ಯಸ್ಥಿಕೆ ತಂಡದೊಂದಿಗೆ ಸಭೆ ನಡೆಸಿದರು. ಇಂದು 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಪ್ರಪಂಚದಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯ ವಾಕ್ಯದಡಿಯಲ್ಲಿ ಈ ದಿನವನ್ನು ಆಚರಿಸಲಾಗುತ್ತಿದೆ. ಮಸ್ಕತ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಆವರಣದಲ್ಲಿ ವಿಶೇಷ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವು ರಾಜತಾಂತ್ರಿಕ ಸದಸ್ಯರು, ಭಾರತೀಯ ವಲಸಿಗರು ಮತ್ತು ಒಮನ್ನಾದ್ಯಂತ ಯೋಗ ಉತ್ಸಾಹಿಗಳನ್ನು ಒಗ್ಗೂಡಿಸಿತು. ಸಾಮೂಹಿಕವಾಗಿ ಪ್ರದರ್ಶಿಸಿದ ಸಾಮಾನ್ಯ ಯೋಗವನ್ನು ಒಳಗೊಂಡ ಈ ಕಾರ್ಯಕ್ರಮವು ಪ್ರದೇಶಾದ್ಯಂತ ಯೋಗ ಮತ್ತು ಯೋಗಾಸನ ಹೆಚ್ಚುತ್ತಿರುವ ಜನಪ್ರಿಯತೆಯನ್ನು ಪ್ರದರ್ಶಿಸಿತು. ಮತ್ತೊಂದೆಡೆ ಕತಾರ್ನ ದೋಹಾದಲ್ಲಿ ಭಾರತೀಯ ಸಮುದಾಯ ಮತ್ತು ಇತರ ವಲಸಿಗ ಗುಂಪುಗಳಿಂದ 2000ಕ್ಕೂ ಹೆಚ್ಚು ಯೋಗ ಉತ್ಸಾಹಿಗಳು ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಇದು ಕತಾರ್ನಲ್ಲಿ ಪ್ರಾಚೀನ ಅಭ್ಯಾಸದ ಹೆಚ್ಚುತ್ತಿರುವ ಜನಪ್ರಿಯತೆಯನ್ನು ಒತ್ತಿ ಹೇಳುತ್ತದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇಯಾದ್ಯಂತ ಸಾವಿರಾರು ನಿವಾಸಿಗಳು ಇಂದು ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಇದು ಮೆಗಾ ಯೋಗ ಅಧಿವೇಶನಗಳೊಂದಿಗೆ ಸಮುದಾಯ ಸ್ಥಳಗಳನ್ನು ಸ್ವಾಸ್ಥ್ಯ ಮತ್ತು ಸಾಂಸ್ಕೃತಿಕ ವಿನಿಮಯದ ಕೇಂದ್ರಗಳಾಗಿ ಪರಿವರ್ತಿಸಿತು. ದುಬೈನಲ್ಲಿ ಭಾರತದ ರಾಯಭಾರ ಕಚೇರಿಯು ದುಬೈ ಪೊಲೀಸರ ಸಹಯೋಗದೊಂದಿಗೆ ದುಬೈ ಪೊಲೀಸ್ ಅಧಿಕಾರಿಗಳ ಕ್ಲಬ್ನಲ್ಲಿ ಯೋಗ ಆಚರಣೆಯನ್ನು ಆಯೋಜಿಸಲಾಗಿತ್ತು. ಶಾಲಾ ಮಕ್ಕಳು, ಕುಟುಂಬಗಳು ಮತ್ತು ವೈದ್ಯ ಸಮುದಾಯದ ಉತ್ಸಾಹಿಗಳು ಸೇರಿದಂತೆ ಎಲ್ಲಾ ವಯಸ್ಸಿನ ಸುಮಾರು 1,500ಕ್ಕೂ ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಲಡಾಕ್ನ ಲೇಹ್ನಲ್ಲಿ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಆರೋಗ್ಯಕರ, ಸಂತೋಷದಾಯಕ ಮತ್ತು ಹೆಚ್ಚು ಶಾಂತಿಯುತ ಸಮಾಜಕ್ಕಾಗಿ ನಾಗರಿಕರು ಯೋಗವನ್ನು ತಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಳ್ಳುವಂತೆ ಕರೆ ನೀಡಿದರು. ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳು ಮತ್ತು ಅವುಗಳ ಅಧೀನದಲ್ಲಿರುವ ಇಲಾಖೆಗಳು ಇಂದು ನವದೆಹಲಿಯಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದವು. ಸಂವಹನ ಸಚಿವಾಲಯದ ಅಧೀನದಲ್ಲಿರುವ ದೂರಸಂಪರ್ಕ ಇಲಾಖೆಯು ನವದೆಹಲಿಯ ಸಂಚಾರ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು 100ಕ್ಕೂ ಹೆಚ್ಚು ಸಿಬ್ಬಂದಿಗಳು ಯೋಗ ಅಧಿವೇಶನದಲ್ಲಿ ಭಾಗವಹಿಸಿ ವಿವಿಧ ಯೋಗ ಆಸನಗಳು, ಧ್ಯಾನದ ಅಭ್ಯಾಸಗಳನ್ನು ಮಾಡಿದರು. ಗೃಹ ವ್ಯವಹಾರಗಳ ಸಚಿವಾಲಯ, ಭೂ ಸಂಪನ್ಮೂಲ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ದಿ ಇಲಾಖೆ, ವಿದೇಶಾಂಗ ಸಚಿವಾಲಯದ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಹಾಗೂ ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರ ಕಚೇರಿ ಜಂಟಿಯಾಗಿ ನವದೆಹಲಿಯ ಕರ್ತವ್ಯ ಭವನದಲ್ಲಿ ಯೋಗ ದಿನಾಚರಣೆಯನ್ನು ಆಯೋಜಿಸಿದ್ದವು. ಆರೋಗ್ಯಕರ ಜೀವನ ಶೈಲಿ ಮತ್ತು ಸಮಗ್ರ ಯೋಗಕ್ಷೇಮವನ್ನು ಉತ್ತೇಜಿಸುವಲ್ಲಿ ಯೋಗದ ಮಹತ್ವವನ್ನು ಈ ಕಾರ್ಯಕ್ರಮವು ಬಿಂಬಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತಮಿಳುನಾಡಿನ ಪೆರಿಯಪಾಳ್ಯಂನಲ್ಲಿರುವ ಸಮುದ್ರಾಹಾರ ರಫ್ತು ಕಂಪನಿಯಲ್ಲಿ ಇಂದು ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಕನಿಷ್ಠ 7 ಜನರು ಸಾವನ್ನಪ್ಪಿದ್ದು 70ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥಗೊಂಡಿದ್ದಾರೆ. ಪ್ರಾಥಮಿಕ ವರದಿಗಳ ಪ್ರಕಾರ ರಕ್ಷಣಾ ಮತ್ತು ವೈದ್ಯಕೀಯ ಕಾರ್ಯಾಚರಣೆಗಳು ಮುಂದುವರಿದಂತೆ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ, ವಿಶೇಷ ರಾಸಾಯನಿಕ, ಜೈವಿಕ ಮತ್ತು ಪರಮಾಣು ನಿರ್ವಹಣಾ ತಂಡಗಳೊಂದಿಗೆ ತಕ್ಷಣದ ರಕ್ಷಣಾ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿ ಕಟ್ಟುನಿಟ್ಟಾದ ಸುರಕ್ಷತಾ ಶಿಷ್ಟಾಚಾರಗಳ ಅಡಿಯಲ್ಲಿ ಸೋರಿಕೆಯನ್ನು ತಡೆಗಟ್ಟಲು ಪ್ರಯತ್ನ ನಡೆಸಲಾಗಿದೆ. ಘಟನೆಯ ಕುರಿತು ತನಿಖೆ ನಡೆಸಲು 3 ಸದಸ್ಯರ ಉನ್ನತ ಮಟ್ಟದ ಸಮಿತಿಯೊಂದನ್ನು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ರಚಿಸಿದ್ದು 24 ಗಂಟೆಗಳ ಒಳಗೆ ವರದಿ ಸಲ್ಲಿಸುವಂತೆ ಸಮಿತಿಗೆ ನಿರ್ದೇಶನ ನೀಡಿದ್ದಾರೆ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆದ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆಯನ್ನು ಇಂದು ಬಿಗಿ ಭದ್ರತೆಯ ನಡುವೆ ಸರಾಗವಾಗಿ ನಡೆಸಲಾಯಿತು. ಭಾರತದ 551 ನಗರಗಳು ಮತ್ತು ವಿದೇಶಗಳ 14 ನಗರಗಳಲ್ಲಿ 22.79 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದರು. ಪರೀಕ್ಷೆಯನ್ನು ಮಧ್ಯಾಹ್ನ 2 ಸಂಜೆ 5:15 ಇಂಗ್ಲಿಷ್ ಸೇರಿದಂತೆ 12 ಭಾರತೀಯ ಭಾಷೆಗಳಲ್ಲಿ ನಡೆಸಲಾಯಿತು. ದಂಬುಲ್ಲಾದಲ್ಲಿ ಇಂದು ನಡೆದ ತ್ರಿಕೋನ ಏಕದಿನ ಕ್ರಿಕೆಟ್ ಎ ಸರಣಿಯ ಫೈನಲ್ ಪಂದ್ಯದಲ್ಲಿ ಭಾರತ ಎ ತಂಡ ಆತಿಥೇಯ ಶ್ರೀಲಂಕಾ ಎ ತಂಡವನ್ನು 66 ರನ್ಗಳಿಂದ ಸೋಲಿಸಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಎ ತಂಡ ನಿಗದಿತ 50 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 377 ರನ್ಗಳ ಭಾರಿ ಮೊತ್ತ ಪೇರಿಸಿತು. ಭಾರತ ಪರ ವೈಭವ್ ಸೂರ್ಯವಂಶಿ ಕೇವಲ 11 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿ 29 ಎಸೆತಗಳಲ್ಲಿ 94 ರನ್ಗಳನ್ನು ಗಳಿಸಿ ಶ್ರೀಲಂಕಾ ಬೌಲರ್ಗಳ ಬೆವರಿಳಿಸಿದರು. ಶ್ರೀಲಂಕಾ ಎ ತಂಡದ ಪರ ಕುಗತಾಸ್ ಮಥುಲನ್, ರವೀಂದು ಫರ್ನಾಂಡೋ ಹಾಗೂ ವನುಜಾ ಸಾಹನ್ ತಲಾ 2 ವಿಕೆಟ್ ಪಡೆದರು. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫೋರ್ಡ್ ಕ್ರೀಡಾಂಗಣದಲ್ಲಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಗುಂಪು 1 ಪಂದ್ಯದಲ್ಲಿ ಇಂದು ಭಾರತ ದಕ್ಷಿಣ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಭಾರತ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಭಾರತ 8 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 68 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ದಿಯ ಫಲ ಸಮಾಜದ ಎಲ್ಲಾ ವರ್ಗಕ್ಕೂ ತಲುಪಿದಾಗ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟಪತಿ ದ್ರೌಪದಿ ಮುರ್ಮು. ಸ್ವಿಟ್ಜರ್ಲೆಂಡ್ನಲ್ಲಿಂದು ಪಶ್ಚಿಮ ಏಷ್ಯಾ ಸಂಘರ್ಷ ಕೊನೆಗೊಳಿಸುವ ನಿಟ್ಟನಲ್ಲಿ ಅಮೆರಿಕ ಇರಾನ್ ಮಾತುಕತೆ ಆರಂಭ. ದೇಶ ವಿದೇಶಗಳಲ್ಲಿ ವಿಜೃಂಭಣೆಯಿಂದ ನಡೆದ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ. ತಮಿಳುನಾಡಿನ ಸಮುದ್ರಾಹಾರ ಕಾರ್ಖಾನೆಯಲ್ಲಿ ಅಮೋನಿಯಾ ಅನಿಲ ಸೋರಿಕೆ, 7 ಸಾವು, 70 ಮಂದಿ ಅಸ್ವಸ್ಥ. ಹಾಗೂ ತ್ರಿಕೋನ ಏಕದಿನ

ನ ಕ್ರಿಕೆಟ್ ಎ ಸರಣಿ ಫೈನಲ್ನಲ್ಲಿ ಆತಿಥೇಯ ಶ್ರೀಲಂಕಾ ವಿರುದ್ದ 66 ರನ್ಗಳಿಂದ ಗೆದ್ದ ಭಾರತ ಎ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಕೇಳಿ ಜೀವನ ಶೈಲಿ ಆರೋಗ್ಯ ಸಮಸ್ಯೆಯ ನಿವಾರಣೆಯಲ್ಲಿ ಯೋಗದ ಪಾತ್ರ. ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಯೋಗ ಸಮಿತಿಯ ಅಧ್ಯಕ್ಷರಾದ ವಿನಾಯಕ ಗುಡಿಗಾರ್.
1: ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರಿಗೂ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಭಾರತೀಯರಿಗೆ ಸಂತಸದ ದಿನ. ನಮ್ಮ ಪರಂಪರೆ ಸಂಸ್ಕೃತಿ ಭಾಗವಾಗಿರುವಂಥ ಯೋಗವು ಪ್ರಪಂಚದಾದ್ಯಂತ ಅನೇಕ ರಾಷ್ಟ್ರಗಳು ಯೋಗ ದಿನಾಚರಣೆಯನ್ನು ಆಚರಿಸುವುದರ ಮೂಲಕವಾಗಿ ತಮ್ಮ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಂಡಿದ್ದಾರೆ. ಯೋಗ ನಿನ್ನೆ ಮೊನ್ನೆದಲ್ಲ, 5000 ವರ್ಷ ಹಳೆಯ ಪ್ರಾಚೀನ ಅಭ್ಯಾಸವಾಗಿದೆ. ಯೋಗ ಕೇವಲ ದೈಹಿಕ ವ್ಯಾಯಾಮವಲ್ಲ, ಇದು ದೇಹ ಮತ್ತು ಮನಸ್ಸಿನಲ್ಲಿ ಆರೋಗ್ಯವಾಗಿರಲು ಸಂಪೂರ್ಣ ಮಾರ್ಗವಾಗಿದೆ. ಪತಂಜಲಿ ಮಹರ್ಷಿಗಳು ತಮ್ಮ ಸೂತ್ರದಲ್ಲಿ ಹೇಳುತ್ತಾರೆ, ಯೋಗಶ್ಚಿತ್ತ ವೃತ್ತಿ ನಿರೋಧ. ಯೋಗ ಮನಸ್ಸಿನ ವಿಕಾರವಾದ ಮನೋಭಾವನೆಗಳನ್ನು ಹೊರಗೆ ಹಾಕುತ್ತದೆ. ಯೋಗ ದೇಹವನ್ನು ಸದೃಢವಾಗಿರಿಸುವುದರ ಜೊತೆಗೆ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಪ್ರತಿದಿನ ನಿಮಗೆ ಉತ್ತಮ ಭಾವನೆಯನ್ನು ಮೂಡಿಸುತ್ತದೆ. ಅದಕ್ಕಾಗಿ ಹೆಚ್ಚು ಹೆಚ್ಚು ಜನರು ಆರೋಗ್ಯವಾಗಿ ಇರಲು ಮತ್ತು ಸಂತೋಷವಾಗಿರಲು ಯೋಗದತ್ತ ಮುಖ ಮಾಡುತ್ತಿದ್ದಾರೆ. ಇಂದಿನ ಕಾರ್ಯನಿರತ ಜಗತ್ತಿನಲ್ಲಿ ಮಧುಮೇಹ, ಹೃದಯ ರೋಗ, ರಕ್ತದೊತ್ತಡ ಮತ್ತು ಮಾನಸಿಕ ಒತ್ತಡದಂಥ ಜೀವನ ಶೈಲಿ ಸಮಸ್ಯೆಗಳಿಗೆ ವಿರುದ್ಧ ಹೋರಾಡಲು ಯೋಗ ಸಹಾಯವಾಗುತ್ತದೆ. ಹೀಗೆ ಯೋಗ ಅನೇಕ ರೀತಿಯಲ್ಲಿ ನಮ್ಮನ್ನು ಆರೋಗ್ಯವಾಗಿಡುವುದರ ಜೊತೆಗೆ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಬಂಧುಗಳೇ, ಇಂದು ನಾನು ಜೀವನ ಶೈಲಿ ರೋಗಗಳನ್ನು ಯೋಗದ ಮೂಲಕ ಹೇಗೆ ನಿರ್ವಹಿಸುವುದು ಈ ವಿಷಯದ ಕುರಿತು ನಾನು ಇವತ್ತು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೇನೆ. ಹಾಗಾದರೆ ಜೀವನ ಶೈಲಿ ರೋಗಗಳೆಂದರೇನು? ಜೀವನ ಶೈಲಿ ರೋಗಗಳೆಂದರೆ ಕ್ರಮವಲ್ಲದ ಜೀವನ ಶೈಲಿ ಅಂತ ಅರ್ಥ. ಅಂದರೆ ನಮ್ಮ ಲೈಫ್ ಸ್ಟೈಲ್ಗಳನ್ನು ಬದಲಾವಣೆ ಮಾಡಿಕೊಂಡಿರುವುದು, ಆ ಬದಲಾವಣೆಯಿಂದ ರೋಗಗಳನ್ನು ನಾವು ಉತ್ಪತ್ತಿ ಮಾಡಿಕೊಳ್ಳೋದು. ಹಾಗಾದರೆ ನಾವು ಜೀವನ ಶೈಲಿ ಏನು ಬದಲಾವಣೆ ಮಾಡಿಕೊಳ್ತಾ ಇದ್ದೀವಿ? ಬಹಳಷ್ಟು ಜನ ವ್ಯಾಯಾಮಗಳನ್ನು ಮಾಡೋದೇ ಇಲ್ಲ. ಕೆಲಸದ ಒತ್ತಡದ ನೆಪದಿಂದ ಬಹಳಷ್ಟು ಜನ ವ್ಯಾಯಾಮಗಳನ್ನು ಮರೆತು ಬಿಟ್ಟಿದ್ದಾರೆ. ಕೆಲಸದ ಒತ್ತಡದಲ್ಲಿ ಸರಿಯಾದ ಸಮಯದಲ್ಲೂ ಊಟವೂ ಕೂಡ ಮಾಡೋದಿಲ್ಲ. ಮತ್ತೆ ಕೆಟ್ಟ ಆಹಾರ ಪದ್ಧತಿಯಾಗಿದೆ. ಮನೆಯಲ್ಲಿ ಮಾಡಿ ಬೇಯಿಸುವಂಥ ಆಹಾರಗಳನ್ನು ಈಗ ಊಟ ಮಾಡೋದು ಬಹಳ ಕಡಿಮೆ ಆಗಿಬಿಟ್ಟಿದೆ. ಹೊರಗಿನಲ್ಲಿಯ ಆಹಾರಗಳ ರುಚಿ ಹಿಡಿಸ್ತಾ ಇದೆ. ಹಾಗಾಗಿ ಕೆಟ್ಟ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ತಾ ಇದ್ದಾನೆ. ಹಾಗೆ ಮಾನಸಿಕ ಒತ್ತಡ, ಕೆಲಸದ ಒತ್ತಡ ಇರ್ಬೋದು ಅಥವಾ ಮನೆಯ ಸಮಸ್ಯೆಗಳ ಒತ್ತಡಗಳಿರ್ಬೋದು ಅಥವಾ ಹೊರಗಿನ ಯಾವುದಾದ್ರೂ ಒಂದು ಸಮಸ್ಯೆಯನ್ನು ತಲೆಯಲ್ಲಿ ಇಟ್ಟುಕೊಂಡು ಆ ಮಾನಸಿಕ ಒತ್ತಡಕ್ಕೆ ಕಿನ್ನಟ್ಟಿಗೆ ಒಳಗಾಗ್ತಾರೆ. ವ್ಯಾಯಾಮ ಮಾಡದೇ ಇರುವುದು ಒಂದು ಕ್ರಮವಾದರೆ ಇನ್ನೊಂದು ಊಟ. ಬಹಳ ಮಹತ್ವದ ವಿಷಯ ಇದು. ಆಹಾರ ಪದ್ಧತಿ ಬಹಳ ಇಂಪಾರ್ಟೆಂಟ್. ನಮಗೆ ನಾವು ಯಾವ ರೀತಿ ಆಹಾರವನ್ನು ಸೇವಿಸ್ತಾ ಇದ್ದೀವಿ ಎನ್ನುವಂಥ ಯೋಚನೆ ಪ್ರತಿಯೊಬ್ಬರು ಕೂಡ ಮಾಡಬೇಕು. ಆಹಾರದ ಬಗ್ಗೆ ಭಗವದ್ಗೀತೆಯಲ್ಲೂ ಕೂಡ ಉಲ್ಲೇಖವಿದೆ. ಹಠಯೋಗದಲ್ಲಿ ಆಹಾರದ ಪರಿಕಲ್ಪನೆ ಇದೆ. ಅನೇಕ ಋಷಿ ಮುನಿಗಳು ತಮ್ಮ ಗ್ರಂಥದಲ್ಲಿ ಆಹಾರದ ಬಗ್ಗೆ ಉತ್ತಮವಾದ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ. ಹಠಯೋಗದಲ್ಲಿ ಆಹಾರದ ಬಗ್ಗೆ ಉತ್ತಮವಾದ ಒಂದು ಮಾಹಿತಿಯನ್ನು ಕೊಡ್ತಾರೆ. ಸುಸಿದ್ಧ ಮಧುರಾಹಾರ ಚತುರ್ಧ್ವಂಸ ವಿವರ್ಜಿತ ಭೂಜ್ಯತೆ ಶಿವ ಸಂಪ್ರೀತೆ ಮಿತಾಹಾರ ಸ ಉಚ್ಯತೆ. ಸ್ನಿಗ್ಧವಾಗಿ ರುಚಿಕರವಾಗಿರುವ ಆಹಾರವನ್ನು ಹೊಟ್ಟೆಯಲ್ಲಿ ಕಾಲು ಭಾಗವನ್ನು ಉಳಿಸಿ ಶಿವಪ್ರೀತಿಗೋಸ್ಕರ ಸೇವಿಸಬೇಕು. ಸ್ನಿಗ್ಧ ಅಂದರೆ ಮೃದುವಾಗಿ ಸಿಹಿಯಾಗಿರುವಂಥದ್ದು. ಮಿತವಾಗಿ ಋತಕ್ಕನುಗುಣವಾಗಿ ಹಿತವಾಗಿ ಮಿತವಾಗಿ ಋತ್ಬುಕ್ ಮಿತಬುಕ್ ಅಂತ ಹೇಳ್ತಾರೆ. ಅಂದರೆ ಋತಕ್ಕನುಗುಣವಾಗಿ ಹಿತವಾಗಿ ಮಿತವಾಗಿ ಆಹಾರವನ್ನು ಸೇವಿಸಬೇಕು. ನಮ್ಮ ಆಹಾರದಲ್ಲಿ ಬದಲಾವಣೆಯಾಗಿದೆ. ಬೆಳಗಿನ ಸಮಯದಲ್ಲಿ ನಾವು ಕೆಲಸಕ್ಕೆ ಹೋಗಬೇಕಾದರೆ ಒತ್ತಡದಿಂದ ಸರಿಯಾದ ಆಹಾರವನ್ನು ಸೇವಿಸುವುದಿಲ್ಲ. ಮಧ್ಯಾಹ್ನಕ್ಕೆ ಸಮಯದಲ್ಲಿ ಸಮಯದ ಅಭಾವದಿಂದ ಸ್ವಲ್ಪ ಊಟ ಮಾಡಿಬಿಡ್ತಾರೆ. ಆಮೇಲೆ ರಾತ್ರಿಗೆ ಬಂದಾಗ ಹೆಚ್ಚು ಹೆಚ್ಚು ಆಹಾರಗಳನ್ನು ಸೇವಿಸ್ತಾರೆ. ಈ ಪಾರ್ಟಿ

ಹೇಳ್ತಾರೆ. ಹಾಗಾಗಿ ಆಹಾರದ ಪರಿಕಲ್ಪನೆ ಕೂಡ ನಮಗೆ ಬಹಳ ಮುಖ್ಯ. ನೀರನ್ನು ಯಾವಾಗ ಸೇವಿಸಬೇಕು, ಯಾವ ಸಂದರ್ಭದಲ್ಲಿ ಎಷ್ಟು ನೀರನ್ನು ಕುಡಿಯಬೇಕು, ಇದು ಕೂಡ ಅದೇ ರೀತಿಯಲ್ಲಿ ಕೆಟ್ಟ ಆಹಾರ ಪದ್ಧತಿ, ಅದನ್ನು ಈಗಾಗಲೇ ಹೇಳಿದ್ದೇನೆ ನಾನು. ಅದರ ಜೊತೆಗೆ ಈ ಜಂಕ್ ಫುಡ್ ಅಂತ ಆಹಾರಗಳನ್ನು ಸೇವನೆ ಕೂಡ ಮಾಡುವುದರಿಂದ ಕೂಡ ನಮಗೆ ಅನೇಕ ರೋಗಗಳು ಉತ್ಪತ್ತಿ ಆಗ್ತಾ ಇದೆ. ಹಾಗಾದರೆ ಜೀವನ ಶೈಲಿ ರೋಗಗಳು ಯಾವ್ಯಾವುದು ಅಂತ ನಾವು ತಿಳ್ಕೊಂಡಿದ್ದೀವಿ. ಮೊದಲನಾಗಿ ಮಧುಮೇಹ, ಹೃದಯ ರೋಗ, ರಕ್ತದೊತ್ತಡ, ಮಾನಸಿಕ ಒತ್ತಡ, ಥೈರಾಯ್ಡ್, ಅನೇಕ ರೋಗಗಳು ನಾವು ಜೀವನ ಶೈಲಿಯಿಂದ ನಮ್ಮನ್ನು ನಾವೇ ಉತ್ಪತ್ತಿ ಮಾಡ್ಕೊಳ್ತಾ ಇದ್ದೀವಿ. ಅದರ ಜೊತೆಗೆ ಅನೇಕ ಉದ್ಯೋಗದಲ್ಲೂ ಕೂಡ ನಮಗೆ ಬೆನ್ನು ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಮಂಡಿ ನೋವು ಇರ್ಬೋದು, ಇದು ಕೂಡ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳಲು ಬರುವಂತಹ ಇದು ಕೂಡ ಒಂದು ರೀತಿಯ ನೋವುಗಳು ಅಂತ ಹೇಳ್ಬೋದು. ಹಾಗಾದರೆ ಇದಕ್ಕೆಲ್ಲ ಯೋಗದಲ್ಲಿ ಪರಿಹಾರ ಇದೆಯಾ? ಖಂಡಿತ ಇದೆ. ಯೋಗದಲ್ಲಿ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಇದೆ. ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಪ್ರತಿನಿತ್ಯ ಮಾಡಬೇಕು. ಇದೊಂದು ಜೀವನ ಕ್ರಮವಾಗಬೇಕು. ಹೇಗೆ ಊಟ ನಿದ್ರೆ ಇಲ್ಲದೆ ಮನುಷ್ಯ ಬದುಕುವುದಿಲ್ಲವೋ ಅದೇ ರೀತಿ ಯೋಗ ಇಲ್ಲದೆ ಮನುಷ್ಯನ ಜೀವನ ಸಾಗೋದೇ ಇಲ್ಲ. ಯಾರು ಯೋಗವನ್ನು ಮಾಡಿ ಮುಂದಿನ ಜೀವನ ಇರುತ್ತೋ ಅವನ ಜೀವನ ಉತ್ತಮವಾಗಿರುತ್ತೆ. ಹಾಗಾದರೆ ಇವೆಲ್ಲ ರೋಗಗಳನ್ನು ನಾವು ಯೋಗದ ಮೂಲಕ ಹೇಗೆ ನಿವಾರಣೆ ಮಾಡಿಕೊಳ್ಬೋದು? ಉದಾಹರಣೆಗೆ ಮಧುಮೇಹವನ್ನು ಆಯ್ಕೆ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಡಯಾಬಿಟಿಸ್ ಅಂತ ಕರಿತೀವಿ. ಮಧುಮೇಹ ಮನುಷ್ಯನಲ್ಲಿ ಹೇಗೆ ನಮ್ಮನ್ನು ನಾವು ಉತ್ಪತ್ತಿ ಮಾಡ್ಕೊಳ್ತೀವಿ? ನಮ್ಮ ದೇಹದಲ್ಲಿರುವಂತಹ ಮೇಧೋಜರಕ ಗ್ರಂಥಿ ಅಂದರೆ ಪೆನಕ್ರಿಯಾಸ್ ಅಂತ ಹೇಳುತ್ತೆ, ಪೆನಕ್ರಿಯಾಸಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ. ಈ ಇನ್ಸುಲಿನ್ ನಮ್ಮ ದೇಹದಲ್ಲಿರುವಂಥ ರಕ್ತದಲ್ಲಿರುವಂಥ ಗ್ಲೂಕೋಸನ್ನು ತೆಗೆದುಕೊಂಡು ನಮ್ಮ ಜೀವಸತ್ವಗಳಿಗೆ ಕೊಡುವಂಥ ಕೆಲಸವನ್ನು ಮಾಡ್ತದೆ. ಯಾವಾಗ ಪೆನ್ಕ್ರಿಯಾಸ್ ಕೆಲಸ ಮಾಡೋದಿಲ್ವೋ ಆವಾಗ ಡಯಾಬಿಟಿಸ್ ಸ್ಟಾರ್ಟ್ ಆಗುತ್ತೆ. ನಾವು ಇದಕ್ಕೆ ಅನೇಕ ಆಸನಗಳ ಜೊತೆಗೆ ಪ್ರಾಣಾಯಾಮ ನಿರಂತರವಾಗಿ ಮಾಡುವುದರಿಂದ ನಮ್ಮ ಡಯಾಬಿಟಿಸ್ ರೋಗವನ್ನು ನಾವು ನಿವಾರಣೆ ಮಾಡಿಕೊಳ್ಬೋದು. ಅದಕ್ಕೆ ವಕ್ರಾಸನ, ಅರ್ಧಮಶ್ಚಂದ್ರಾಸನ, ಗೋಮುಖಾಸನ, ಮಂಡೂಕಾಸನ, ಹೀಗೆ ಅನೇಕ ಆಸನಗಳನ್ನು ಮಾಡುವುದರಿಂದ, ಕಪಾಲಭಾತಿ ಪ್ರಾಣಾಯಾಮದ ಕ್ರಿಯೆಗಳನ್ನು ಮಾಡುವುದರಿಂದ ನಮ್ಮ ಡಯಾಬಿಟಿಸನ್ನು ನಿವಾರಣೆ ಮಾಡಿಕೊಳ್ಬೋದು. ಹಾಗಾಗಿ ಯೋಗ ಒಂದು ಚಿಕಿತ್ಸಾ ಪದ್ಧತಿ ಅಂತ ಕೂಡ ನಾವು ಹೇಳಬಹುದು. ಯೋಗ ಅನೇಕ ರೋಗಗಳಿಗೆ ಚಿಕಿತ್ಸೆಯನ್ನು ಮಾಡುತ್ತೆ ಹಾಗೂ ನಿವಾರಣೆಯನ್ನು ಕೂಡ ಮಾಡುತ್ತೆ. ಹಾಗೆ ನಾವು ರಕ್ತದೊತ್ತಡ ಬಿ ಪಿ ಅಂತ ಹೇಳ್ತೀವಿ, ಇದು ಕೂಡ ನಮ್ಮ ಹೃದಯದಲ್ಲಿ ಇರುವಂತಹ ರಕ್ತಗಳನ್ನು ಸರಿಯಾದ ರೀತಿಯಲ್ಲಿ ಸಂಚಾರವಾಗದೇ ಇದ್ದರೆ ರಕ್ತದೊತ್ತಡ ಅಂತ ಹೇಳ್ತೀವಿ. ಬ್ಲಾಕೇಜ್ಗಳಾಗುವಂಥದ್ದು, ಹೃದಯದ ಸಮಸ್ಯೆಗಳು ಇರುವಂಥದ್ದು, ಈ ರೋಗಗಳು ಉತ್ಪತ್ತಿಯಾಗುತ್ತೆ. ಅದಕ್ಕೆಲ್ಲ ಏನು ಪರಿಹಾರ ಮಾಡ್ಬೋದು? ನಿರಂತರವಾದ ಪ್ರಾಣಾಯಾಮ ಮಾಡುವುದರ ಮೂಲಕವಾಗಿ ದೇಹದ ರಕ್ತ ಸಂಚಾರವನ್ನು ಸುಗಮವಾಗಿ ಮಾಡ್ಬೋದು, ರಕ್ತದೊತ್ತಡವನ್ನು ನಿವಾರಣೆ ಮಾಡ್ಬೋದು. ಬಿ ಪಿ ಸಮಸ್ಯೆ, ಬಿ ಪಿ ಲೋ ಇರ್ಬೋದು, ಬಿ ಪಿ ಹೈ ಇರ್ಬೋದು, ಆ ಸಮಸ್ಯೆಯನ್ನು ಅನುಲೋಮ ವಿಲೋಮ ಪ್ರಾಣಾಯಾಮ ಹಾಗೆ ಭಸ್ತ್ರಿಕಾದ ಬ್ರೀತಿಂಗ್ ಎಕ್ಸಸೈಸ್ ಮಾಡುವುದರ ಮೂಲಕವಾಗಿ ಈ ರೋಗವನ್ನು ನಿವಾರಣೆ ಮಾಡ್ಬೋದು. ಅದಕ್ಕೆ ಹೆಚ್ಚು ಕಠಿಣ ಅಭ್ಯಾಸಗಳ ಅವಶ್ಯಕತೆ ಇರುವುದಿಲ್ಲ. ಕೆಲವೊಂದು ಸಿಂಪಲ್ ಆಸನಗಳನ್ನು ಮಾಡುವುದರ ಮೂಲಕವಾಗಿ ನಾವು ಬಿ ಪಿ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಬೋದು. ಹಾಗೆ ಬೊಜ್ಜು, ನಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಳಿ. ಈ ಬೊಜ್ಜು ಇವೆಲ್ಲ ರೋಗಗಳಿಗೆ ಮೇನ್ ಕಾರಣ. ಯಾಕಂತ ಹೇಳಿದ್ರೆ ಮನುಷ್ಯನಲ್ಲಿ ಯಾವಾಗ ಬೊಜ್ಜು ಹೆಚ್ಚು ಜಾಸ್ತಿ ಆಗುತ್ತೋ ಆವಾಗ ನಿಧಾನಕವಾಗಿ ಅದು ಡಯಾಬಿಟಿಸ್ಗೂ ಆಗುತ್ತೆ ಮತ್ತು ಅದರಿಂದ ಹೃದಯಕ್ಕೂ ಕೂಡ ಸಮಸ್ಯೆಗಳಾಗುತ್ತೆ. ಈ ಮೂಲ ಕಾರಣ ಬೊಜ್ಜು. ಹಾಗಾದರೆ ಈ ಬೊಜ್ಜನ್ನು ಕಡಿಮೆ ಮಾಡುವುದು ಹೇಗೆ ಅಥವಾ ತೂಕವನ್ನು ಕಡಿಮೆ ಮಾಡೋದು ಹೇಗೆ? ಇದು ಹೆಚ್ಚಾಗಿ ರಾತ್ರಿ ಸಮಯದಲ್ಲಿ ಭೋಜನ ಮಾಡಿದಾಗ, ನಾವು ಹೇಳ್ತೀವಿ ರಾತ್ರಿ ಸೇವನೆ ಮಾಡಿರುವಂಥ ಆಹಾರಗಳು ಹೇಗೆ ಬೊಜ್ಜನ್ನು ಕನ್ವರ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ರಾತ್ರಿ ಸಮಯದಲ್ಲಿ ಆಹಾರಗಳು ಜೀರ್ಣವಾಗುವುದಿಲ್ಲ, ಆ ಸಮಯದಲ್ಲಿ ನಮ್ಮ ಅದು ಬೊಜ್ಜಾಗಿ ಅಥವಾ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಆಗಿ ಉತ್ಪತ್ತಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಆಹಾರದ ಕ್ರಮ ಬಹಳ ಇಂಪಾರ್ಟೆಂಟ್. ನಾವು ಆಹಾರವನ್ನು ಹೇಗೆ ಸೇವಿಸಬೇಕು, ಮಿತವಾಗಿ ಸೇವಿಸಬೇಕು, ಈ ಪದ್ಧತಿಯನ್ನು ಇದರಲ್ಲಿ ತಿಳ್ಕೊಳ್ಬೇಕು. ರಾತ್ರಿ ಭೋಜನವನ್ನು ಕಡಿಮೆ ಮಾಡಬೇಕು, ಕರಿದು ತಿನ್ನುವಂಥ ತಿನಿಸುಗಳನ್ನು ಕಡಿಮೆ ಮಾಡಬೇಕು, ಜಂಕ್ ಫುಡ್ ಅಂತ ಆಹಾರಗಳನ್ನು ಕಡಿಮೆ ಮಾಡಬೇಕು, ಹೊರಗಿನ ಆಹಾರಗಳನ್ನು ಕಡಿಮೆ ಮಾಡಬೇಕು. ಅದಕ್ಕೆ ಕೆಮಿಕಲ್ಲು ಅಥವಾ ಇನ್ನಿತರ ಆಹಾರಗಳನ್ನು ಸೇವಿಸೋದ್ರ ಮೂಲಕವಾಗಿ ಆಹಾರವನ್ನು ರಾಸಾಯನಿಕವಾಗಿ ಮಾಡಿಬಿಡುತ್ತೆ. ಹಾಗಾಗಿ ಆಹಾರವನ್ನು ಭಾಳ ಮಿತವಾಗಿ ಬಳಸಬೇಕು. ಅಷ್ಟೇ ಅಲ್ಲ, ಆ ಬೊಜ್ಜನ್ನು ಕರೆಸಲಿಕ್ಕೆ ಕಠಿಣ ಆಗಬೇಕು, ಯೋಗಾಭ್ಯಾಸಗಳನ್ನು ಮಾಡಬೇಕು. ಯೋಗಿಂಗ್, ಜಾಗಿಂಗ್, ಸೈಕ್ಲಿಂಗ್, ಅನೇಕ ವ್ಯಾಯಾಮಗಳನ್ನು ಮಾಡುವುದರ ಮೂಲಕವಾಗಿ ನಾವು ಆ ಬೊಜ್ಜನ್ನು ಕಡಿಮೆ ಮಾಡಬೇಕು. ಅದು ಕೇವಲ ಒಂದು ದಿನದ ಎರಡು ದಿನದಲ್ಲಿ ಆಗುವಂಥದ್ದಲ್ಲ, ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡೋದ್ರ ಮೂಲಕವಾಗಿ ನಿಮ್ಮ ದೇಹದ ತೂಕದ ಬ್ಯಾಲೆನ್ಸ್ ಆಗಿರಬೇಕು, ಅದು ದೇಹ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು. ಆಮೇಲೆ ಅದರಿಂದ ಅನೇಕ ರೋಗಗಳು ನಿಧಾನಕವಾಗಿ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ.

0: ಹಾಗೆ ಮಾನಸಿಕ ಒತ್ತಡ. ಈ ಮಾನಸಿಕ ಒತ್ತಡದಿಂದ ಬಹಳಷ್ಟು ಜನರು ತಪ್ಪು ನಿರ್ಣಯಗಳನ್ನು ಮಾಡ್ಕೊಳ್ಳೋದೇ ಜಾಸ್ತಿ. ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಮನಸ್ಸು ಪ್ರಶಾಂತತೆ ಇರೋದೇ ಇಲ್ಲ, ಮನಸ್ಸು ಕೆರಳು ಹೋಗುತ್ತೆ. ಎಷ್ಟೋ ಜನರು ಆತ್ಮಹತ್ಯೆ ಮಾಡಲಿಕ್ಕೆ ಮೂಲ ಕಾರಣವೇ ಮಾನಸಿಕ ಒತ್ತಡ. ಮನಸ್ಸನ್ನು ಶಾಂತಗೊಳಿಸ್ಲಿಕ್ಕೆ ಬರೋದೇ ಇಲ್ಲ. ಅದನ್ನು ಸರಿಯಾಗಿ ಹತೋಟಿಯಲ್ಲಿ ಇಡೋದು, ಅದನ್ನು ನಾವೇನು ಮಾಡಬೇಕು? ಧ್ಯಾನ. ಯೋಗದಲ್ಲಿ ಪ್ರಾಣಾಯಾಮ ಮಾಡುವುದರ ಜೊತೆಗೆ ಧ್ಯಾನವನ್ನು ಮಾಡಬೇಕು. ಆ ಧ್ಯಾನದಿಂದ ಮನಸ್ಸನ್ನು ಕಂಟ್ರೋಲಿಗೆ ತಗೊಳ್ಬೇಕು, ಏಕಾಗ್ರತೆಗೆ ತಗೊಳ್ಬೇಕು. ಯಾವತ್ತೂ ನೀವು ಧ್ಯಾನದಲ್ಲಿ ಬರ್ತೀರೋ, ಮನಸ್ಸಿನಲ್ಲಿ ಏನು ತಪ್ಪುಗಳ ನಿರ್ಣಯ ಆಗ್ತಾ ಇದೆ, ನಾನೇನನ್ನು ಸರಿ ಮಾಡಬೇಕು, ಅದನ್ನೆಲ್ಲ ನಿಮ್ಮ ಧ್ಯಾನದಲ್ಲಿ ಉತ್ತರವನ್ನು ಕಂಡುಕೊಳ್ತಾ ಹೋಗ್ತೀರಿ. ಹಾಗಾಗಿ ಆ ಮಾನಸಿಕ ಒತ್ತಡನ ನಿಧಾನಕವಾಗಿ ನಾವು ಕಡಿಮೆ ಮಾಡಬೇಕು ಅಂದರೆ ಅದು ಕೂಡ ಅನುಲೋಮ ವಿಲೋಮ, ಬ್ರೀತಿಂಗ್ ಎಕ್ಸಸೈಜ್, ಪ್ರಾಣಾಯಾಮಗಳನ್ನು ಮಾಡುವುದರಿಂದ ನಾವು ನಿಧಾನಕವಾಗಿ ನಮ್ಮ ಮನಸ್ಸನ್ನು ಕೂಡ ಪ್ರಶಾಂತಗೊಳಿಸಬಹುದು. ಹಾಗಾಗಿ ನಮ್ಮ ಜೀವನ ಕ್ರಮಗಳು ತಪ್ಪಾಗಿದೆ, ಅದನ್ನು ಈಗಲಾದರೂ ಸರಿಪಡಿಸೋಣ. ಅದರಿಂದ ಬರುವಂಥ ಅನೇಕ ರೋಗಗಳಿದೆ, ಅದನ್ನು ವ್ಯಾಯಾಮ ಮಾಡುವುದರ ಮೂಲಕವಾಗಿ, ಪ್ರಾಣಾಯಾಮ ಮಾಡುವುದರ ಮೂಲಕವಾಗಿ ನಾವು ಕಡಿಮೆ ಮಾಡಿಕೊಳ್ಳೋಣ. ನಾವು ಇವತ್ತು ಕಡಿಮೆ ಮಾಡಿಕೊಳ್ಳಲಿಲ್ಲ ಆದರೆ ಮುಂದೆ ಪಶ್ಚಾತ್ತಾಪಕ್ಕೆ ಒಳಗಾಡಬೇಕಾಗತ್ತೆ. ಈಗಾಗಲೇ ನಮ್ಮ ಸುತ್ತಮುತ್ತಲೆಲ್ಲ ನಾವು ನೋಡ್ತೀವಿ, ವಯಸ್ಸಾದವ್ರ ಪರಿಸ್ಥಿತಿಗಳನ್ನು ನೋಡ್ತೀವಿ, ಹಾಸಿಗೆ ಮೇಲೆ ಬಿದ್ದಂತಹ ವಯಸ್ಸಾದವರನ್ನು ನೋಡ್ತೀವಿ. ಅವ್ರನ್ನ ನೋಡಿದರೆ ಕನಿಕರ ಆಗುತ್ತೆ. ನಮ್ಮ ಮುಂದಿನ ಭವಿಷ್ಯ ಇದೇ ಥರ ಆಗ್ಬೋದಾ? ಆ ಥರ ಇರ್ಲಿಕ್ಕೆ ಬಯಸ್ತೀರಾ? ಖಂಡಿತವಾಗಿ ಇಲ್ಲ. ಹಾಗಾದರೆ ನಮ್ಮ ಕೊನೆಯ ಗಳಿಗೆ ತನಕ ನಮ್ಮ ದೇಹವನ್ನು ಕಾಪಾಡಿಕೊಳ್ಬೇಕು, ಸದೃಢವಾಗಿಟ್ಕೊಳ್ಬೇಕು, ಮನಸ್ಸು ಪ್ರಶಾಂತವಾಗಿಟ್ಕೊಳ್ಬೇಕು. ನಾವು ಬದುಕಿರೋ ತನಕವೂ ಆರೋಗ್ಯವಾಗಿರಬೇಕು ಅಂದರೆ ಅದು ಯೋಗ ಮಾಡಬೇಕು. ಹಾಗಾಗಿ ನಮ್ಮ ಜೀವನ ಪದ್ಧತಿಗಳನ್ನು ಸರಿಯಾಗಿ ಇಟ್ಕೊಳ್ಳೋಣ, ಆಹಾರ ಪದ್ಧತಿಗಳನ್ನು ಸರಿಯಾಗಿ ಬಳಸೋಣ, ಅದರ ಜೊತೆಗೆ ಪ್ರತಿದಿನ ಯೋಗಾಭ್ಯಾಸ ಮಾಡೋಣ, ದೈಹಿಕ ಚಟುವಟಿಕೆ ಮಾಡೋಣ, ಪ್ರಶಾಂತವಾಗಿ ಇಲ್ಲಿಗೆ ಧ್ಯಾನವನ್ನು ಮಾಡೋಣ. ಇವೆಲ್ಲ ಮಾಡುವುದರ ಜೊತೆಗೆ ನಮ್ಮ ಮನಸ್ಸು ಪ್ರಶಾಂತವಾಗಿರುವ ಜೊತೆಗೆ ದೈಹಿಕ ಕೂಡ ಸದೃಢವಾಗಿರುತ್ತೆ. ಹಾಗಾಗಿ ಬಂಧುಗಳೇ, ಈಗೆಲ್ಲ ಎಷ್ಟು ತಪ್ಪುಗಳು ಮಾಡಿಕೊಂಡಿದ್ದೀವಿ ನಮಗೆ ಗೊತ್ತಿಲ್ಲ, ಆದರೆ ಈಗಾಗಲೇ ಅನೇಕ ಯೋಗ ಕ್ಲಾಸ್ಗಳಿದೆ, ಅನೇಕ ಗುರುಗಳಿದ್ದಾರೆ. ಆದಷ್ಟು ನಾವು ಅದನ್ನು ಕಲಿತುಕೊಂಡು ನಮ್ಮನ್ನು ನಾವು ಆರೋಗ್ಯವಾಗಿಟ್ಕೊಳ್ಳುವ. ನಾವು ಆರೋಗ್ಯವಾಗಿದ್ದರೆ ಬೇರೆಯವರಿಗೂ ಕೂಡ ಆರೋಗ್ಯದ ಪರಿಕಲ್ಪನೆ ತಿಳಿಸಬಹುದು. ಹಾಗಾಗಿ ನಮ್ಮೆಲ್ಲರ ಜೀವನವನ್ನು ಸದೃಢಗೊಳಿಸೋಕ್ಕೆ, ಆರೋಗ್ಯವಂತರಾಗಿರಲಿಕ್ಕೆ ಯೋಗವನ್ನು ಪ್ರತಿನಿತ್ಯ ಮಾಡೋಣ. ನಾವೆಲ್ಲರೂ ಆರೋಗ್ಯವಾಗಿದ್ದರೆ ಸಮಾಜ ಆರೋಗ್ಯವಾಗಿರುತ್ತೆ. ಸಮಾಜ ಆರೋಗ್ಯವಾಗಿದೆ ಅಂತ ಹೇಳಿದ್ರೆ ಅದು ಭಾರತ ಆರೋಗ್ಯವಾಗಿರುತ್ತೆ, ಪ್ರಪಂಚ ಆರೋಗ್ಯವಾಗಿರುತ್ತೆ. ಎಲ್ಲರೂ ಆರೋಗ್ಯವಾಗಿದ್ದಾಗ ಅದರ ಅನುಭವ ಬೇರೆ, ಆ ಆನಂದ ಬೇರೆ. ಜಾಗತಿಕ ಮಟ್ಟದಲ್ಲಿ ಯುದ್ಧ ತಾಂಡವಾಡ್ತಾ ಇದೆ, ಅವರೆಲ್ಲ ಮನಸ್ಸುಗಳು ಏನಾಗಿದ್ದಾವೆ ಅಂತ ಹೇಳಿದ್ರೆ ಆ ವಿಕಾರವಾಗಿದೆ. ಅವೆಲ್ಲದಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಯೋಗವನ್ನು ಮಾಡುವುದರ ಮೂಲಕವಾಗಿ ನಮ್ಮ ಜೀವನವನ್ನು ಸದೃಢವಾಗಿ ಬಳಸ್ಕೊಳ್ಬೇಕು, ಪಾವನವಾಗಿ ಬಳಸಬೇಕು. ಬಂಧುಗಳೇ, ನಾವೆಲ್ಲರೂ ಇಂದು ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸಂಕಲ್ಪವನ್ನು ಮಾಡೋಣ. ಈಗಲಾದರೂ ಯೋಗವನ್ನು ಮಾಡುವುದರ ಮೂಲಕವಾಗಿ ನಮ್ಮ ಜೀವನವನ್ನು ಆರೋಗ್ಯಮಯವಾಗಿಟ್ಕೊಳ್ಳೋಣ. ನಮ್ಮ ಕನಸನ್ನು ಸಾಕಾರಗೊಳಿಸಲಿಕ್ಕೆ ಯೋಗವನ್ನು ಆಯ್ಕೆ ಮಾಡಿಕೊಳ್ಳೋಣ. ನಾವು ಯೋಗವನ್ನು ಮಾಡಿ ಇನ್ನೊಬ್ಬರಿಗೂ ಆರೋಗ್ಯವನ್ನು ತಿಳಿಸೋಣ. ನಮ್ಮ ಕುಟುಂಬ ಆರೋಗ್ಯವಾಗಿರುವ ಜೊತೆಗೆ ಸಮಾಜದ ಆರೋಗ್ಯದ ಪರಿಕಲ್ಪನೆಯನ್ನು ಕೂಡ ಮಾಡೋಣ. ಬಂಧುಗಳೇ, ಬನ್ನಿ ಯೋಗ ಮಾಡೋಣ, ಆರೋಗ್ಯವಾಗಿರೋಣ.
1: ಜೀವನ ಶೈಲಿ ಆರೋಗ್ಯ ಸಮಸ್ಯೆಯ ನಿವಾರಣೆಯಲ್ಲಿ ಯೋಗದ ಪಾತ್ರ. ಈ ಕುರಿತು ಮಾತನಾಡಿದವರು ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಯೋಗ ಸಮಿತಿಯ ಅಧ್ಯಕ್ಷರಾದ ವಿನಾಯಕ ಗುಡಿಗಾರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
2: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ. ಈಗ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಎಸ್ ಜಾನಕಿ ಅವರ ಸ್ವರದಲ್ಲಿರುವ ಬಯಲುದಾರಿ ಚಿತ್ರದ ಗೀತೆಯನ್ನು. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ಮತ್ತು ನಾಗೇಂದ್ರ ಅವರ ಸಂಗೀತವಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಚಿ ಉದಯಶಂಕರ್ ಅವರ ಗೀತರಚನೆ, ರಾಜನ್ ಮತ್ತು ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇರುವ ಕಿಟ್ಟು ಪುಟ್ಟು ಚಿತ್ರದ ಗೀತೆಯ ಗಾಯಕರು ಕೆಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ.

ಇದುವರೆಗೂ ಚಿತ್ರಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ಹಾಸನ, ಸಮಯ 8:10 ಆಗುತ್ತಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ.

0: 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.
1: ಆಕಾಶವಾಣಿ

ರಾಷ್ಟ್ರೀಯ ನಾಟಕ ವಿಧವಾ ತಾಯಿ. ಮೂಲ ಮುನ್ಷಿ ಪ್ರೇಮಚಂದ್. ಬಾನುಲಿ ರೂಪಾಂತರ ವಿನೋದ್ ಶರ್ಮಾ. ಕನ್ನಡ ಅನುವಾದ ಡಾ ಚೇತನ್ ಕುಮಾರ್ ನಾಯಕ್. ನಿರ್ದೇಶನ ಡಾ ಶಶಿಧರ ನರೇಂದ್ರ. ಕೇಳಿ ರಾಷ್ಟ್ರೀಯ ನಾಟಕ ವಿಧವಾ ತಾಯಿ.

0: ನಮಸ್ಕಾರ, ನಾನು ಈ ನಾಟಕದ ಸೂತ್ರಧಾರ. ಈಗ ಇಲ್ಲಿ ಅಯೋಧ್ಯಾನಾಥ ಲಾಲ್ಜಿಯವರ ನಿಧನ ಆಗಿದೆ. ಅವ್ರದ್ದು ಸುಖದ ಸಾವು. ಅವರಿಗೆ 4 ಗಂಡು ಮಕ್ಕಳು, ಒಬ್ಬ ಮಗಳಿದ್ದಾಳೆ. ಒಂದು ದೊಡ್ಡ ಮನೆ, 2 ತೋಟ, ಸಾಕಷ್ಟು ಬಂಗಾರ, ಹಣ, ಒಟ್ಟಾರೆ ಸಾಕಷ್ಟು ಉಳಿಸಿ ಹೋಗ್ಯಾರ. ದೊಡ್ಡ 3 ಗಂಡು ಮಕ್ಕಳು ಮದುವೆ ಆಗಿದೆ. ಇನ್ನ ಕೊನೆಯವ ಸೀತಾನಾಥ, ಅವ ಇನ್ನೂ ಕಲೀಲಿಕತ್ತ. ಹಂಗ ಮಗಳದು ಮದುವೆ ಆಗಿಲ್ಲ. ಲಾಲ್ಜಿ ಅವರ ಪತ್ನಿ ಫೂಲಮತಿ ಈಗ ವಿಧವೆ, ಆದರೂ ಎಲ್ಲವನ್ನೂ ನಿಭಾಯಿಸುವ ಛಾತಿಯವಳು.
1: ಕಾಂತನಾಥ, ಇದೇನು ಹಿಟ್ಟು ಬರೀ 3 ಚೀಲ ತಂದಿಯಲ್ಲೋ? ನಾನು 5 ಚೀಲ ತರ್ಲಿಕ್ಕೆ ಹೇಳಿದ್ನಪ್ಪ. ಮತ್ತೆ ತುಪ್ಪದ ಡಬ್ಬಿ 5 ತಂದಿರಿ. ನಾನು 10 ಡಬ್ಬಿ ತರ್ಲಿಕ್ಕೆ ಹೇಳಿದ್ದೆ. ಇವತ್ತು 12 ದಿವಸ ಶ್ರಾದ್ದ, ಊರಿನ ಜನ ಎಲ್ಲ ಊಟಕ್ಕೆ ಬರ್ತಾರನ್ನೋದು ಮರ್ತ ಬಿಟ್ಟಿರೇನು? ಬಾವಿ ತೊಡಿದ ಮನುಷ್ಯಾಗ ಕುಡಿಯಾಕ ನೀರಿಲ್ಲ, ನಾಚಿ ಆಗುದಿಲ್ಲ ನಿಮಗ?
2: ಅವ್ವ, ನಾವೆಲ್ಲ ಮಾತಾಡಿಕೊಂಡ ಎಷ್ಟೆಷ್ಟು ಬೇಕೋ ಅಷ್ಟು ತಂದೇವಿ, ಹೆಚ್ಚಿಗೆ ತಂದು ಕೆಡಿಸೋದ್ಯಾಕ ಅಂತ
1: ಅಂದ್ರ ನನ್ನ ಮಾತೆ ಕಿಮ್ಮತ್ತಿಲ್ಲ ಅನ್ನಂಗಾತು.
2: ಇಲ್ಲ ಅಂತ ಯಾರು ಹೇಳ್ತಾರವ್ವ, ಆದ್ರೆ ಲಾಭ ಹಾನಿನೂ ನೋಡ್ಬೇಕಲ್ಲ. ಎಷ್ಟು ಬೇಕು ಅಷ್ಟು ತಂದ್ರೆ ಸಾಕು. ಜಾಸ್ತಿ ಸಾಮಾನು ತಂದು ಖರ್ಚಾಗದ ಉಳಿದ್ರೆ ನಿನಗ ನುಕ್ಸಾನ ಏನು?
1: ಅಲ್ಲಪ್ಪ, ನನ್ನ ಫಾಯ್ದೆ ನುಕ್ಸಾನ ಚಿಂತೆ ನೀವು ಮಾಡಬೇಡ್ರಿ. ತಿಳಿತಾ ನೋಡು, ಈಗಿಂದೀಗ ಹೋಗಿ ತುಪ್ಪ ಡಬ್ಬಿ ತಗೊಂಬ. ಏನು ಸರಿಯಾಗಿ ಕೇಳಿಸ್ಕೋ, ನಾ ಹಾಕಿದ ಗಿರಿ ದಾಟುವಂಗಿಲ್ಲ, ಹುಷಾರ.
2: ಆದ್ರೆ ಅದು
1: ಈಗ ನೀನು ಏನು ಹೇಳಬೇಡ ನನಗ. 4 ಜನ ಏನ್ ಮಾತಾಡ್ಕೊಂಡಿರಿ, ಕಿಸ್ಮಾರಿ ಆಗಿರೇನ? ಹೋಗ್ ನೋಡಿ.
2: ಅವ್ವ, ನಾ ಹೇಳುದು ಕೇಳು.
1: ಏನ್ ಕೇಳುದದ? ನೀವೆಲ್ಲ ಸೇರಿ ನನಗ ಅಪಮಾನ ಮಾಡಕ್ ನಿಂತೀರಿ. ತಮ್ಮ ಇದಕ್ಕೆಲ್ಲ ಅನುಭವ ಬೇಕು. ದೊಡ್ಡ ಸಸಿಗೆ ಇಷ್ಟು ಜನಕ್ಕೆ ಏನೇನ್ ಸಾಮಾನು ಬೇಕು ಅನ್ನೋದು ತಿಳುವಳಿಕೆ ಬೇಡ. 4 ಜನ ಬಂದಾಗ ಅಡಿ ಕಡಿಮೆ ಬಿದ್ರ ಏನ್ ಮಾಡ್ತೀರಿ? ನಗಪಾಟ್ಲು. ನಿಮ್ ತಂದಿಲ್ಲಂತ ನೀವು ಮಾಡಿದ್ದ ಕಾರ್ಬಾರ್ ಆಗೈತಿ. ಅವ್ರಿಲ್ಲಂದ್ರೆ ಏನಾತು? ನಾ ಇನ್ನೂ ಜೀವಂತಿದ್ದೀನಿ.
2: ಹಂಗಲ್ಲವ್ವ, ಹಿಂದೆ ಮುಂದೆ ನೋಡಿದ ಮಾತಾಡ್ಲಿಕ್ಕೆ ಶುರು ಮಾಡ್ತೀನಿ.
1: ನಡಿ ನಡಿ, ಹೇಳಿದ ಕೆಲಸ ಮಾಡ್ಕೊಂಡ್ ಬನ್ನಡಿ.

0: ಬಡಿ ಬಹು.
1: ಅತ್ತೆಯವರ,
0: ತಿಜೋರಿ ಬಾಗ್ಲ ಯಾಕೆ ತೆಗಿಲಿಕತ್ತಿ? ನಾನು ತಗಿ ಅಂತ ಹೇಳಿದ್ದೆ ನಿನಗ.
1: ಪ್ಯಾಟಿಯಾಗ ಸಾಮಾನು ಯಾರು ಪುಗ್ಸಟ್ಟಿ ಮಾರೋದಿಲ್ಲ ಅತ್ತಿ, ದುಡ್ಡು ಕೊಟ್ಟೇ ತರಬೇಕಾಗ್ತದ.
0: ನೀವು ಏನೇನ್ ಸಾಮಾನು ಎಷ್ಟೆಷ್ಟು ತಂದಿರಿ ಯಾರಿಗ ಗೊತ್ತು? ಸರಿ ಲೆಕ್ಕ ಆಗೋರ್ಗೂ ದುಡ್ಡು ಕೊಡೋದಿಲ್ಲ ನಾನು.
1: ಎಲ್ಲ ಲೆಕ್ಕಾಚಾರ ಆಗ್ಯದ.
0: ಆಗ್ಯದಂದ್ರೆ ಯಾರು ಮಾಡಿದ್ರು?
1: ಯಾರು ಮಾಡ್ಯಾರ ಅಂದ್ರೆ ಗಂಡ್ ಮಕ್ಳೆಲ್ಲ ಸೇರಿ ಮಾಡ್ಯಾರ. ಅವ್ರಿಗೆ ಕೇಳ್ರಿ, ನನಗ ಇವರು ದುಡ್ಡು ತಗೊಂಡ್ ಬಾ ಅಂತ ಹೇಳಿದ್ರು, ಅದಕ್ಕ ತಿಜೋರಿ ಬಾಗ್ಲ ತೆಗೆದೆ.
0: ಯಾರು ಹೇಳಿದ್ದು? ತಾನ ಮನಿ ಯಜಮಾನ ಅಂತ ತಿಳ್ಕೊಂಡೆ ನಿನ್ನ ಗಂಡ. ಅವ ಈ ಬಾಳ ದೊಡ್ಡ ಮನುಷ್ಯ ಆಗ್ಯಾನಲ್ಲ.
2: ಅವ ನಾ ಹೇಳು ಕೇಳು, ಸುಮ್ಮಾಗು.
0: ಹೌದಪ್ಪ, ನೀ ಹೇಳಿದ ಬುದ್ಧಿ ಮಾತು ನನ್ ಯಾರು ಹೇಳಬೇಕು? ಅಲ್ಲ, ಊಟಕ್ಕೆ ಬಂದವರಿಗೆ ಒಂದ ಪಂಕ್ತಿಯೊಳಗ ಕೂಡಿಸಿರಿ. ಅಂದ್ರೆ ಎಲ್ಲಾ ಗಡಿಬಿಡಿ ಮಾಡಿ ಬಂದವರಿಗೆ ಹೊತ್ತು ಹಾಕಿ ನೀವೆಲ್ಲ ಹೊಟ್ಟಿ ತುಂಬ ಹೊಡೆದು ನಿದ್ದಿ ಮಾಡ್ಬೇಕಂತ ಮಾಡಿರನ. ಇವತ್ತ ನಿಮ್ ತಂದಿಲ್ಲ ಅಂತ ನಿಮ್ದು ಮಾಡಿದ್ದ ಕಾರ್ಬಾರ್ ಆಗೈತಿ. ನಡ್ ಜನರು ಊಟಕ್ಕೆ ಲಕ್ಷ ಕೊಡ್.
2: ಏ ಹೇಳಿದ್ ಕೇಳಿಸ್ತಿಲ್ಲೋ, ದುಡ್ಡು ತಗೊಂಡ್ ಹೋಗ.
1: ಆತಾತು, ಅದ್ರ ಸಲುವಾಗಿ ತಿಜೋರಿ ಬಾಗ್ಲ ತೆಗಿಲಿಕತ್ತಿದ್ದೆ.
2: ಆತಾತು, ತಗೊಂಬ ಹೋಗು.
1: ಹಾ ನಡ್ರಿ,
2: ನಾ ಹೋಗ್ತೀನಿ.
0: ನೋಡಿರ ನೋಡು ಏನ್ ಗದ್ಲದು. ಏ ಸೀತಾನಾಥ, ಅಲ್ಲಿ ನೋಡು ಜನ ಯಾಕ ಎದ್ದು ಹೋಗ್ಲಿಕತ್ತಾರ?
3: ಅವ್ವ, ಬಡಿಸಿದ ಪಲ್ಯದೊಳಗ ಸತ್ ಇಲಿ ಬಿದ್ದದಂತ. ಎಲ್ಲಾ ಜನ ಬಡಿಸಿದ ಊಟ ಬಿಟ್ಟು ಹೊಂಟಾರ.
0: ಏನು?
3: ಹ್ಮ್,
0: ಊಟದಾಗ ಸತ್ ಇಲಿ ಬಿದ್ದದ?
3: ಹೌದವ್ವ.
0: ಅಯ್ಯೋ ದೇವ್ರೇ, ಇದೇನಾದ್ಪ ಅಂತೀನಿ. ಸತ್ ಇಲಿ ಬಿದ್ದು ಊಟನ ಮಂದಿ ಹೆಂಗ್ ಮಾಡ್ಯಾರಪ್ಪ? ಮಾಡಿದ್ದೆಲ್ಲ ಮಣ್ಣು ಪಾಲಾತು, ಸಾವಿರಾರು ರೂಪಾಯಿ ನೀರಾಗ ಹೋಮ ಮಾಡ್ದಂಗಾತು. ನಿಮಗೇನು ನಾಚಿಗೆ ಮರ್ಯಾದೆ ಏನೂ ಇಲ್ಲನಪ್ಪ. ತಂದೆಯವ್ರ ಶ್ರಾದ್ದಕ್ಕೆ ಬಂದವರಿಗೆ ಅಪಮಾನ ಮಾಡಿದ್ರಿ. ಅವ್ರ ಆತ್ಮಕ್ಕ ಶಾಂತಿನರ ಹೆಂಗ್ ಸಿಕ್ಕಿತು? ಮುಂದೆ ನಮ್ಮನೆ ಬಾಗಿಲಿಗೆ ಯಾರು ಬರಲಾರ್ದಂಗ್ ಮಾಡಿದ್ರಲ್ಲೋ.
2: ಸುಮ್ಮಾಗು, ನಮ್ ಕಡೆಯಿಂದ ದೊಡ್ಡ ತಪ್ಪಾಗ್ಯದ, ಅಪರಾಧ ಆಗ್ಯದ, ಒಪ್ಕೋತೀವ್ ನಾವು. ಆದ್ರೆ ಅದಕ್ಕಂತ ಪ್ರಾಣ ತಗೋತೇನು ಹೇಳು? ಕೆಲವೊಂದ್ಸಲ ತಪ್ಪ ಆಗ್ತಾವ, ಯಾರು ಬೇಕಂತ ಮಾಡೋದಿಲ್ಲ. ನಾವು ಜೀವ ಕೊಟ್ಟು ನಿನಗೆ ಆರಾಮಾಗುವಂಗಿದ್ರೆ ಹಂಗ ಮಾಡ್ತೀವಿ. ನಮ್ಮನ್ನ ಕೊಂದಾಕು.
0: ಹೌದಾತಪ್ಪ, ತಪ್ಪು ನಿಮ್ದಲ್ಲ. ಇಂತ ದಿನ ನೋಡ್ಲಿಕ್ಕೆ ನಾನಿನ್ನು ಬದುಕಿದ್ದೀನಲ್ಲ. ನನ್ನ ಹಣೆ ಬರ್ನೋ, ನನ್ನ ಹಣೆ ಬರ.
1: ನಮಗೇನ್ ಗೊತ್ತು, ಆ ಕುಮುದಂಗೆ ಇಷ್ಟು ಸಣ್ಣ ಕೆಲ್ಸನು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ. ತರಕಾರಿ ಬೇಯಿಸೋ ಮುಂದ ಸರಿಯಾಗಿ ನೋಡ್ಬೇಕಾಗಿತ್ತು. ಇದ್ರಾಗ ನಮ್ದೇನ್ ತಪ್ಪದ?
2: ಅವ ಚಿಕ್ಕಂಗ್ ಮಾತಾಡ್ಬಿಡ, ಇದ್ರಾಗ ಕುಮುದಾಳ ತಪ್ಪು ಇಲ್ಲ, ನಿನ್ ತಪ್ಪು ಇಲ್ಲ. ಕೈ ತಪ್ಪಿ ಆಗಿದ ಕೆಲ್ಸಿದು ನೋಡು. ಎಷ್ಟು ಮಂದಿ ಅಡಿಗೆ ಮಾಡಬೇಕಾದ್ರೆ ಕೆಲವೊಮ್ಮೆ ಇಂತ ತಪ್ಪು ಹಾಗೆ ಆಗ್ತಾವು. ಪಲ್ಯ ಹಾಕೋ ಮುಂದೆ ಸರಿಯಾಗಿ ನೋಡ್ಬೇಕಾಗಿತ್ತು. ಆ ತರಕಾರಿ ರಾಶಿ ಒಳಗ ಇಲಿ ಸತ್ ಬಿದ್ದು ಯಾರಿಗ ಗೊತ್ತಿದ್ ಹೇಳು?
0: ಹೌದೌದಪ್ಪ, ಬುದ್ಧಿ ಅಂತೂ ಮೊದ್ಲೇ ಇಲ್ಲಿ ನಿನಗ. ಮತ್ತೀಗ ದೊಡ್ಡ ದೊಡ್ಡ ಮಾತಾಡ್ತಾನೆ. ನಡಿ ನಡಿ.
2: ಏನ್ ದೊಡ್ಡ ಮಾತು? ನಾವೇನ್ ದೊಡ್ಡ ತಪ್ಪು ಮಾಡಿವನು? ಯಾರಿಗೆ ಚೂರಿ ಹಾಕಿವನ್ ನಾವು? ಉಪ್ಪು ಸಕ್ರಿ ಹಿಟ್ಟು ಹಾಕ್ಬೇಕಾದ್ರೆ ಸರಿಯಾಗಿ ನೋಡಿದ್ರೆ ಕೆಲವೊಮ್ಮೆ ತಪ್ಪು ಆಗ್ತಾವ.
0: ಕಾಂತ, ಏನ್ ಮಾತಾಡ್ತೀವ ನೀನು? ಸತ್ತಿ ಇಲಿ ತಿನ್ನಿಸಿ ಬಂದವರ ಧರ್ಮ ಪ್ರಶ್ನೆ ಮಾಡ್ತೀನಿ
2: ಅಲ್ವಾ? ಹಳೆ ಕಾಲದ ಮಾತಾಡ್ಲಿಕ್ಕೆ ಹತ್ತಿಯಲ್ಲ, ಇದ್ರಾಗ ಧರ್ಮ ಭ್ರಷ್ಟ ಆಗುವಂತದ್ದು ಏನದ ಹೇಳು? ಊಟದ ಎಲೆ ಬಿಟ್ಟು ಹೋದವರು ಎಲ್ಲಾ ಧರ್ಮವಂತರು ಅಂತ ತಿಳ್ಕೊಂಡೆ ನೀನು?
0: ದೇವ್ರ, ನಿನ್ನ ಬಾಯಿಯೊಳಗ ಇಂತ ಮಾತು ಬರ್ಲಿಕ್ಕತ್ತಾವಂದ್ರ ಆ ಧರ್ಮನ ದೇವ್ರ ಕಾಪಾಡಬೇಕು. ನಡ್ ನಡಿ, ಊಟ ಮಾಡಿ ಹೊದ್ದು ಮಲ್ಕೋರಿ. ಚಿಂತೆ ನಿಮಗಿಲ್ಲ, ದೇವ್ರು ನನಗ್ ಕೊಟ್ಟಾನ, ನನಗ್ ಕೊಟ್ಟಾನ ಚಿಂತೆನ.

0: ಶಿಲ್ಪ ಉಮಾನಾಥ ದಯಾನಾಥ ಸೀತಾನಾಥ
1: ಅಣ್ಣ
0: ನೋಡ್ರಿ, ಮುರಾರಿ ಲಾಲ್ ಅವ್ರ ಮನೆಗೆ ಹೆಣ್ಣು ಕೊಡೋದು ಅಂತ ಅಪ್ಪ ಹೇಳ್ತಿದ್ರು.
1: ಹೌದು,
0: ಆದ್ರೆ ಈಗ ಅಪ್ಪ ಇಲ್ಲ, ಅವ್ರ ಜೋಡಿನ ಅವ್ರ ಮಾತು ಹೋತು.
1: ಹಂಗಂತೆ
0: ನೋಡು, ಮುರಾರಿ ಪಂಡಿತರು ವಿದ್ವಾನ್ ಇದ್ದಾರ, ಸದ್ಗುಣಿ ಇದ್ದಾರ, ಹೌದು, ಆದ್ರೆ ತನ್ನ ವಿದ್ಯಾ ಮತ್ತು ವ್ಯಕ್ತಿತ್ವವನ್ನು ಹಣಕ್ಕಾಗಿ ಮಾರಿಕೊಳ್ಳೋರನ್ನ ನಂಬು ಹಂಗಿಲ್ಲ.
1: ಹೌದು,
0: ಆ ವ್ಯಕ್ತಿ ಮನೆಗೆ ನಮ್ಮ ಕುಮದಾಳನ್ನು ಕೊಡೋದು ನನಗೆ ಸರ್ವಥಾ ಒಪ್ಪಿಗೆ ಇಲ್ಲ. ವರದಕ್ಷಿಣೆ ಇಲ್ಲದ ಮದುವೆ ಮಾಡ್ಕೋತೀವಿ ಅಂದ್ರೆ ಸಹಿತ ನಾವು ಒಪ್ಪುದಿಲ್ಲ. 10 ಲಕ್ಷ ರೂಪಾಯಿ ಮದುವೆಗೆ ಕೊಡೋರ್ಯಾರು?
1: ಹೌದು,
0: ಸಾಧ್ಯ ಇಲ್ಲ. ಅವರು ಬೇರೆ ಸಂಬಂಧ ಹುಡುಕ್ಲಿ, ಈಗ ನಮ್ಮ ಹತ್ರ 20 ಲಕ್ಷ ರೂಪಾಯಿ ಅವೇನ್ಪ ಅಂದ್ರೆ ಒಬ್ಬೊಬ್ಬರಿಗೆ 5-5 ಲಕ್ಷ ಬಂದಂಗಾತು. ಮದುವೆಗಂತ ನಾವು 100,000 ಗಟ್ಟಲೆ ಖರ್ಚು ಮಾಡಿದ್ರ ಮುಂದೆ ಆಕಾಶ ನೋಡಬೇಕಾಗಿತ್ತು.
2: ಹೌದಣ್ಣ, ನನಗೂ ದವಾಖಾನೆ ಶುರು ಮಾಡಬೇಕಂದ್ರ ಈಗ 5 ಲಕ್ಷ ರೂಪಾಯಿ ತುಂಬಾ ಅವಶ್ಯಕತೆ ಅದ. ನನಗ್ ಬರೋ ಪಾಲಿನ್ಯಾಗ ನಾನು ಒಂದು ಪೈಸಾನು ಕೊಡೋದಿಲ್ಲ ನೋಡ್ ಮತ್ತ. ಅಲ್ಲ, ದವಾಖಾನೆ ಶುರುವಾದ ಕೂಡಲೇ ಕೈಯಾಗ ದುಡ್ಡು ಬಾ ಅಂದ್ರೆ ಇಲ್ಲಿಂದ ಬರಬೇಕು?
3: ನೋಡ್ರಪ್ಪ, ನನ್ನ ವಿಚಾರ ಅಂತೂ ಬೇರೆನದ. ನಾನು ಒಂದು ಪತ್ರಿಕೆ ಶುರು ಮಾಡಬೇಕು ಅಂತ ಅನ್ಕೊಂಡಿನಿ. ಪ್ರೆಸ್, ಪತ್ರಿಕೆ ಅಂದ್ರ 10 ಲಕ್ಷ ರೂಪಾಯಿ ಆದ್ರೂ ಬೇಕೇ ಬೇಕಾಗ್ತದ. ಬರೇ ಬೇರೆ ಪತ್ರಿಕೆಗಳಿಗೆ ಲೇಖನ ಬರೋದು ಬರೋದು ಜೀವನ ಮಾಡೋದು ಬಹಳ ಕಷ್ಟ ಐತಿ.
0: ಹಲೋ ದಯಾನಾಥ, ಶಿಕ್ಷಕದ ಲೇಖನ ಯಾರು ಪ್ರಕಟಿಸ್ತಾರೆ ಹೇಳು? ಏನು ಪತ್ರಿಕೆಯವ್ರು ಸುಮ್ ಸುಮ್ಮನೆ ದುಡ್ಡು ಕೊಡ್ತಾರೇನು? ಲೇಖನ 4 ಮಂದಿ ಓದುವಂಗಿರ್ಬೇಕೇನಪ್ಪ.
3: ಅಣ್ಣ, ನನ್ನ ಲೇಖನ ಓದುಗರು ಬಹಳ ಮೆಚ್ಚಿಕೊಂಡು ಪ್ರತಿಕ್ರಿಯೆ ನೀಡ್ತಾರ. ಹಿಂಗಾಗಿ ನಾ ಅಡ್ವಾನ್ಸ್ ಹಣ ತಗೊಳ್ಳದ ಯಾವ ಪತ್ರಿಕೆಗೂ ಬರೀದಿಲ್ಲ ನೋಡು.
0: ನಾನ್ ನಿಂದ ಹೇಳುದಿಲ್ಲಪ್ಪ, ಬೇರೆದವರಿಗೂ ಹಿಂಗ ಮಾಡ್ತಾರೇನು? ಎಲ್ಲಾ ಲೇಖಕರಿಗೂ ಗೌರವಧನ ಸಿಗ್ತದ ಅಂತ ಹೇಳಿ ಬರುವುದಿಲ್ಲ.
4: ಅಯ್ಯ ಬಿಟ್ರಿ ಈ ಎಲ್ಲ ಮಾತನ್ನು, ಮದುವೆ ಬಗ್ಗೆ ಮಾತಾಡ್ರಿ. ವಧು ಹಣೆ ಬರಹ ಚಲೋ ಇದ್ರ ಕೊಟ್ಟ ಮನೇನೆ ಸ್ವರ್ಗ ಮಾಡಿ ಆರಾಮ ಇರ್ತಾಳ. ಅದೃಷ್ಟ ಇರದಿದ್ರ ಶ್ರೀಮಂತರ ಮನೆಗೆ ಹೋದ್ರು ದರಿದ್ರತನ ತರ್ತಾಳ.
0: ಅದು ಅಲ್ಲದ ಇದ ವರ್ಷ ನಮ್ ಸೀತಾನಾಥನ ಮದುವೆನೂ ಮಾಡಬೇಕಾಗಿದ.
5: ಅಣ್ಣ, ನಿಮಗ ನನ್ನ ಮದುವೆ ಕಾಳಜಿ ಬೇಡ. ಹ್ಮ್, ಯಾವ್ದಾದ್ರೂ ಒಳ್ಳೆ ಕೆಲಸ ಸಿಗುತ್ತಾನ ನಾನು ಮದುವೆ ಚಿಂತೆ ಮಾಡುವುದೇ ಇಲ್ಲ. ಈ ಹೊತ್ತು ದೇಶಕ್ಕ ನನ್ನಂತಹ ಯುವಕರ ಅವಶ್ಯಕತೆ ಬಹಳದ. ನನಗ ಸಿಗೋ ದುಡ್ಡು ನೀವು ಕುಮದಾನ ಮದುವೆಗೆ ಬಳಸಬಹುದು. ಎಲ್ಲಾ ವಿಷಯ ನಿರ್ಧಾರ ಆದ್ಮೇಲೆ ಪಂಡಿತ್ ಮುರಾರಿ ಲಾಲ್ ಅವರ ಸಂಬಂಧ ಕಡ್ಕೊಳ್ಳೋದು ಯಾಕೋ ಸರಿ ಅನ್ಸೋದಿಲ್ಲ.
2: ಹೌದು ಸೀತಾನಾಥ, ಆದ್ರ ಸಂಬಂಧ ಉಳಿಸ್ಕೊಳ್ಬೇಕಂದ್ರ 10 ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕಲ್ಲ.
5: ಅಲ್ಲಣ್ಣ, ನಾನು ನನ್ನ ಪಾಲಿನ ದುಡ್ಡು ಕೊಡ್ತೀನಿ ಅಂತ ಹೇಳಿನಲ್ಲ.
2: ಅಲ್ಲೋ, ಇನ್ನ 5 ಲಕ್ಷ ಅದೇ ಗಿಡದಾಗಿಂದ ಉದುರ್ತಾವೇನ?
5: ಹಿಂಗ ಮಾಡೋಣ, ಮುರಾರಿ ಲಾಲ್ ಅವರಿಗೆ ಸ್ವಲ್ಪ ಕಡಿಮೆ ಖರ್ಚು ಮಾಡ್ಲಿಕ್ಕೆ ಹೇಳೋಣ. 5 ಲಕ್ಷ ರೂಪಾಯಿದಾಗ ಆರಾಮಾಗಿ ಮದುವೆ ಮಾಡೋಣ.
2: ಕಾಂತಣ್ಣ ಕೇಳಕ್ ಹತ್ತಿ ಹೆಣ್ಣೆ ನೀವು ಮಾತು.
0: ಪಾಪ ಸೀತಾನಾಥಗ ಏನ್ ಗೊತ್ತು?
3: ಅಲ್ಲ, ಇದರಿಂದ ನಿಮಗೆ ನುಕ್ಸಾನ್ ಆಗ್ತದಂತೆ. ನಾನು ಮುರಾರಿ ಪಂಡಿತ ನಮ್ ವೈರಿ ಅಂತೂ ಅಲ್ಲಲ್ಲ. ಅದು ಅಲ್ಲದ ನಮ್ ಪೈಕಿ ಸೀತಾನಾಥ ತನ್ನ ಪಾಲಿನ ದುಡ್ಡು ತ್ಯಾಗ ಮಾಡ್ಲಿಕ್ಕೂ ಮುಂದೆ ಬಂದಾನ. ಈಗ ಅವಾಗ ಅರ್ಜೆಂಟ್ ಆಗಿ ಅಂತ ಕೆಲಸ ಮಾಡೋದು ಏನಿಲ್ಲ. ಮುಂದೆ ಪರೀಕ್ಷೆ ಪಾಸ್ ಆದ್ಮೇಲೆ ಸರ್ಕಾರದ ಏನಾದ್ರೂ ಕೆಲಸ ಇಲ್ಲ ಸಿಗಬಹುದು.
0: ಏ ದಯಾ, ಸೀತಾನಾಥ ಬೋಳೆ ಮನಸ್ಸಾಯ್ದಾನೇನಪ್ಪ ಅವಾಗ? ಇದು ಗೊತ್ತಿಲ್ಲ, ಒಮ್ಮೊಮ್ಮೆ 1 ರೂಪಾಯಿ ಸಹಿತ 1 ಲಕ್ಷಕ್ಕೆ ಸಮ ಆಗ್ತದಂತ ಯಾರಿಗ ಗೊತ್ತು? ನಾಳೆ ನೌಕರಿ ಸಲುವಾಗಿ ವಿದೇಶಕ್ಕೆ ಹೋಗೋ ಅವಕಾಶ ಬಂದ್ರೂ ಬರಬಹುದು. ಆವಾಗ ವಿದೇಶಕ್ಕೆ ಹೋಗೋ ಬರೋ ಖರ್ಚು ಹ್ಯಾಂಗ್ ಮಾಡ್ತಾನೆ ಹೇಳು. ಸಿದಾನಾಥ, ಆಗಿನ ತಪ್ಪು ಹೇಳಿಕತ್ತೆ ನೆನಪ?
5: ಅಣ್ಣ, ಹಂಗಾದಾಗ ನನಗ ರೊಕ್ಕದ ಅವಶ್ಯಕತೆ ಬರಬಹುದು ಅನಿಸ್ತದ.
0: ಹಂಗಂದ್ರ ನಿನ್ನ ಪಾಲಿನ ರೊಕ್ಕ ತಗೋಂತ ಯಾಕೆ ಹೇಳ್ತಿ?
5: ಹಂಗಂದ್ರ ಅಣ್ಣ, ನಿಮ್ಗೇನ್ ಸರಿ ಅನಿಸ್ತದ ಹಂಗ ಮಾಡ್ರಿ. ನಾನು ವಿದೇಶಕ್ಕೆ ಹೋಗದಿದ್ರು ಪರವಾಗಿಲ್ಲ, ಆದ್ರ ನಮ್ ಕುಮುದ ಒಳ್ಳೆ ಮನಿ ಸೇರ್ಬೇಕು.
0: ಅಲ್ಪ ನೀ ಹಿಂಗ ಯಾಕೆ ವಿಚಾರ ಮಾಡ್ತಿ? ಕಡಿಮೆ ಖರ್ಚೊಳಗ ಮದುವೆ ಆಗುವಂತ ಸಂಬಂಧ ನೋಡೋದು ಒಳ್ಳೇದಲ್ಲೇನು?
2: ಹೌದು.
0: ಅಂದಂಗ ಪಂಡಿತ ದೀನ್ ದಯಾಳ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನದ?
2: ಅವರು ತುಂಬಾ ಒಳ್ಳೆ ವ್ಯಕ್ತಿ, MA BA ಆಗದೇ ಇದ್ರೂ ಪರವಾಗಿಲ್ಲ, ತಮ್ಮ ಪೌರೋಹಿತ್ಯ ಕೆಲಸದಿಂದ ಸಾಕಷ್ಟು ಸಂಪಾದನೆ ಮಾಡ್ತಾರವ್ರು.
3: ಇದೆಲ್ಲ ಸರಿ ಅಣ್ಣ, ಅವಾಗ ಒಂದು ಮಾತು ಕೇಳಿದ್ರೆ ಚಲೋ ಆಗೋದಲ್ಲ.
0: ಅವನ ಬಾಯಾಗ ಬರೀ ಮುರಾರಿ ಲಾಲ್ ಹೆಸರ ಅದ, ಅವಾಗ ಗೊತ್ತಿಲ್ಲ. ಈಗ ಕಾಲ ಸಾಕಷ್ಟು ಬದಲಾಗಿದಂತ, ಕುಮದಾಳನ್ನ ಮುರಾರಿ ಪಂಡಿತರ ಮನೆಗೆ ಕಳಿಸೋದು ಅಂತ ಅಕಿ ವಿಚಾರದ. ಹಂಗೇನಾರ ಆದ್ರ ನಾವು ಬದುಕೋದು ಕಷ್ಟ ಆದೀತು.
2: ಅಣ್ಣ, ನಿನಗ ಇನ್ನೊಂದು ವಿಷಯ ಗೊತ್ತಿಲ್ಲ.
0: ಏನದು?
2: ಅವ್ವ ತನ್ನ ಬಂಗಾರ ಒಡವಿ ವಸ್ತ್ರ ಎಲ್ಲಾನು ಕುಮದಾಳಿಗೆ ಕೊಡೋದು ಗ್ಯಾರಂಟಿ. ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ರಿ.
0: ಹೌದು, ಇದ್ರ ಬಗ್ಗೆ ನಮಗೇನ್ ಮಾಡ್ಲಿಕ್ ಬರುದಿಲ್ಲ ಏನಪ್ಪ? ಯಾಕಂದ್ರ ತಾಯಿಯಿಂದ ಬಂದ ಸ್ತ್ರೀಧನ ಅಕ್ಕಿದ, ಅದ್ರ ಮ್ಯಾಲೆ ಅಕ್ಕಿಗೆ ಪೂರ ಅಧಿಕಾರದ ಏನಪ್ಪ?
2: ಇದು ಒಪ್ಪ ಮಾತಲ್ಲ ಬಿಡು. ಇದೆಲ್ಲ ಕಾನೂನಿಗೆ ವಿರುದ್ಧ ಅನಿಸ್ತದ. ಇಡೀ ಆಸ್ತಿಗೆ ನಾವು 4 ಜನ ಪಾಲುದಾರಿದ್ದೀವಿ, ಮತ್ತೆ ಈ ಎಲ್ಲಾ ಒಡವಿಗಿನೂ ಅವು ಮಾತ್ರ ಒಡತಿ ಅನ್ನೋದನ್ನ ನಾವು ಒಪ್ಪೋದಿಲ್ಲ. ಈ ಎಲ್ಲಾ ಒಡವಿಗಳ ಸಹಾಯದಿಂದನ ಅವ್ವ ಈ ಕುಮುದಾಳ ಮದುವಿನ ಮುರಾರಿ ಪಂಡಿತರ ಮಗನ ಜೊತೆ ಮಾಡ್ತಾಳ. ನೀ ಹೂ ಅಂದ್ರ ಅಣ್ಣ ನಾ ಅವನ ಜೊತೆ ಮಾತಾಡ್ತೇನೆ.
0: ನೋಡಪ್ಪ ನನಗೇನಿದು ಸರಿ ಅನ್ಸುದಿಲ್ಲ.
2: ಹಂಗಾದ್ರೆ ನೀ ಸುಮ್ನಿದ್ ಬಿಡು, ನಡುಕ ಬಾಯಿ ಹಾಕಬೇಡ, ನಾ ಮಾತಾಡ್ತೀನಿ. ಒಡವಿ ಕಿಮ್ಮತ್ತು ಏನಿಲ್ಲ ಅಂದ್ರೂ 10 ಲಕ್ಷಕ್ಕಿಂತ ಕಡಿಮೆ ಅಂತೂ ಆಗುದಿಲ್ಲ. ಆಮೇಲೆ ನಿಮ್ಗೆ ಕಿರಿಕಿರಿ ಆಗ್ಬೋದು ನೋಡು.
5: ಆಗ್ಲಿ ನೋಡಿ,
3: ಏನಾದ್ರು ನೋಡೋಣ ಬರ್ರಿ.

0: ಉಮಾನಾಥ ದಯಾನಾಥ
1: ಅವ್ವ
0: ಏನಾಗಿದ್ದು ಯಾಕೋ ಒಂಥರ ಹೆದರ್ದಂಗ್ ಕಾಣಿಸ್ಲಿಕ್ಕತ್ತಿರಲ್ಲ
2: ಅವ್ವ ಇತ್ತಿತ್ತಲಾಗ ಸಮಾಚಾರ ಪತ್ರಿಕೆಯೊಳಗ ಲೇಖನ ಬರೆಯೋದು ಅಂದ್ರ ಅದು ಅಷ್ಟು ಸುಲಭದ ಮಾತಲ್ಲ ಎಷ್ಟು ನಾವು ಎಚ್ಚೆತ್ತುಕೊಂಡು ಬರೆದ್ರು ಕೂಡ ಕೆಲವು ಸಲ ಓದುಗರು ಅದನ್ನ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ ದಯಾನಾಥ ಒಂದು ಲೇಖನ ಬರ್ಕೊಂಡೀಗ ಬಹಳ ಕಷ್ಟಕ್ಕೆ ಸಿಕ್ಕೊಂಡ್ಬಿಟ್ಟಾನ
0: ಹೌದನಪ್ಪ
2: ಯಾರಾದ್ರೂ ಈಗ ಜಾಮೀನ್ ಕೊಡಬೇಕು ಕೊಡದಿದ್ರ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಬಹುದು ತಕ್ಷಣಕ್ಕೆ 50,000 ಕೊಡಬೇಕಾಗ್ಯದ ಈಗ
0: ಅಲ್ಲಪ್ಪ ಹಂಗಂದ್ರೆ ಅಂತ ಲೇಖನ ಯಾಕೆ ಬರೀತಿರಪ್ಪ ಇದಕ್ಕೇನೋ ಉಪಾಯ ಇಲ್ಲನ 50,000 ದಂಡ ಕಟ್ಟಬೇಕ
3: ಹೌದವ್ವ ಯಾರ ಬಗ್ಗೆ ಲೇಖನ ಬರೆದಿನಲ್ಲ ಅವ ಬಹಳ ಖಡಕ ಮನುಷ್ಯ ಅದಾನವ ಎಷ್ಟು ಪ್ರಯತ್ನ ಪಟ್ಟೆ ದುಡ್ಡು ಕೊಡದಿದ್ರೆ ಬಿಡುದಿಲ್ಲ ಅಂತಾನ
0: ಅಲ್ಪ ನೀನು ಕಾಂತಾನಾಥನ ಹತ್ರ ದುಡ್ಡನ್ನ ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳಬೇಕಾಗಿತ್ತು
2: ಅವ ನಿನಗ ಅವನ ಸ್ವಭಾವ ಗೊತ್ತಾದ ಅಲ್ವಾ
0: ಹೌದಪ್ಪ
2: ದುಡ್ಡು ಅಂದ್ರೆ ಅವ ಜೀವನ ಬಿಡ್ತಾನ ದಯಾನಾಥಗ ಶಿಕ್ಷೆ ಆದ್ರೂ ಅವ ಏನ್ ಸಹಾಯ ಮಾಡೋ ಮನುಷ್ಯ ಅಲ್ಲ
3: ಹಿಂಗಾಗಿ ಅವ ನಾವಾಗ ಈ ವಿಷಯ ಹೇಳಕ ಹೋಗಿಲ್ಲ
0: ನೀವು ನನ್ನ ದುಡಿ ನಡ್ರಿ ಅದ್ ಹೆಂಗ್ ಕೊಡುದಿಲ್ಲ ನಾನ ನೋಡ್ತೇನೆ
3: ಬೇಡವ ಅವನ ಹತ್ರ ಹೋಗುದ್ ಬೇಡ
0: ಹಂಗಂದ್ರೆ ಏನ್ ಮಾಡ್ತೀನಿ ಮಗನ ದಂಡ ಕಟ್ಟಬೇಕಲ್ಲ ನನ್ನ ಹತ್ರ ಅಂತೂ ದುಡ್ಡಿಲ್ಲಪ್ಪ ಅಲ್ಲ ಒಡವೆ ಅದವ ನಾನು ಅವನ್ನ ಒತ್ತೆ ಇಟ್ಟು ದಂಡ ಕಟ್ಟು ಆಪ ನಡಿ ಹೋಗು ನಡಿ
3: ಇಲ್ಲವ ಇಲ್ಲ ಇದು ಸರಿಯಲ್ಲ
0: ಯಾಕಪ್ಪ
3: ನಿನ್ನ ಒಡವೆ ಗಿರವಿ ಇಟ್ಟು ನನ್ನನ್ನ ಕಷ್ಟದಿಂದ ಪಾರಾಗುವಂತಿಯಲ್ಲ
0: ಯಾಕೋಪ್ಪ
3: ಬೇಡವ ಬೇಡ ಬಹಳ ಅಂದ್ರೆ 50 ಶಿಕ್ಷೆ ಆಗ್ಬಹುದು ಅಷ್ಟು
0: ಎಂತ ಮಾತಂತಾಡ್ತೀಯೋ ಮಗನ ನಿನ್ನ ಸಹಾಯಕ್ಕೆ ಬಾರದ ಬಂಗಾರ ಒಡವೆ ಇಟ್ಟುಕೊಂಡು ನಾನು ಏನ್ ಮಾಡ್ಲಪ್ಪ
3: ಉಮಾಣ ನೀ ಏನ್ ಹೇಳ್ತಿ ನಾನಿನಾಗ ಮೊದಲ ಹೇಳಿದೆ ಅವಂಗ ಹೇಳೋ ಅವಶ್ಯಕತೆ ಇಲ್ಲ ಅಂತ ನೋಡೀಗ ಬಹಳ ಅಂದ್ರೆ ಏನಕ್ಕಿತ್ ನನಗ ಜೈಲ್ ಹೌದಲ್ಲ
2: ಛೇ ಛೇ ಅವಾಗ ಹೇಳ್ದ ಹಂಗ ಇರ್ಲಿಕ್ಕೆ ಹೆಂಗಾಗ್ತಿತ್ತು ನೋಡು ನೀ ಜೈಲು ಸೇರಬಾರದು ಅವನು ಒಡವಿನೂ ಉಳಿಬೇಕು
0: ನಿಮ್ಮ ಸಲುವಾಗಿ ಒಡವಿ ಅಷ್ಟ ಅಲ್ಪ ನಾನು ಜೀವ ಕೊಡ್ಲಿಕ್ಕೂ ತಯಾರದೇನು
3: ಅವ್ವ ಏನಾಗ್ಲಿ ನಿನ್ನ ಒಡವಿ ನನಗ ಬೇಡವ
0: ಯಾಕಪ್ಪ
3: ನಂಗ ಬೇಡ ನಾನು ನಿನ್ನ ಹೊಟ್ಟ್ಯಾಗ ಹುಟ್ಟಬಾರ್ದ ಇತ್ತವ ಹುಟ್ಟಬಾರ್ದ
0: ಮಾಡ್ಬೇಡ

0: ನಾ ಮಗ ಅನ್ನಿಸ್ಕೊಳ್ಳಿಕ್ಕೆ ಯೋಗ್ಯಲ್ಲವ? ಯೋಗ್ಯಲ್ಲ.
1: ಸಾಕಪ್ಪ ಸಾಕು, ನೀ ಒಡವಿ ತಗೊಳದಿದ್ರೆ ನಾನ ಹೋಗಿ ಒತ್ತಿ ಇಟ್ಟು ರೊಕ್ಕ ತರ್ತೀನಿ, ಮತ್ ಮ್ಯಾಲೆ ಜಾಮೀನ್ ಕೊಟ್ಟು ನಿನ್ನ ಬಿಡಿಸ್ಕೊಂಡ್ ಬರ್ತೀನಿ. ಆ ತಮ್ಮ, ನಾ ಜೀವಂತ ಇರುವವರೆಗೂ ನಿನ್ ಯಾರು ಮುಟ್ಟಂಗಿಲ್ಲಪ್ಪ, ನಿನ್ ಯಾರು ಮುಟ್ಟಂಗಿಲ್ಲ.
2: ಏ ಮತ್ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ಐತಿಯೋ ದಯಾನಾಥ? ಅವನ ಒಡವಿನ ತಗೋ, ಆದ್ರ ಒಂದು ಮಾತು ಮಾತ್ರ ನೆನ್ಪಿಡು, ನಿನ್ನ ಕೈಯಾಗ ಹಣ ಬಂದ ತಕ್ಷಣ ಈ ಒತ್ತಿ ಇಟ್ಟಂತ ಅವನ ಒಡವಿನ ಬಿಡಿಸ್ಕೊಂಡು ತಂದು ಅವು ಕೊಡಬೇಕು. ತಿಳಿತಿಲ್ಲೋ?
0: ಹಂಗಾದ್ರ ಅವನ ಒಡವಿ ತಗೋಣ ಅಂತೇನು?
1: ಹೌದು ತಗೋ, ತಗೋಪ್ಪ ತಗೋ. ನಾನು ಸ್ವಲ್ಪ ಗಂಗಾ ಜಲ ತಗೊಂಡ್ಬರ್ತೀನಿ, ಹೋಗ್ಬರ್ತೀನಿ.
0: ಆಯ್ತವ. ಏ ಉಮಾನಾಥ, ನಮ್ಮ ಉಪಾಯ ಹೆಂಗ್ ಪರಿಸ್ತಿ ನೋಡು.
2: ನಮ್ಮ ಉಪಾಯ ಸಕ್ಸಸ್ ಆತು ಬಿಡು.
0: ಅವು ಎಷ್ಟು ಲೋಕ ಒಪ್ಪಿಸ್ಬಿಟ್ಟಿವಲ್ಲ ಹುಚ್ಚದಳಕ್ಕೆ.

0: ಹಿಂಗ 3 ತಿಂಗಳು ಉರುಳಿದವು. 4 ಮಂದಿ ಸಹೋದರರು ತಮ್ಮ ಅವ್ವನ ಒಡವೆಗಳನ್ನ ಒತ್ತಿ ಇಟ್ಟು ಬಂದ ಹಣದಿಂದ ಮಜಾ ಮಾಡಿದರು. ಆದ್ರೆ ತಮ್ಮ ಅವ್ವನ ಮನಸ್ಸನ್ನ ಯಾವ ಕಾರಣಕ್ಕೂ ನೋಯಿಸಬಾರದು ಅಂತ ತಮ್ಮ ಹೆಂಡಂದಿರಿಗೂ ಹೇಳುತ್ತಿದ್ರು. ಅವ್ವ ಫೂಲ್ಮತಿ ಏನ ಅಂದ್ರೂ ಯಾವ ವಿಷಯ ಹೇಳಿದ್ರೂ ಮನಸ್ಸಿಗೆ ಹಚ್ಚಿಕೊಳ್ಳದನ ಅವ್ವನ ಸೇವಾ ಮಾಡ್ಕೋತ ಇರಬೇಕು ಅಂದಿದ್ರು. ಪಾಪ ಮೃದು ಹೃದಯದ ಫೂಲ್ಮತಿಗೆ ಸುಳ್ಳು ಹೇಳಿ ನಂಬಿಸಿ ಮಕ್ಕಳೆಲ್ಲ ತಮ್ ತಮ್ಮ ಬ್ಯಾಳಿ ಬೇಯಿಸಿಕೊಳ್ತಿದ್ರು. ತೋಟಗಳನ್ನ ಮಾರ್ಲಿಕ್ಕೆ ಅವ್ವ ಸುತಾರಾಮ ಒಪ್ಪಿದ್ದಿಲ್ಲ. ಆದ್ರೆ ಗಂಡಸ್ ಮಕ್ಕಳೆಲ್ಲ ಅಕ್ಕಿ ಮನಸ್ಸು ಕರಗೋ ಹಂಗ ಮಾತಾಡಿ ತ್ವಾಟ ಮಾರಿ ತಮ್ಮ ಇಚ್ಛಾ ಈಡೇರಿಸಿಕೊಂಡ್ರು. ಪಂಡಿತ್ ಮುರಾರಿ ಲಾಲರ ಮಗನಿಗೆ ಕುಮುದಾಳನ್ನ ಲಗ್ನ ಮಾಡಿ ಕೊಡ್ಲಿಕ್ಕೆ ಅವ್ವನ ಮನಸ್ಸು ಹಾ ತೊರಿತಿತ್ತು. ಆದ್ರೆ ಈ ಸಂಬಂಧಕ್ಕ ಗಂಡಸ್ ಮಕ್ಕಳು ತಯಾರಿರಲಿಲ್ಲ. ಇದೇ ವಿಷಯಕ್ಕ ತಾಯಿ ಮಕ್ಕಳ ನಡುವೆ ಜಗಳ ಶುರುವಾತು.
1: ಕಾಕಾನಾಥ
2: ಹೇಳುವ,
1: ದಯಾನಾಥ, ಉಮಾನಾಥ, ಇಲ್ಲಿ ಕೇಳ್ರಿ. ತಂದಿ ತಾಯಿಗಳ ಆಸ್ತಿ ಒಳಗ ಮಗಳಿಗೂ ಸಮಪಾಲು ಸಿಗಬೇಕು ಅನ್ನಕ್ಕೆ ನಾನು ನಿಮ್ಗ ತೋಟ ಮನಿ ರೊಕ್ಕ ವಸ್ತ್ರ ಒಡವಿ ಎಲ್ಲಾ ಸಿಕ್ಕೈತಿ. ಆದ್ರೂ ನಿಮ್ಗೆ ಸಮಾಧಾನ ಇಲ್ಲ ಅಂತಾದ್ರಾಗ ಕುಮುದಾಳ ಮದುವೆಗೆ 10 ಲಕ್ಷ ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಹಿಂದ ಮುಂದೆ ನೋಡ್ಲಿಕ್ಕತ್ತಿರಣ.
2: ಹಂಗಲ್ವಾ, ಕುಮುದಾ ನಿನಗ ಮಗಳಾದ್ರೂ ನಮಗೆಲ್ಲ ತಂಗಿಲ್ಲನು. ನೋಡು, ನೀ ಏನ್ ಇನ್ನೊಂದ್ 2-3 ವರ್ಷದಾಗ ನಮ್ಮನ್ನ ಬಿಟ್ಟು ಹೋಗಾಕಿ?
1: ಆ ಏನಂತಿ
2: ಅಲ್ಲ, ಆಮೇಲಕ್ಕೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಲ್ಲೇನು? ನಾವು ಒಂದೊಂದು ಪೈಸಾ ಕೂಡಿಸಿ ಜೀವನ ಮಾಡಬೇಕಾಗಿದೆ. 1,000 ರೂಪಾಯಿದಾಗ ಆಗೋ ಕೆಲಸಕ್ಕೆ 5,000 ರೂಪಾಯಿ ಖರ್ಚು ಮಾಡೋದು ಹುಚ್ಚುತನ ಅಲ್ಲೇನು? ನೋಡು, ಕುಮುದಾನ ಲಗ್ನಕ್ಕೆ ರೊಕ್ಕ ಯಾರು ಕೊಡೋರು?
1: ಹಂಗಂದ್ರೆ ನಾ ಹೇಳುದು ಕೇಳ್ಕೊ. ಎಷ್ಟು ಖರ್ಚಾದ್ರೂ ನಾ ಕುಮುದಾಳ ಮದ್ವಿನ ಆ ಮುರಾರಿ ಲಾಲ್ ಮಗನ ಜೋಡಿನ ನಾ ಮಾಡಕಿ. ನನ್ನ ಹೊಟ್ಟಿ ಒಳಗ ನೀವ್ ಹೆಂಗ್ ಹುಟ್ಟಿರಲ್ಲ ಅಕಿನೂ ಹಂಗ ಹುಟ್ಟ. ಅದಕ್ಕ ನೀವೆಲ್ಲ ಸೇರಿ ಅಕಿ ಲಗ್ನ ಮಾಡೋದನ್ನ ಮರಿಬೇಡ್ರಿ.
2: ಅವ್ವ, ನೀ ಸುಳ್ಳು ಏನು ಒಟ ಒಟ ಅನ್ಲಿಕ್ಕತ್ತಿ? ನೋಡು, ಅದನ್ನ ಖರ್ಚು ಮಾಡ್ಲಿಕ್ಕೆ ನಿನಗೆ ಏನು ಅಧಿಕಾರ ಇಲ್ಲ.
1: ಇಲ್ಲೋಡು, ನಾನು ಸತ್ ಮೇಲೆ ನನ್ನ ರೊಕ್ಕ ನಿಮ್ಮದು, ನಾನಿನ್ನೂ ಜೀವಂತ ಅದೀನಿ.
2: ಇಲ್ವಾ ಅಪ್ಪ, ಇಲ್ವಾ ಅಪ್ಪ, ಸತ್ ಮೇಲೆ ಎಲ್ಲಾ ಆಸ್ತಿನೂ ನಮ್ದಾಗ್ಯದ.
3: ಅವ್ವ, ನಿನಗ ಕಾಯ್ದೆ ಕಾನೂನು ಏನು ಗೊತ್ತಿಲ್ಲ, ಸುಮ್ಮನೆ ಯಾಕೆ ವಾದ ಮಾಡ್ತಿ? ನಿಮ್ಮ ಕಾಯ್ದೆ ಕಾನೂನು ಸುಡುಗಾಡಕ್ ಹೋತಂತ ತಿಳ್ಕೊ. ನನಗದೆಲ್ಲ ಗೊತ್ತಿಲ್ಲ. ನಿಮ್ಮಪ್ಪೇನು ಆಗರ್ಭ ಶ್ರೀಮಂತ ಆಗಿದ್ದಿಲ್ಲ, ಬೆವರು ಸುರಿಸಿ ದುಡಿದು ಇಷ್ಟೆಲ್ಲ ಆಸ್ತಿ ಮಾಡಿದ್ರು. ನಾವಿಬ್ರು ಹೇಗೆ ಕಷ್ಟಪಟ್ಟೇವೆ ಅನ್ನೋದು ನಿಮಗೇನು ಗೊತ್ತು? ನಾ ಜೀವಂತ ಇರುವವರೆಗೂ ನನ್ನ ದುಡ್ಡು ನೀವು ಮುಟ್ಟು ಹಂಗಿಲ್ಲ. ನಿಮ್ಮ 3 ಮಂದಿಗೂ ಎಷ್ಟು ಖರ್ಚು ಮಾಡಿ ಲಗ್ನ ಮಾಡಿನೋ ಅಷ್ಟೇ ಖರ್ಚು ಮಾಡಿ ಕುಮುದಾಳ ಲಗ್ನಾನು ಮಾಡ್ತೇನೆ.
2: ಅವ್ವ, ನಿನಗ ಖರ್ಚು ಮಾಡ್ಲಿಕ್ಕೆ ಏನು ಅಧಿಕಾರ ಇಲ್ಲ.
1: ಏ ಕಾಂತ್ಯಾ,
4: ಅಣ್ಣ, ನೀ ಯಾಕೆ ಅವನ ಜಡಿ ಜಗಳ ಮಾಡ್ತಿದಿ? ಆಕಿಗೆ ಕಾಯ್ದೆ ಕಾನೂನು ಏನು ಗೊತ್ತಿಲ್ಲ. ಕುಮುದಾಳ ವಿವಾಹನ ನಿಮ್ಮ ಮಗನ ಜೊತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೊಂದು ಪತ್ರ ಬರೆದ್ಬಿಡು, ಮುಗಿತಲ್ಲ.
1: ಹೌದೇನಪ್ಪ, ಅದೇ ನಿಮ್ ಕಾಯ್ದೆ ಕಾನೂನು ನನಗೂ ಸ್ವಲ್ಪ ಬಿಡಿಸಿ ಹೇಳ್ರಪ್ಪ ನೋಡೋನು.
4: ನೀ ಸತ್ ಮೇಲೆ ಎಲ್ಲ ಆಸ್ತಿ ನಮ್ಮ ಪಾಲಿಗೆ ಬರ್ತದ, ನಿಂದು ಅನ್ನೋದು ಏನು ಇಲ್ಲ, ಹಟ್ಟಿ ರೊಟ್ಟಿ ಅಷ್ಟ, ಇದ ಕಾನೂನು.
1: ಆತಪ್ಪ ಉಮ್ಮ, ನಾ ನಿಮ್ಮನ್ನೆಲ್ಲ ಹೊತ್ತು ಹೆತ್ತು ಜೋಪಾನ ಮಾಡಿ ಇಷ್ಟು ದೊಡ್ಡವ್ರ ನನಗೆ ಮಾಡಿದ್ ನೋಡು, ಅಂತ ಮನೆಗೆ ನಾನ ಹೊರಗನೇಕಾದ್ನೇನು. ಏನ್ ನಿಮ್ ಕಾಯ್ದೆ ಕಾನೂನು ಹೇಳ್ತೈತಿ ಹೇಳಪ್ಪ ನೋಡೋನು. ನೋಡು, ಇಷ್ಟೆಲ್ಲ ಸಹಿಸಿಕೊಂಡು ಬದುಕೋಕ್ಕಿಂತ ಸಾಯೋದೋ ಚಲೋ, ಜೀವಂತ ಸಾವು. ನಾ ನೀರ್ ಹಾಕಿ ಬೆಳೆಸಿದ ಗಿಡದ ನೆರಳು ನನಗ ಇಲ್ಲ.

0: ಮುಸರಿ ಮಾಡ್ತಿದ್ಲು. ಆದ್ರೆ ದೂರದಿಂದ ಇದೆಲ್ಲವನ್ನ ಗಮನಿಸುತ್ತಿದ್ದ ಮಕ್ಕಳು ಸೊಸೆಂದರು ಇದನ್ನ ನೋಡಿ ಖುಷಿ ಪಡ್ತಿದ್ರು. ಯಾರಿಗೂ ವಯಸ್ಸಾದ ಕೂಲುಮತಿಯ ಬಗ್ಗೆ ಕನಿಕರ ಬರಲೇ ಇಲ್ಲ. ಕೆಲವು ದಿವಸಗಳ ನಂತರ ಮುರಾರಿ ಲಾಲರ ಮಗ ದೀನ್ ದಯಾಳನ್ ಕೂಡ ಕುಮದಾಳ ಮದುವೆಯಾತು. ಆಗ ಕುಮದಾಳ ವಯಸ್ಸು ಬರೀ 20, ಇನ್ನ ದೀನ್ ದಯಾಳಗ ವಯಸ್ಸು 40 ಆಸ್ಪಾಸು. ಆದ್ರೂ ಹಂಗೂ ಹಿಂಗೂ ಮದುವೆ ಆತು. ಫೂಲ್ಮತಿಯ ಹೃದಯ ಹೊಡ್ಕೋತಿತ್ತು. ಅಂತೂ ಮದುವೆ ಮುಗಿತು. ಕುಮದ ಓಡಿ ಬಂದು ತಾಯಿಯನ್ನ ಅಪ್ಪಿಕೊಂಡು ಬಹಳ ಅತ್ಲು. ಆಗ ಅವ್ವ ಫೂಲ್ಮತಿ ಮಗಳನ್ನ ಕೋಣಿಯೊಳಗ ಕರ್ಕೊಂಡು ಹೋಗಿ,
1: ಯಾಕವ್ವ ಹಿಂಗ್ಯಾಕ?
2: ಬಾ ಕುಮದ, ಒಳಗ್ ಬಾರವ.
1: ಅವ್ವ
2: ಇಲ್ಲೊಡಿಲ್ಲ, ನನ್ನಿಂದ ಹೆಚ್ಚಿಂದ ಏನು ಕೊಡಕ್ಕಾಗುದಿಲ್ಲವ.
1: ಬೇಡವ,
2: ನಿನ್ ಮದುವಿನ ಧೂಮ್ ಧಾಮ್ ಮಾಡೋ ವಿಚಾರ ನಂದಿತ್ತು, ಏನ್ ಮಾಡ್ಲೇವ? ನಿಮ್ಮವ್ವನ ಕೂವತ್ತ ಇಷ್ಟ ಐತಿ, ತಪ್ಪು ತಿಳ್ಕೊಬೇಡವ. ಕುಮದ ಇವೆರಡು ಬಳಿ ಇಟ್ಕೋ.
1: ಬೇಡವ,
2: ನನ್ನ ಹತ್ರ ಒಂದಿಷ್ಟು ರೊಕ್ಕ ಅದಾವ, ಇವನು ಇಟ್ಕೋ. ಇದ ನನ್ನ ಆಸ್ತಿ, ಮುಂದೇನರ ಆದ್ರೆ ದೇವ್ರ ಅದಾನವ ನಿನ್ ನೋಡಾಕ.
1: ನೀನ್ ನನಗೇನು ಕೊಡೋದ್ ಬೇಡವ. ನಿನ್ ಕೈಯಾಗಿದ್ ಬಳಿ ಮತ್ ಈ ಹಣ ನಿನ್ ಹತ್ರನ ಇರ್ಲಿ, ನಂಗೇನು ಬೇಡವ. ನೀನ ನನ್ ಜೀವಂತ ಆಸ್ತಿ.
2: ಹಂಗನ್ ಬೇಡ ಕುಮದ, ಹಂಗನ್ ಬೇಡವ ಮಗಳ, ಹಂಗನ್ ಬೇಡ.
3: ಅಲ್ಲ ವೇಳೆ ಏನ್ ಮಾಡ್ಲಿಕ್ಕತ್ತಿ? ಮತ್ ಎರಡ್ ಮೂರ್ ತಿಂಗಳದಾಗ ನೀ ಬರಾಕಿ ಇದ್ದಿ, ಅವಾಗ ಮಾತಾಡಿದ್ರಾತು. ನಡಿ ನಡಿ, ಹೊತ್ತಾಗದ.
2: ಹೋಯ್ ಬಾ ಕುಮದ.
1: ಅವ್ವ
2: ದೇವ್ರ ಒಳ್ಳೆ
1: ಬರ್ತೀನಿ.
2: ಹೋಯ್ ಬಾ ನನ್ ಮಗಳು.

0: ನೋಡಿದ್ರಲ್ಲ ಫೂಲ್ಮತಿಗೆ ಹೆಂಗಾಗ್ಯದ ಅಂಥೇಳಿ. ಈಗ ಆಕಿ ತನ್ನ ಕೋಣೆಯಿಂದ ಹೊರಗೆ ಬರ್ತಿರಲಿಲ್ಲ, ಮಕ್ಕಳೊಂದಿಗೆ ಬೆರೀತಿರಲಿಲ್ಲ. ಆಕಿಗೆ ಬಾಹ್ಯ ಪ್ರಪಂಚ ದೂರ ಆಗಿತ್ತು. ಈಗ ಆಕಿ ತನ್ನ ಸಾವು ಎಂದ ಬರ್ತದ ಅಂತ ಕಾಯ್ತಿದ್ರು. ಇತ್ತಲಾಗ ಉಮಾಕಾಂತನ ಆಸ್ಪತ್ರೆ ಆರಂಭ ಆತು. ದಯಾನಾಥ ತನ್ನ ಪ್ರೆಸ್ ಆರಂಭ ಮಾಡಿದ. ಸೀತಾನಾಥಗ ಕೆಲಸ ಸಿಕ್ಕು ವಿದೇಶಕ್ಕೆ ಹೋದ. ಕಾಂತಾನಾಥನ ಮಗನ ಮುಂಜವಾತು. ಹಿಂಗ ಮನೆ ತುಂಬೆಲ್ಲ ಸಂತೋಷದ ವಾತಾವರಣ ಹರಡಿತ್ತು. ಆದರೆ ಫೂಲ್ಮತಿಯ ಬಾಳಿನಾಗ ಕತ್ತಲೆ ಆವರಿಸಿತ್ತು. ಕಾಂತಾನಾಥಗ ಟೈಫಾಯ್ಡ್ ಆಗಿ ಬದುಕಿದ್ದ ಹೆಚ್ಚು. ದಯಾನಾಥ ಪತ್ರಿಕೆ ಒಂದಕ್ಕೆ ಕಾನೂನು ಬಾಹಿರ ಲೇಖನ ಬರೆದು ಶಿಕ್ಷೆಗೊಳಗಾದ. ಉಮಾನಾಥ ಲಂಚ ಸ್ವೀಕರಿಸುತ್ತಿದ್ದಾಗ ಸಿಕ್ಕ ಬಿದ್ದು ಕೆಲಸ ಕಳ್ಕೊಂಡ. ಇಷ್ಟೆಲ್ಲ ಆದರೂ ಫೂಲ್ಮತಿಯ ಮನಸ್ಸಿನ ಮೇಲೆ ಯಾವ ಪರಿಣಾಮನೂ ಆಗಲಿಲ್ಲ. ಈಗ ಫೂಲ್ಮತಿಗೆ ಉಳಿದಿರೋದು ಒಂದ ಮಾರ್ಗ. ಇಡೀ ದಿನ ಬೆವರು ಸುರಿಸಿ ದುಡಿಯೋದು, ಮಕ್ಕಳ ಎಸದ ರೊಟ್ಟಿ ತಿನ್ನೋದು. ದನ ಹೊಲದಾಗ ಕೆಲಸ ಮಾಡ್ತದ, ಆದ್ರೆ ಹೊಟ್ಟೆ ತುಂಬಾ ತಿಂತದ. ಪಾಪ ಫೂಲ್ಮತಿಯ ಹಣಿಯೊಳಗ ಅದೂ ಬರದಿದ್ದಿಲ್ಲ. ತಿನ್ನೋ ಅನ್ನ ವಿಷ ಆಗ್ತಿತ್ತು. ಅಂಥದ್ರೊಳಗ ಒಂದ್ ದಿನ
1: ಅಯ್ಯವ್ವ ನೀ ಯಾಕೆ ಪಾತ್ರೆ ತೊಳಿಲಿಕ್ಕತ್ತೀಯ?
2: ಅಯ್ಯ ಬಾರ ಕುಮದ ಬಾ ಒಳಗ್ ಬಾ. ಏನಿಲ್ಲವ ಏನಿಲ್ಲ
1: ಅವ್ವ, ಇದೇ ನೀ ಮಾಡೋ ಕೆಲ್ಸ? ಸರಿ ನಾನ ಪಾತ್ರೆ ತೊಳೆದು ಕೊಡ್ತೀನಂತ.
2: ಅಯ್ಯ ಬೇಡವ ಬೇಡ, ಈಗಿದು ನಂದ ಕೆಲಸ.
1: ಅಪ್ಪ ಇದ್ದಿದ್ರ ನಿನಗೆ ಕೆಲಸ ಮಾಡ್ಲಿಕ್ ಬಿಡ್ತಿದ್ರೇನವ್ವ?
2: ಎಲ್ಲದಾರವ ನಿಮ್ಮಪ್ಪ ಎಲ್ಲದಾರ ಹೇಳ. ಗಂಡು ಸತ್ತು ವಿಧವಾ ನಾನು, ಗಂಡು ಸತ್ತು ವಿಧವಾ ನಾನು. ಹೋದ ವೇಳೆ ಮತ್ತೆ ಬರುದಿಲ್ಲವ, ಮತ್ತೆ ನಾನೇನು ಬ್ಯಾರೆದವ್ರಿಗೆ ಮಾಡ್ತಿಲ್ಲ, ನನ್ನ ಮಕ್ಕಳಿಗೆ ಕೆಲಸ ಮಾಡಕತ್ತೀನಿ.
1: ಅವ್ವ ಇದೇನ್ ಗತಿ ಬಂತವ, ಈ ಎಲ್ಲಾ ಕೆಲಸನೂ ನೀನ ಮಾಡ್ಬೇಕೇನವ್ವ?
2: ಹಂಗೇನಿಲ್ವ, ಇದೇನ್ ಹೆಚ್ಚಿನ ಕೆಲಸ ಅಲ್ಲ. ಕಸ ಗುಡಿಸೋದು, ಪಾತ್ರೆ ತೊಳಿದು, ಬಟ್ಟೆ ಒಗೆದು, ಮತ್ತು ಒಲೆಗೆ ಸ್ವಲ್ಪ ಬೆಂಕಿ ಹಾಕಿ ನೀರ್ ಕಾಸೋದು, ಮತ್ತ ದಿನಾಲು ಗಂಗಾ ಜಲ ತರ್ತೀನಿ, ಯಾಕಂದ್ರ ನಮ್ ಕಾಂತಾನಾಥ ನಳದ ನೀರ್ ಕುಡಿಯುದಿಲ್ಲ.
1: ಅವ್ವ ನಾನೇ ತರ್ತಿದ್ನಲ್ಲವ್ವ.
2: ಬೇಡವ ಬೇಡ, ನಾನ ಹೋಗ್ತೀನಿ, ನಾನ ಹೋಗಿ ತರ್ತೀನಿ.
1: ಅವ್ವ ಅವ್ವ ಅವ್ವ
3: ಏ ಅಣ್ಣ ಕಾಂತಣ್ಣ ಅಕ್ಕ ಅಲ್ಲಿ ನೋಡಲ್ಲಿ ಅವ್ವ ಹೊಂಟಾಳ. ಇಷ್ಟೊಂದು ಮಳಿ ಈಗ.

0: ಅಳಿ ಆಕಿ ತನ್ನ ಕೆಲಸ ಮಾಡೋದೇ ಬಿಡುದಿಲ್ಲ. ಎಲ್ಲಿ ಹೊಂಟಾಳ ಏನು? ಏನ್ಪ
1: ಇಂತ ಗಾಳಿಯಾಗ ಎಲ್ಲಿ ಹೊಂಟೀಗ?
0: ನಿನಗ ಕುಡಿಲಿಕ್ಕೆ ಗಂಗಾ ಜಲ ಬೇಕಲ್ಪ, ಅದನ್ನ ತರಕ್ ಹೊಂಟೀನಿ.
1: ಇರ್ಲಿ ಬಿಡು, ನಾನು ಹೋಗಿ ತರ್ತೇನೆ.
0: ಇಲ್ಲಪ್ಪ, ಇನ್ನು ಈ ದೇಹದಾಗ ಶಕ್ತಿ ಇದೆ, ನಾನು ಹೋಗಿ ತರ್ತೇನೆ.
2: ಇರ್ಲಿ ಬಿಡಣ್ಣ, ಹೋಗ್ಲಿ ಬಿಡು. ಇಷ್ಟು ದಿನ ಸೊಸೆಯಂದ್ರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಲ್ಲ, ಈಗ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ ಬಿಡು.
1: ಏನ್ ಹೇಳ್ತೀನಿ?
0: ಅವ ಏನ್ ತಪ್ಪು ಹೇಳಿನಿ ಬಿಡಪ್ಪ, ಸರಿಯಾಗಿದ್ದ ಹೇಳ್ಯಾನ. ನಾ ಹೋಗಿ ತಗೊಂಡ್ ಬರ್ತೀನಿ ಹಂಗಾರ. ಹ, ನಾ ಹೋಗಿ ಬರ್ತೀನಿ. ಎಷ್ಟಾದ್ರೂ ನಾನು ಪತಿ ಲಾಲ್ಜಿ ಅವ್ರನ್ನ ಕಳ್ಕೊಂಡು ಬಿದ್ವೆ. ಮನ್ಯಾಗ ದಾಂಡಿಗರದಂತ ನಾಲ್ಕು ಮಕ್ಕಳದಾರ, ಆದ್ರೆ ಪತಿ ಇಲ್ಲದ ವಿಧವೆ ನಾನು. ಹೌದು, ಈ ವಿಧವೆ ಅನ್ನೋ ಪಟ್ಟ ದೌರ್ಭಾಗ್ಯದ್ದು. ಆದ್ರೆ ಯಾರಿಗೆ ಹೇಳಿ ದೇವ್ರ, ಯಾರಿಗೆ ಹೇಳಿ ನಾನು? ಯಾಕಂದ್ರೆ ನಾನು ವಿಧವಾ ತಾಯಿ, ವಿಧವಾ ತಾಯಿ, ನಾನು ವಿಧವಾ ತಾಯಿ.

0: ಇದುವರೆಗೆ ವಿಧವಾ ತಾಯಿ ರಾಷ್ಟ್ರೀಯ ನಾಟಕ ಕೇಳಿದಿರಿ. ಮೂಲ ಮುನ್ಷಿ ಪ್ರೇಮಚಂದ್, ಬಾನುಲಿ ರೂಪಾಂತರ ವಿನೋದ್ ಶರ್ಮಾ, ಕನ್ನಡಕ್ಕೆ ಅನುವಾದಿಸಿದವರು ಡಾ ಚೇತನ್ ಕುಮಾರ್ ನಾಯಕ್. ಪಾತ್ರವರ್ಗದಲ್ಲಿ ಕಾಂತಾನಾಥ ವಿಜಯೇಂದ್ರ ಅರ್ಚಕ್, ಉಮಾನಾಥ ಬಸವರಾಜ್ ಶಿ ಮಲ್ಲಾಪುರ್ ಮಠ್, ಸೀತಾನಾಥ ತುಷಾರ್ ಜೋಶಿ, ದಯಾನಾಥ ಗದಿಗಯ್ಯ ವಿ ಹಿರೇಮಠ್, ಸೂತ್ರಧಾರ ಡಾ ಶಶಿಧರ ನರೇಂದ್ರ, ಔವ್ವ ಫೂಲಮತಿ ಕವಿತಾ ಕಾಶ್ಯಪ್ಪನವರ್, ದೊಡ್ಡ ಸೊಸೆ ಶಶಿಕಲಾ ಜೋಶಿ, ಕುಮುದ ಶೈಲಜಾ ರಾಜ್ಕುಮಾರ್. ನಿರ್ದೇಶನ ಡಾ ಶಶಿಧರ ನರೇಂದ್ರ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಇದು ಆಕಾಶವಾಣಿ ಹಾಸನ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಗಾಯನ ಮತ್ತು ಜಾನಕಿ ಅಯ್ಯರವರ ಗಾಯನ ಪ್ರಸಾರವಾಗಲಿದೆ. ಮೊದಲಿಗೆ ಕೇಳಿ ಪಂಡಿತ್ ಬಸವರಾಜ್ ರಾಜಗುರು ಅವರ ಗಾಯನವನ್ನ, ರಾಗ್ ಮಾರು ಬೇಹಾಗ್.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಪಂಡಿತ್ ಬಸವರಾಜ್ ರಾಜಗುರು ಅವರ ಗಾಯನವನ್ನು ಕೇಳಿದ್ರಿ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಜಾನಕಿ ಅಯ್ಯರವರ ಗಾಯನ ರಾಗ್ ದೇಶ್.

ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಗಾಯನ ಹಾಗೂ ಜಾನಕಿ ಅಯ್ಯರವರ ಗಾಯನವನ್ನ ಕೇಳಿದಿರಿ. ಇದು ಆಕಾಶವಾಣಿ ಹಾಸನ. ಸಮಯ 11 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿಯಲ್ಲಿ ವಾರ್ತೆಗಳು.